ಪಾತಾಳದಲ್ಲಿ ಹರಿಚರಣ ವಿಶ್ವವನೆ ಆಳುತಿಹ ದಾನವೇಶ್ವರನೆದುರು ವಿಶ್ವರೂಪಿಯು ಹರಿಯು ಎನ್ನುವೆಯ ಮೂಢ ದಿಟ್ಟತನ ಬಿದ್ದರೆ ಎದುರಿಸಲಿ ನನ್ನನ್ನು ಮೆಟ್ಟಿ ತುಳಿಯುವೆ ಅವನ ಶಿರವನ.

ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 4 ದಿನ, ಅಂದರೆ 2026 ಇಸವಿ ಮೇ ತಿಂಗಳ 25 ತಾರೀಖು ಸೋಮವಾರ. ಸ್ಟುಡಿಯೋದಲ್ಲಿ ಸಮಯ 5:58:45. ಆತ್ಮೀಯ ಕೇಳುಗರಿಗೆಲ್ಲ ಅಶ್ವಿನಿ ಕಲ್ಲೂರ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಹಾಸನ ಕೇಳುಗರೇ, ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಡಾ ರಂಜಾನ್ ದರ್ಗಾ ಅವರಿಂದ, 6:35 ಹಾಗೂ 7:20 ಭಾವಗೀತೆಗಳು, 6:45 ರೈತರಿಗೆ ಸಲಹೆ, 6:50 ಹಾಗೂ 6:15 ಪ್ರಾಯೋಜಿತ ಕಾರ್ಯಕ್ರಮ ಕೆರೆಕೋಡಿ ರಂಗಾಪುರ ಶ್ರೀಮಠದ ಕಾರ್ಯಚಟುವಟಿಕೆಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ಕೆರೆಗೋಡಿ ತಿಪ್ಪಟೂರು. 7:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಮಾತೋಶ್ರೀ ಅಂಬುಬಾಯಿ ವಸತಿ ಶಾಲೆಗೆ ಪ್ರವೇಶ ಕುರಿತ ಮಾಹಿತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಸುಂದರ್ನಗರ, ಕಲಬುರಗಿ. 7:45 ಸವಿಗಾನ, 8:30 ದೇಶಭಕ್ತಿ ಗೀತೆಗಳನ್ನು ಕೇಳಬಹುದು. 9:00 ಚಿತ್ರಚೈತ್ರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, 10:00 ಒಗಟು ಜಿಗುಟು ನೇರ ಫೋನಿನ ಕಾರ್ಯಕ್ರಮ, 10:30 ಕರೆಗೊಂದು ಗೀತೆ ನಿಮ್ಮ ಕರೆ ನಿಮ್ಮ ಹಾಡು ನೇರ ಫೋನಿನ ಕಾರ್ಯಕ್ರಮ, 11:00 ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆದ್ಯಾರ್ ಡಿ ಬಾಲಸುಬ್ರಹ್ಮಣ್ಯಂ ಅವರ ನಾದಸ್ವರ ವಾದನ, 12:05 ವನಿತಾ ವಿಹಾರ. ಕಥೆ ಪ್ರೇಮ ಸಾಫಲ್ಯ, ಬರೆದು ಪ್ರಸ್ತುತಪಡಿಸುತ್ತಾರೆ ಮಾಲತಿ ಮುದಕವಿ. ನಂತರ ಮಧುರಾ ಕರ್ಣಂ ಅವರಿಂದ ಪ್ರಬಂಧ ವಾಚನ. 12:35 ಆರೋಗ್ಯ ಸಂಚಿಕೆಯಲ್ಲಿ ಪ್ರಿ ಎಕಲಾಂಪ್ಸಿಯಾ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾ ಶಿಲ್ಪಾ ಎನ್ ವಿಜಯ್ ಅವರೊಂದಿಗೆ ಮಾತುಕತೆ. 11:00 ಪ್ರಗತಿ ಪಥ, 1:20 ಭಾವಗೀತೆಗಳು, 1:30 ಹಾಗೂ 2:40 ಚಿತ್ರಗೀತೆಗಳನ್ನು ಕೇಳಬಹುದು. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಖಿ ಸಹೇಲಿ, 4:00 ಸೆಹತ್ ನಾಮ ಪ್ರಸಾರವಾಗಲಿದೆ.

ಸಂಜೆ 5 ಗಂಟೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟಪತಿ ಭವನದಲ್ಲಿ ನಡೆಯಲಿರುವ ಸಿವಿಲ್ ಇನ್ವೆಸ್ಟಿಟ್ಯೂಟ್ ಸಮಾರಂಭದ ನೇರ ಪ್ರಸಾರ, ನಂತರ ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:20ಕ್ಕೆ ಭಾವಗೀತೆಗಳು, 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:51ಕ್ಕೆ ಕೃಷಿರಂಗ. ಇದರಲ್ಲಿ ಫಲಸಿರಿ, ತೋಟಗಾರಿಕಾ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯುವ ಪ್ರಮುಖ ತೋಟಗಾರಿಕೆ ಬೆಳೆಗಳು ಹಾಗೂ ಮುಂಗಾರು ಹಂಗಾಮಿನಲ್ಲಿ ಅವುಗಳ ನಾಟಿ ಮಾಡುವ ವಿಧಾನ, ಅಂತರ ಹಾಗೂ ಇತರೆ ಬೇಸಾಯ ಕ್ರಮಗಳ ಕುರಿತು ಬೇಲೂರಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಕೆಬಿ ಸತೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. 7:45ಕ್ಕೆ ಕನ್ನಡ ಚಿತ್ರಗೀತೆಗಳು, 8:00ಗೆ ಯುವವಾಣಿಯಲ್ಲಿ ಯುವರಸ ಪ್ರಶ್ನೆ ನೇರ ಫೋನ್ಇನ್ ಕಾರ್ಯಕ್ರಮ, 8:30ಕ್ಕೆ ಗಜಲ್ಸ್, 9:15ಕ್ಕೆ ಸ್ಪಾಟ್ಲೈಟ್, ರಾತ್ರಿ 9:30ಕ್ಕೆ ಚಲನಚಿತ್ರ ಧ್ವನಿವಾಹಿನಿ ಸತ್ಯ ಹರಿಶ್ಚಂದ್ರ ಪ್ರಸಾರವಾಗಲಿದೆ, 10:30ಕ್ಕೆ ಮುಂಬೈ ವಿವಿಧ ಭಾರತೀ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ್ ಗಾತಾ ಚಲ್ ಮೂಡಿಬರಲಿದೆ. ಇವಿಷ್ಟು ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಇನ್ನು ಮುಂದೆ ಕೇಳಿ ವಿದ್ಯಾಭೂಷಣರ ಸ್ವರದಲ್ಲಿ ಪುರಂದರದಾಸರ ಕೃತಿ ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
0: ಮೇ ತಿಂಗಳ 25ರಿಂದ 30ನೇ ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
2: ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಕನಕದಾಸರ ರಚನೆ ಗೋವಿಂದ ಸಲಹೆನ್ನನು ಸದಾನಂದ ಗೋವಿಂದ ಸಲಹೆನ್ನನು ಕೇಳಿ ಎನ್ ಸೌಮ್ಯ ಮತ್ತು ಎನ್ ಪದ್ಮಶ್ರೀ ಅವರ ಸ್ವರಗಳಲ್ಲಿಯೇ.

0: ಇದುವರೆಗೂ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು. ಸಮಯ ಆಗ್ತಾ ಇದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ.
1: ಬೆಂಗಳೂರು ಸಮಯ

0: ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನಾ ಕೇಳುವಿರಿ.
1: ಗುರುಪದೇಶ ಮಂತ್ರ ವೈದ್ಯ ಜಂಗಮೋಪದೇಶ ಶಸ್ತ್ರವೈದ್ಯ ನೋಡ ಭವರೋಗವ ಕಳೆವ ಪರಿಯ ನೋಡ ಕೂಡಲ ಸಂಗನ ಶರಣರ ಅನುಭಾವ ಮಡಿವಾಳನ ಕಾಯಕದಂತೆ. ಭವರೋಗವೆಂದರೆ ಐಹಿಕ ವಸ್ತುಗಳಲ್ಲೇ ತಲ್ಲೀನವಾಗುವುದು, ವಸ್ತು ಮೋಹಿಯಾಗಿಯೇ ಬದುಕುವುದು. ಇಡೀ ಮಾನವ ಕುಲಕ್ಕೆ ಹಾನಿಯಾದರೂ ಪರವಾಗಿಲ್ಲ, ನನಗೆ ಮಾತ್ರ ಲಾಭವಾಗಬೇಕು ಎಂಬ ಮನೋಭಾವವನ್ನು ಹೊಂದುವುದು, ಅಂತ ಲಾಭಕ್ಕಾಗಿ ಏನನ್ನಾದರೂ ಮಾಡಲು ಸಿದ್ಧವಾಗಿರುವುದು, ಸ್ವಾರ್ಥವೇ ಜೀವನ ವಿಧಾನವಾಗುವುದು ಮತ್ತು ಹೆಣ್ಣು ಹೊನ್ನು ಮಣ್ಣು ಎಂಬ ತೀವ್ರತೆಯಲ್ಲೇ ಬದುಕುವುದು. ಬಸವಣ್ಣನವರು ಇಂಥ ಭವರೋಗವನ್ನು ಕಳೆಯುವ ವಿಧಾನವನ್ನು ತಿಳಿಸುತ್ತಾರೆ. ಈ ಭವರೋಗದ ಕಾರಣವನ್ನು ಕಂಡುಹಿಡಿಯುವವರು ಗುರು. ಆತನ ಉಪದೇಶ ಮಂತ್ರ ವೈದ್ಯನ ಕೆಲಸ ಮಾಡುತ್ತದೆ, ಅಂದರೆ ಭವರೋಗದ ಮೂಲಗಳನ್ನು ತಿಳಿಸುತ್ತದೆ. ರೋಗದ ಮೂಲ ತಿಳಿಯದೆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕಾಗದು. ಹಾಗೆಯೇ ಭವರೋಗ ನಿವಾರಣೆಗೆ ಕಾರ್ಯೋನ್ಮುಖರಾಗುವ ಮೊದಲು ಜಂಗಮರು ಗುರುಪದೇಶವನ್ನು ಮನನ ಮಾಡಿಕೊಳ್ಳಬೇಕಾಗುತ್ತದೆ. ಜಂಗಮರು ಅಂದರೆ ಶರಣ ತತ್ವಗಳನ್ನು ಜನಮನದಲ್ಲಿ ಬೇರೂರುವಂತೆ ಪ್ರಚಾರ ಮಾಡುವವರು. ಇವರು ಗುರುಪದೇಶದ ಮೂಲಕ ಸಮತಾ ಸಮಾಜ ನಿರ್ಮಾಣಕ್ಕಾಗಿ ಇಡೀ ಬದುಕನ್ನು ಸವೆಸುವವರು. ಸಮಾಜದ ಹೊಲಸನ್ನು ತೊಳೆಯುವಲ್ಲಿ ಶರಣರ ವಚನಗಳು ಮಹತ್ವದ ಪಾತ್ರ ವಹಿಸುತ್ತವೆ. ಅಂತೆಯೇ ಕೂಡಲ ಸಂಗನ ಶರಣರ ಅನುಭಾವ ಮಡಿವಾಳನ ಕಾಯಕದಂತೆ ಎಂದು ಬಸವಣ್ಣನವರು ಹೇಳುತ್ತಾರೆ. ಆದ್ದರಿಂದ ಸಮಾಜವನ್ನು ಸುಧಾರಿಸುವುದು ಎಂದರೆ ಸಮಾಜದೊಳಗಿನ ಜನರನ್ನು ವ್ಯಕ್ತಿಗತವಾಗಿ ಮತ್ತು ಸಾಮಾಜಿಕವಾಗಿ ಸುಧಾರಿಸುವುದು ಎಂಬುದನ್ನು ಬಸವಣ್ಣನವರು ಕಂಡುಹಿಡಿದರು. ಗುರುವಾದವನು ವ್ಯಕ್ತಿ ಮತ್ತು ಸಮಾಜದ ಸ್ವಚ್ಛತೆಯ ಮಂತ್ರಗಳನ್ನು ನುಡಿಯುತ್ತಾನೆ, ಜಂಗಮ ಅವುಗಳನ್ನು ಕಾರ್ಯಗತಗೊಳಿಸುತ್ತಾನೆ. ಹೀಗೆ ಪ್ರತಿಯೊಬ್ಬರೂ ತಮ್ಮನ್ನು ಮತ್ತು ಸಮಾಜವನ್ನು ಸ್ವಚ್ಛಗೊಳಿಸುತ್ತಾ ಆತ್ಮಗೌರವದೊಂದಿಗೆ ಬದುಕುವಂಥ ವಾತಾವರಣವನ್ನು ಸೃಷ್ಟಿಸುವುದೇ ಶರಣರ ಬಹುದೊಡ್ಡ ಗುರಿಯಾಗಿತ್ತು. ವಸ್ತು ಮೋಹದಿಂದ ಬರುವ ಭವರೋಗವನ್ನು ಹಚ್ಚಿಕೊಂಡ ಆತನಿಗೆ ಭವಿ ಎಂದು ಕರೆಯುತ್ತಾರೆ. ಭವರೋಗದಿಂದ ಮುಕ್ತನಾದವನೇ ಭಕ್ತ. ಭಕ್ತನು ವಸ್ತು ಮೋಹಿಯಾಗಿರುವುದಿಲ್ಲ, ಆದರೆ ಆತ ಪರವಸ್ತು ಮೋಹಿಯಾಗಿರುತ್ತಾನೆ. ಪರವಸ್ತು ಎಂದರೆ ಮೂಲ ಚೈತನ್ಯ ಸ್ವರೂಪನಾದ ದೇವರು. ಆ ದೇವರ ಸಂಕೇತವೇ ಲಿಂಗ. ಹೀಗೆ ಲಿಂಗ ಮೋಹಿಯಾದ ಭಕ್ತನು ವಸ್ತು ಮೋಹದಿಂದ ಹೊರಬಂದು ದಾಸೋಹಿಯಾಗುತ್ತಾನೆ. ದಾಸೋಹಿ ಅಂದರೆ ಜಗತ್ತಿನ ವಸ್ತುಗಳೆಲ್ಲ ಸಕಲ ಜೀವಾತ್ಮರಿಗೆ ಸೇರಿದವು ಎಂಬುದರಲ್ಲಿ ಅಚಲ ನಂಬಿಕೆಯುಳ್ಳವನು. ಕಾಯಕದಿಂದ ಪಡೆದದ್ದನ್ನು ದೇವರ ಪ್ರಸಾದವೆಂದು ಸ್ವೀಕರಿಸುವವನು, ಅದನ್ನು ದೇವರ ಸ್ವತ್ತೆಂದು ಭಾವಿಸಿ ಹಿತಮಿತವಾಗಿ ಬಳಸುವವನು. ಸಮಾಜವೆಂಬುದು ದೇವರ ಕಾಣುವ ರೂಪ ಎಂದು ತಿಳಿದವನು. ಕಾಯಕದಿಂದ ಬಂದ ಹೆಚ್ಚಿನದನ್ನು ತನಗಾಗಿ ಕೂಡಿಸಿ ಇಡದೆ ದಾಸೋಹದ ಮೂಲಕ ಸಮಾಜವೆಂಬ ದೇವರಿಗೆ ಅರ್ಪಿಸುವವನು. ಹೀಗೆ ಸಕಲ ಜೀವಾತ್ಮರು ಆನಂದಮಯವಾಗಿರಲಿ ಎಂಬ ಆಶಯದೊಂದಿಗೆ ಕ್ರಿಯಾಶೀಲವಾಗಿ ಬದುಕುವವನು. ಗುರುಪದೇಶವೆಂಬುದು ಮಂತ್ರವೈದ್ಯ ಇದ್ದ ಹಾಗೆ. ಲಿಂಗಭೇದ, ವರ್ಗಭೇದ ಮತ್ತು ವರ್ಣಭೇದ ಮುಂತಾದ ಅಸಮಾನತೆಯ ರೋಗಗಳಿಂದ ಸಮಾಜವನ್ನು ಮುಕ್ತಗೊಳಿಸಿ ಆರೋಗ್ಯಕರವಾದ ವಾತಾವರಣವನ್ನು ಸೃಷ್ಟಿಸುವುದೇ ಶರಣರ ಗುರಿಯಾಗಿತ್ತು. ಅನುಭಾವವೆಂಬುದು ಮೂಲ ಚೈತನ್ಯದ ಅರಿವಿನಿಂದ ಉಂಟಾಗುವಂಥದ್ದು. ಅನುಭವವೆಂಬುದು ವಸ್ತುವಿನ ಪ್ರಜ್ಞೆಯಿಂದ ಬರುವಂಥದ್ದು. ಚೈತನ್ಯಮಯವಾದ ಅನುಭಾವದ ಜಗತ್ತಿನಲ್ಲಿ ಸರ್ವ ಸಮತ್ವ ಭಾವವಿರುತ್ತದೆ. ವಸ್ತುಮಯವಾದ ಅನುಭವ ಜಗತ್ತಿನಲ್ಲಿ ವಸ್ತು ಮೋಹವಿರುತ್ತದೆ. ವಸ್ತುವಿನಲ್ಲಿ ಕೂಡ ಚೈತನ್ಯವಿದೆ. ಆದ್ದರಿಂದ ವಸ್ತು ಜಗತ್ತಿನಲ್ಲಿ ಕೂಡ ಚೈತನ್ಯದ ಜಗತ್ತಿನ ಸರ್ವ ಸಮತ್ವ ಭಾವ ತರಲು ಸಾಧ್ಯ ಎಂಬುದು ಬಸವಾದಿ ಪ್ರಮಥರ ಅಚಲ ನಂಬಿಕೆಯಾಗಿದೆ.
0: ಇದುವರೆಗೂ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ.

ಹೆಚ್.ಆರ್. ಲೀಲಾವತಿಯವರ ರಚನೆ. ಹಾಡಾಗಿ ಹರಿದಾಳೆ ಜುಳುಜುಳನೆ ಕಾವೇರಿ ಶ್ರೀರಂಗನಾಥನ ಸುತ್ತಿ ಬಳಸಿ. ಹಾಡಿದ್ದಾರೆ ಡಾ. ರೋಹಿಣಿ ಮೋಹನ್.

0: ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ. ಸಮಯ ಆಗ್ತಾ ಇದೆ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಜೇನು ಸಾಕಾಣಿಕೆ ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚು ಮಾನ್ಯತೆಯನ್ನು ಪಡೆದುಕೊಳ್ತಾ ಇದೆ, ಹೆಚ್ಚು ಮಹತ್ವವನ್ನು ಹೊಂದಿದೆ. ಜೇನು ಸಾಕಾಣಿಕೆ ಮತ್ತು ಕೃಷಿ ಎರಡೂ ಕೂಡ ಒಂದೇ ಸಾಲಿನಲ್ಲಿ ಹೋಗ್ತಕ್ಕಂತಹ ಒಂದು ಕಸಬಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಜೇನು ಸಾಕಾಣಿಕೆಯನ್ನು ಯಾರೆಲ್ಲ ಮಾಡ್ತಾ ಇದ್ದಾರೋ ಅವರು ಅವರ ಫಸಲಿನಲ್ಲಿ ಹೆಚ್ಚು ಇಳುವರಿಯನ್ನು ಪಡೆದುಕೊಳ್ಳುವಂಥದ್ದು ಅನೇಕ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಇನ್ನು ಇತ್ತೀಚೆಗೆ ಜೇನಿನ ಉತ್ಪನ್ನಗಳಿಗೆ ಅತಿಯಾದಂತಹ ಬೇಡಿಕೆಯೂ ಕೂಡ ಲಭ್ಯವಾಗ್ತಾ ಇದೆ. ಜೇನಿನ ಉತ್ಪನ್ನಗಳು ಏನಿದ್ದಾವೋ ಇವು ಪರಿಸರಕ್ಕೆ ಪೂರಕವಾಗಿ ಇರುವಂತಹ ಉತ್ಪನ್ನಗಳಾಗಿದ್ದು ಇತ್ತೀಚಿನ ದಿವಸಗಳಲ್ಲಿ ಮಾಲಿನ್ಯದ ಬಗ್ಗೆ ಹೆಚ್ಚು ಜಾಗೃತಿ ಉಂಟಾಗ್ತಾ ಇದ್ದು ಜೇನಿನ ಉತ್ಪನ್ನಗಳ ಬೇಡಿಕೆಯನ್ನು ಹೆಚ್ಚು ಜನರು ಇಡ್ತಾ ಇದ್ದಾರೆ. ಜೇನಿನಲ್ಲಿ ಹಾಗೂ ಜೇನಿನ ಉತ್ಪನ್ನಗಳಲ್ಲಿ ಔಷಧೀಯ ಗುಣಗಳು ಸಾಕಷ್ಟು ಇದ್ದು ಜೇನು ಸೇರಿದಂತೆ ಜೇನಿನ ಉತ್ಪನ್ನಗಳಿಗೂ ಕೂಡ ಬೇಡಿಕೆ ಅಧಿಕವಾಗಿದೆ. ಇತ್ತೀಚಿನ ದಿವಸಗಳಲ್ಲಿ ಜೇನು ಸಾಕಾಣಿಕೆಯಿಂದ ಇಳುವರಿಯನ್ನು ಹೆಚ್ಚಳ ಮಾಡಿಕೊಳ್ಳಬಹುದು, ಪರಾಗಸ್ಪರ್ಶ ಇಳುವರಿಗೆ ಸಾಕಷ್ಟು ಅನುಕೂಲವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದನ್ನು ಅರಿತ ನಂತರ ಹೆಚ್ಚು ಕೃಷಿಕರು ಜೇನಿನ ಸಾಕಾಣಿಕೆಯತ್ತ ಒಲವನ್ನು ತೋರ್ತಾ ಇದ್ದಾರೆ. ಅವರನ್ನು ನೋಡಿದಂತಹ ಇತರ ಕೃಷಿಕರಿಗೂ ಕೂಡ ಜೇನು ಸಾಕಾಣಿಕೆ ಮಾಡಬೇಕು ಅನ್ನುವಂತಹ ಆಸಕ್ತಿ ಬಂದಿದೆ. ಜೇನು ಸಾಕಾಣಿಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಸಾಕಷ್ಟು ಸರ್ಕಾರದ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳು ಕೂಡ ಇದ್ದಾವೆ. ಇಷ್ಟೆಲ್ಲ ಮಹತ್ವ ಇರತಕ್ಕಂತಹ ಈ ಜೇನು ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಮಂಡ್ಯ ಹಾಗೂ ಕೃಷಿ ಮಹಾವಿದ್ಯಾಲಯ ಕಾರ್ಯಕೆರೆ ಹಾಸನ ಇವರು ವೈಜ್ಞಾನಿಕ ಜೇನು ಸಾಕಾಣಿಕೆಯನ್ನು ಕುರಿತು 2 ದಿವಸಗಳ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಇದೇ ಮೇ ತಿಂಗಳ 26 ಮತ್ತು 27 ಮಂಗಳವಾರ ಹಾಗೂ ಬುಧವಾರ ಕಾರ್ಯಕೆರೆಯಲ್ಲಿ ಇರತಕ್ಕಂತಹ ಕೃಷಿ ಮಹಾವಿದ್ಯಾಲಯದಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ. ಇದು 2 ದಿವಸಗಳ ಕಾರ್ಯಕ್ರಮ ಆಗಿದ್ದು ಹೈದರಾಬಾದ್ನಲ್ಲಿ ಇರುವಂತಹ ರಾಷ್ಟ್ರೀಯ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಂಸ್ಥೆ 2 ದಿವಸಗಳ ವಿಚಾರ ಸಂಕಿರಣಕ್ಕೆ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದೆ. ಇಲ್ಲಿ ವೈಜ್ಞಾನಿಕವಾಗಿ ಜೇನನ್ನು ಸಾಕಾಣಿಕೆಯನ್ನು ಮಾಡುವಂಥದ್ದು ಹೇಗೆ, ಇದಕ್ಕೆ ಯಾವ ಮಾದರಿಯ ಪೆಟ್ಟಿಗೆಗಳು ಅಗತ್ಯ ಇರುತ್ತೆ, ಯಾವ ತಳಿಯ ಜೇನನ್ನು ಸಾಕಾಣಿಕೆಯನ್ನು ಮಾಡಬಹುದು, ಹೀಗೆ ಸಾಕಾಣಿಕೆಯನ್ನು ಮಾಡುವ ಮೂಲಕ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು, ಜೇನಿಗೆ ಬರತಕ್ಕಂತಹ ಸಮಸ್ಯೆಗಳು ಯಾವ್ಯಾವುದು, ಅದನ್ನು ನಿರ್ವಹಣೆಯನ್ನು ಮಾಡುವಂಥದ್ದು ಹೇಗೆ ಅನ್ನುವಂಥ ವಿಚಾರಗಳನ್ನು ಕೃಷಿಕರಿಗೆ ಕಲಿಸಿಕೊಡಲಾಗುತ್ತೆ. ಇದರ ಜೊತೆಗೆ ಕೃಷಿಗೆ ಪೂರಕವಾಗಿ ಈ ಜೇನು ಸಾಕಾಣಿಕೆ ಹೇಗೆ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಕೂಡ ಇಲ್ಲಿ ಹಂಚಿಕೊಳ್ಳಲಾಗುತ್ತೆ. ಅನೇಕ ಸಂಪನ್ಮೂಲ ವ್ಯಕ್ತಿಗಳು ರಾಜ್ಯದ ವಿವಿಧ ಭಾಗಗಳಿಂದ ಬಂದು ವೈಜ್ಞಾನಿಕ ಜೇನು ಸಾಕಾಣಿಕೆಯನ್ನು ಕುರಿತು ಕೃಷಿಕರಿಗೆ ಮಾಹಿತಿಯನ್ನು ಹಾಗೂ ತರಬೇತಿಯನ್ನು ನೀಡಲಿದ್ದಾರೆ. ಇದೇ ಮೇ ತಿಂಗಳ 26 ಹಾಗೂ 27 ಬರುವ ಮಂಗಳವಾರ ಹಾಗೂ ಬುಧವಾರ ಹಾಸನದ ಕಾರ್ಯಕೆರೆ ಸಮೀಪ ಇರುವ ಕೃಷಿ ಮಹಾವಿದ್ಯಾಲಯದಲ್ಲಿ ಆಯೋಜನೆ ಮಾಡಿರುವಂತಹ ವೈಜ್ಞಾನಿಕ ಜೇನು ಸಾಕಾಣಿಕೆ ಕುರಿತ ರಾಜ್ಯಮಟ್ಟದ ವಿಚಾರ ಸಂಕಿರಣದಲ್ಲಿ ಕೃಷಿಕರು ಪಾಲ್ಗೊಂಡು ಅನುಕೂಲವನ್ನು ಮಾಡಿಕೊಳ್ಳಬಹುದು. ನೋಂದಣಿಗಾಗಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆಗೆ ಅವರು ಕರೆಯನ್ನ ಮಾಡಬಹುದು. ಸಂಪರ್ಕ ಸಂಖ್ಯೆ ಹೀಗಿದೆ: 7829470307. ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ 7829470307.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
0: ಆಕಾಶವಾಣಿ ಹಾಸನ.
3: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
4: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರೆಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನು, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನು ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
5: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
4: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರ ಆಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮಕ್ಕೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
5: ಕೇಳುಗರೆ, ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
6: 9845450395.
3: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
6: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ದಿವ್ಯಾನಂದ ಝಾ. ಅಥ ವಾರ್ತಾಃ. ನವದೆಹಲಿಯಾಂ ವಿದೇಶ ಮಂತ್ರಿ ಡಾಕ್ಟರ್ ಸುಬ್ರಹ್ಮಣ್ಯಂ ಜಯಶಂಕರಃ, ಅಮೆರಿಕಾ ದೇಶೀಯಃ ವಿದೇಶ ಮಂತ್ರಿ ಮಾರ್ಕೊ ರೂಬಿಯೋ ಚ ವಿಭಿನ್ನೇಷು ವಿಷಯೇಷು ಸವಿಸ್ತರಂ ಚರ್ಚಿತವಂತೌ. ಉಭೌ ನೇತಾರೌ ಭಾರತ ಅಮೆರಿಕಾ ರಣನೀತಿ

ಕೇಳುಗರೆ, ಈ ಬೆಳಗ್ಗೆ 9 ಗಂಟೆಗೆ ಚಿತ್ರಚೈತ್ರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10 ಗಂಟೆಗೆ ಒಗಟು ಜಿಗಟು ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿ ಬರಲಿದೆ. 10:30ಕ್ಕೆ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಆಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
2: ಕೇಳುಗರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಭಾರತದ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಲಿರುವ ಸಮಾರಂಭದ ನೇರ ಪ್ರಸಾರ ಮೂಡಿಬರುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
3: ಐಸ್ ಕ್ರೀಂ ಬೇಕೆ, ಐಸ್ ಕ್ರೀಂ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
4: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
5: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
6: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
7: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಧರ್ತಿ ಆಬಾ ಜನಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನ್, ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿ ಆಂದೋಲನ ಇಂದು ಸಮಾರೋಪ. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್, ಧಾರವಾಡದಲ್ಲಿ 75ನೇ ಆವೃತ್ತಿಯ ಸೈಕ್ಲೋಥಾನ್. ಇಂದು ಅಂತಾರಾಷ್ಟ್ರೀಯ ಕಾಣೆಯಾದ ಮಕ್ಕಳ ಜ್ಞಾಪಕಾರ್ಥ ದಿನ. ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ ಇಂದು. ಈಗ ವಾರ್ತೆಗಳ ವಿವರ. ಧರ್ತಿ ಆಬಾ ಜನಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಕೇಂದ್ರ ಸರ್ಕಾರ ರಾಜ್ಯಗಳ ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿಗಾಗಿ ಕೈಗೊಂಡ ಜನಜಾಗೃತಿ ಹಾಗೂ ಫಲಾನುಭವಿಗಳ ಗುರುತಿಸುವಿಕೆ ಮತ್ತು ಒಳಗೊಳ್ಳುವಿಕೆ ಆಂದೋಲನ ಇಂದು ಸಮಾರೋಪಗೊಳ್ಳಲಿದೆ. ಈ ಕುರಿತು ಒಂದು ವರದಿ.
1: ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಹಿಂದುಳಿದ ಹಾಗೂ ಬುಡಕಟ್ಟು ಸಮುದಾಯದವರೇ ಹೆಚ್ಚಿರುವ ರಾಜ್ಯದ ಮೈಸೂರು, ಕೊಡಗು, ಚಾಮರಾಜನಗರ, ಚಿತ್ರದುರ್ಗ ಹಾಗೂ ವಿಜಯನಗರ ಜಿಲ್ಲೆಗಳಿಗೆ ವಿಶೇಷ ಆದ್ಯತೆ ನೀಡಿ ಎಲ್ಲ 31 ಜಿಲ್ಲೆಗಳಲ್ಲಿ ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಆಯೋಜಿಸಿದೆ. ಕೃಷಿ, ಪಶುಸಂಗೋಪನೆ, ಶಿಕ್ಷಣ, ಆರೋಗ್ಯ ಸೇರಿದಂತೆ ವಿವಿಧ ಇಲಾಖೆಗಳ ಸೌಲಭ್ಯಗಳು ಮತ್ತು ಜನಪರ ಯೋಜನೆಗಳನ್ನು ಪರಿಶಿಷ್ಟ ವರ್ಗದ ಅರ್ಹ ಫಲಾನುಭವಿಗಳ ಮನೆ ಬಾಗಿಲಿಗೆ ತಲುಪಿಸಲು ಈ ಅಭಿಯಾನ ಕೈಗೊಳ್ಳಲಾಗಿದೆ. ಪ್ರಧಾನಮಂತ್ರಿ ಜನಮನ ಹಾಗೂ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ವಿಜಯನಗರ ಜಿಲ್ಲೆಯಾದ್ಯಂತ 25 ಗ್ರಾಮ ಪಂಚಾಯಿತಿಗಳಲ್ಲಿ ಇಂದು ಪೂರ್ಣಗೊಳ್ಳಲಿದೆ ಎಂದು ವಿಜಯನಗರ ಜಿಲ್ಲೆಯ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಕೆ ರವಿಕುಮಾರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಧರ್ತಿ ಆಬಾ ಜನಜಾತಿ ಗ್ರಾಮ ಉತ್ಕರ್ಷ ಅಭಿಯಾನದಡಿ ವಿಜಯನಗರ ಜಿಲ್ಲೆಯ ಪರಿಶಿಷ್ಟ ಪಂಗಡದ ಅತಿ ಹೆಚ್ಚು ಜನಸಂಖ್ಯೆ ವಾಸವಾಗಿರುವ 25 ಗ್ರಾಮಗಳಲ್ಲಿ ಇನ್ಫಾರ್ಮೇಶನ್, ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು, ಪ್ರಮುಖವಾಗಿ ಆರೋಗ್ಯ ಇಲಾಖೆ, ಶಿಕ್ಷಣ, ಆಹಾರ ಮತ್ತು ನಾಗರಿಕ ಸರಬರಾಜು, ಪಂಚಾಯತ್ ರಾಜ್, ಕೃಷಿ, ಭೂಮಾಪನ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವುಗಳ ಸಹಯೋಗದೊಂದಿಗೆ ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಆಧಾರ್ ಕಾರ್ಡ್, ಆಯುಷ್ಮಾನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ನಿವಾಸಿ ಪ್ರಮಾಣ ಪತ್ರ, ಪಿಎಂ ಕಿಸಾನ್ ಕ್ರೆಡಿಟ್ ಕಾರ್ಡ್, ಜನಧನ್ ಬ್ಯಾಂಕ್ ಖಾತೆ, ವಿಮಾ ಹಕ್ಕುಗಳು, ಸಾಮಾಜಿಕ ಭದ್ರತಾ ಯೋಜನೆಗಳು, ಉದ್ಯೋಗ ಮತ್ತು ಜೀವನೋಪಾಯ ಯೋಜನೆಗಳು, ಮಾತೃ ವಂದನ್ ಯೋಜನೆಗಳು, ಸಿಕಲ್ ಸೆಲ್ ಅನಿಮಿಯಾದಂತಹ ಕಾಯಿಲೆಗಳ ಬಗ್ಗೆ ಶಿಬಿರಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಇತರೆ ಯೋಜನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಪ್ರಮುಖ ಉದ್ದೇಶವಾಗಿರುತ್ತದೆ. ಸಂಬಂಧಪಟ್ಟ ಇಲಾಖೆಗಳಿಂದ ದಾಖಲಾತಿಗಳನ್ನು ಮಾಡಿಸಿಕೊಡುವುದು ಈ ಅಭಿಯಾನದ ಪ್ರಮುಖ ಉದ್ದೇಶವಾಗಿರುತ್ತದೆ. ಎಲ್ಲಾ ನಿಗದಿತ 25 ಗ್ರಾಮಗಳಲ್ಲಿ ಕರಪತ್ರಗಳನ್ನು ಹಂಚುತ್ತಿದ್ದು, ಈಗಾಗಲೇ 2 ಗ್ರಾಮ ಪಂಚಾಯತ್ಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು 156 ಹೆಚ್ಚು ಜನರಿಗೆ ಚಿಕಿತ್ಸೆಯನ್ನು ಸಹ ನೀಡಲಾಗಿರುತ್ತದೆ. ಎಲ್ಲಾ ಪರಿಶಿಷ್ಟ ಪಂಗಡದ ಜನಾಂಗದವರು, ಸಾರ್ವಜನಿಕರು ಈ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಲು ವಿನಂತಿಸಿಕೊಳ್ಳಲಾಗಿದೆ.
0: ಎ ನ್ಯೂ ಐಕಾನ್ ಫಾರ್ ಎ ಫಿಟರ್ ಇಂಡಿಯಾ ಪೆಡಲಿಂಗ್ ಟು 2030 ಧ್ಯೇಯದೊಂದಿಗೆ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಖೇಲೋ ಇಂಡಿಯಾ ಕೇಂದ್ರಗಳು ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯಿ ಕೇಂದ್ರಗಳ ಸಹಯೋಗದಲ್ಲಿ ಜನಜಾಗೃತಿ ಸೈಕ್ಲೋಥಾನ್ ಜರುಗಿತು. ಅಹಮದಾಬಾದ್ನ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವ ಸ್ಮರಣಾರ್ಥ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ಭಾರತೀಯ ಜೀವ ವಿಮಾ ನಿಗಮದ ನಿವೃತ್ತ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀಕಾಂತ್ ನಾಯಕ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
3: ನಾವು ಪಾರ್ಟಿಸಿಪೇಷನ್ ಮಾಡಿದ್ವಿ ಅಲ್ಲ, ಇದು ಕಾಮನ್ವೆಲ್ತ್ ಗೇಮ್ ಅಂಗವಾಗಿ ಅವರು ನಮ್ಮನ್ನ ಇನ್ವೈಟ್ ಮಾಡಿದ್ರು. ನಾವು ರೋಟರಿ ಕ್ಲಬ್ ನಿಂದ ಕೆಲವು ಸದಸ್ಯರು ಹಾಗೂ ರೈಲ್ವೆ ಡಿಪಾರ್ಟ್ಮೆಂಟ್ ನಿಂದ ಜನ ಬಂದಿದ್ರು. ಸುಮಾರು 75 ಜನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಬಹಳ ಚೆನ್ನಾಗಿ ಒಳ್ಳೆ ಒಂದು ಕ್ವಾಲಿಟಿ ಸೈಕಲ್ ನಮ್ಗೆ ಕೊಟ್ರು. ಸೊ ನಾವು ಅದನ್ನ ಸುಮಾರು ನನಗಂತೂ ಮಟ್ಟಿಗೆ 1 ಕಿಲೋಮೀಟರ್ ಮೇಲೆ ಸೈಕ್ಲಿಂಗ್ ಮಾಡಿ ರಿಟರ್ನ್ ಬಂದಿದ್ದೀವಿ. ಒಳ್ಳೆ ಒಂದು ಅನುಭವ, ಇನ್ನು ಮುಂದೆ ಇದೇ ರೀತಿ ಕಂಟಿನ್ಯೂ ಮಾಡಬೇಕಂತ ನಮ್ಮ ಒಂದು ಅಪೇಕ್ಷೆ. ಈಗ ನಾನಂತೂ ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ, ಬಟ್ ಬಾಕಿ ನನ್ನ ಸಂಘ ಬಂದ ಮಿತ್ರರು ಅವ್ರು ಹೇಳ್ತಾ ಇದಾರೆ ಇದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್, ಬಹಳ ಫ್ರೆಶ್ ಆದ್ವಿ. ಇದೇ ರೀತಿ ನಾವು ಸೈಕ್ಲಿಂಗ್ ಮುಂದುವರಿಸಬೇಕು ಅಂತ ಅವರು ಒಂದು ಅಭಿಪ್ರಾಯವನ್ನು ತಿಳಿಸಿದ್ರು. ಸೈಕ್ಲಿಂಗ್ ಇಸ್ ವೆರಿ ಗುಡ್ ಎಕ್ಸರ್ಸೈಸ್, ಪ್ಲಸ್ ನಮ್ಮ ಮೋದಿ ಅವರು ಕರೆ ಕೊಟ್ಟಾಗ ಈಗ ಪೆಟ್ರೋಲ್ ಡೀಸೆಲ್ ಕ್ಯಾಪಸಿಟಿ ಇದೆ. ಸೈಕ್ಲಿಂಗ್ ಬಗ್ಗೆ ನಾವು ಸ್ವಲ್ಪ ಗಮನ ನಡೆಸಿದ್ರೆ ನಮಗೆ ಆರೋಗ್ಯನೂ ಉತ್ತಮ ಆಗ್ತದೆ, ದೇಶಕ್ಕಾಗಿ ರೈಲು ಉಳಿತಾಯನೂ ಆಗ್ತದೆ ಅಂತ ನನ್ನ ಒಂದು ಅಭಿಪ್ರಾಯ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಕ್ಕಳ ಕಣ್ಮರೆ ತಡೆಗಟ್ಟಲು ಪೋಷಕರ ಮತ್ತು ಸಮುದಾಯ ಆರೈಕೆಯನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಇಂದು ಕಾಣೆಯಾದ ಮಕ್ಕಳ ದಿನವನ್ನು ಆಚರಿಸಲಾಗುತ್ತಿದೆ. ದೇಶಾದ್ಯಂತ ಪ್ರತಿ ವರ್ಷ ಕಾಣೆಯಾಗುವ ಸಾವಿರಾರು ಮಕ್ಕಳ ಜ್ಞಾಪನಾರ್ಥ ಈ ದಿನಾಚರಣೆ. ಮಕ್ಕಳ ಅಪಹರಣದ ಬಗ್ಗೆ ಜನಜಾಗೃತಿ, ಚೇತರಿಕೆಯ ಪ್ರಯತ್ನಗಳು, ಪೀಡಿತ ಕುಟುಂಬಗಳಿಗೆ ಬೆಂಬಲ ಸೂಚಿಸಲು ಜಾಗತಿಕವಾಗಿ ಹ್ಯಾಶ್ಟ್ಯಾಗ್ ಬ್ಲೂ ಫಾರ್ ಹೋಪ್ ಸಂದೇಶದೊಂದಿಗೆ ನೀಲಿ ಬಣ್ಣ ಧರಿಸಿ ಬೆಂಬಲಿಸಲು ಕೋರಲಾಗಿದೆ. ಶಿಕ್ಷಣದ ಮೂಲಕ ಜಾಗೃತಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ. ಥೈರಾಯ್ಡ್ ಗ್ರಂಥಿಯ ಮಹತ್ವ, ಥೈರಾಯ್ಡ್ ಸಂಬಂಧಿ ಕಾಯಿಲೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಗುರಿ ಹೊಂದಿದೆ. ಥೈರಾಯ್ಡ್ ಅಸ್ವಸ್ಥತೆಗಳನ್ನು ಜಾಗತಿಕವಾಗಿ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಅಯೋಡಿನ್ ಉಪ್ಪು ಸೇವನೆ, ಸೂಕ್ತ ಮತ್ತು ಸಕಾಲಿಕ ಚಿಕಿತ್ಸೆಯಿಂದ ಥೈರಾಯ್ಡ್ ಅನಾರೋಗ್ಯವನ್ನು ಸರಿಪಡಿಸಬಹುದು ಎನ್ನುತ್ತಾರೆ ಧಾರವಾಡದ ಖ್ಯಾತ ಸ್ತ್ರೀ ಆರೋಗ್ಯ ಹಾಗೂ ಪ್ರಸೂತಿ ತಜ್ಞ ಡಾ ಶಿವಾನಂದ ಅಂಗಡಿ.
7: ಹವಾಮಾನದಲ್ಲಿ, ಊಟದಲ್ಲಿ ಹಾಗೂ ಸಾಬೂನ್ ಆಯ್ತು, ಸ್ಪ್ರೇ ಆಯ್ತು, ಶಾಂಪೂ ಆಯ್ತು, ಈ ತರ ಕೆಮಿಕಲ್ಗಳು ಪ್ರದೂಷಣ ಆಗಿ ಥೈರಾಯ್ಡ್ ಸಮಸ್ಯೆ ಬಹಳಷ್ಟು ಕಂಡು ಬರ್ತಾ ಇದೆ. ಬಹಳಷ್ಟು ಮಂದಿಗೆ ಮಕ್ಕಳು ಆಗೋದು ಸಮಸ್ಯೆ ಆಗ್ತಾ ಇದೆ. ಕೂದಲು ಉದುರೋದು, ಚರ್ಮದ ಸಮಸ್ಯೆ, ಆಯಾಸ ಆಗೋದು, ಬೆನ್ನುವು, ತಲೆನೋವು, ಮೈಕೆ ನೋವು, ಬೇರೆ ಬೇರೆ ಸಮಸ್ಯೆ ಕಂಡು ಬರ್ತಾ ಇದೆ. ಥೈರಾಯ್ಡ್ ಟೆಸ್ಟಿಂಗ್ ಮಾಡಿಸ್ತಾ ಇದ್ದೇವೆ. ಮುಂದೆ ಟ್ರೀಟ್ಮೆಂಟ್ಗೆ ಅನುಕೂಲ ಆಗ್ತಾ ಇದೆ. ಚಿಕ್ಕ ಮಕ್ಕಳಲ್ಲಿ, ಹುಟ್ಟಿದ ಮಕ್ಕಳಲ್ಲಿಯೂ ಥೈರಾಯ್ಡ್ ಟೆಸ್ಟಿಂಗ್ ಮಾಡ್ತಾ ಇದ್ದೇವೆ. ಎಲ್ಲರೂ ಥೈರಾಯ್ಡ್ ಬಗ್ಗೆ ಅರಿವು ಆಗಲಿ.
0: ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕು ಶಿರಾಲಿಯ ಅಳ್ವೇಕೋಡಿ ಸಮೀಪ ತಟ್ಟಿಹಕ್ಕಲ ಕಳಿನಟ್ಟಿ ಹೊಳೆಯಲ್ಲಿ ಕಪ್ಪೆಚಿಪ್ಪು ಹೆಕ್ಕಲು ಹೋದ 14 ಜನರ ಪೈಕಿ 2 ಪುರುಷರು ಹಾಗೂ 8 ಜನ ಮಹಿಳೆಯರು ಸೇರಿ 10 ಜನ ಜಲಸಮಾಧಿಯಾಗಿದ್ದಾರೆ. ಓರ್ವರು ನಾಪತ್ತೆಯಾಗಿದ್ದು 3 ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ ಮಾಧ್ಯಮದಲ್ಲಿ ಸಂತಾಪ ಸೂಚಿಸಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಪ್ರಕಟಿಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ, ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ನರೇಂದ್ರ ಮೋದಿ ಅವರು ಪ್ರಕಟಿಸಿ ಸಂತಾಪ ಸೂಚಿಸಿದ್ದಾರೆ. ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಘಟನೆಗೆ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿ ವಿಶ್ವ ಆಮೆ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಭಾರತೀಯ ಅಂಚೆ ಇಲಾಖೆ, ಪೋಸ್ಟ್ ಕ್ರಾಸಿಂಗ್ ವೆಲ್ಫೇರ್ ಸೊಸೈಟಿ ಆಫ್ ಇಂಡಿಯಾ ಹಾಗೂ ಪೋಸ್ಟ್ ಕಾರ್ಡ್ಸ್ ವಿಲೆ ಸಂಸ್ಥೆಗಳ ಸಹಯೋಗದಲ್ಲಿ 9 ಶೈಕ್ಷಣಿಕ ಪೋಸ್ಟ್ ಕಾರ್ಡ್ಗಳನ್ನು ಬಿಡುಗಡೆ ಮಾಡಲಾಯಿತು. ಈ ಪೋಸ್ಟ್ ಕಾರ್ಡ್ಗಳಲ್ಲಿ ನೆಲದ ಆಮೆಗಳು, ಕಡಲಾಮೆಗಳು, ಸಿಹಿನೀರಿನ ಆಮೆಗಳು ಚಿತ್ರಿತವಾಗಿವೆ. ಕೃಷಿ ಪರಿಸರದೆಡೆಗೆ ನಮ್ಮ ನಡಿಗೆ ಧ್ಯೇಯದೊಂದಿಗೆ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಗುಂಡುತೋಪಿನಲ್ಲಿ ರೈತ ಸಂತೆ ಜರುಗಿತು. ವಿಜಯಪುರದ ರೈತ ಮಹಿಳೆಯರ ಮುಳ್ಳು ಬದನೆಯ ನಾಟಿ ತಳಿಗಳು, ನೇರಳೆಹಣ್ಣಿನ ಪಾನೀಯ ಮೇಳದ ವಿಶೇಷ ಆಕರ್ಷಣೆಯಾಗಿದ್ದವು. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಇಂದಿನಿಂದ 29 ಮಕ್ಕಳಿಗೆ ಬಿತ್ತನೆಯಿಂದ ಬೆಳೆಯವರೆಗೆ ಕೃಷಿ ಪಯಣ ಬೇಸಿಗೆ ಶಿಬಿರ ಆಯೋಜಿಸಿದೆ. 8-14 ವರ್ಷದೊಳಗಿನ ಮಕ್ಕಳು ಭಾಗವಹಿಸಬಹುದು. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ಹಾಗೂ ಕಾರಂಜಿಕೆರೆ ಪ್ರಕೃತಿ ಉದ್ಯಾನ ನಾಳೆ ಮಂಗಳವಾರ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಇಂಡಿಗನತ್ತ ಬಳಿ ಮತ್ತೊಂದು ಚಿರತೆ ಗೋಚರಿಸಿದೆ. ಅರಣ್ಯ ಇಲಾಖೆ ಬೋನಿರಿಸಿ ಕಾರ್ಯಾಚರಣೆ ಆರಂಭಿಸಿದೆ. ಧಾರವಾಡದ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ವಾಲ್ಮಿ ಅಧೀಕ್ಷಕ ಅಭಿಯಂತರ ಬಿವೈ ಬಂಡಿವಡ್ಡರ್ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಇಂದು ಸಂಜೆ 6 ನೀರಿನ ಮಹತ್ವ ಕುರಿತು ಉಪನ್ಯಾಸ ನೀಡುವರು. ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸಲು ನೀರಿನ ಅದಾಲತ್ ಆಯೋಜಿಸಲಾಗಿತ್ತು. ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸೈಕಲ್ ಮೂಲಕ ತೆರಳಿ ಸಾರ್ವಜನಿಕರೊಂದಿಗೆ ಸಮಾಲೋಚಿಸಿದರು. ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ್ ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿ ಆಂದೋಲನ ಇಂದು ಸಮಾರೋಪ. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡದಲ್ಲಿ 75ನೇ ಆವೃತ್ತಿಯ ಸೈಕ್ಲೋಥಾನ್. ಇಂದು ಅಂತಾರಾಷ್ಟೀಯ ಕಾಣೆಯಾದ ಮಕ್ಕಳ ಜ್ಞಾಪಕಾರ್ಥ ದಿನ. ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ ಇಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
8: ಸಮಯ 7:15:39. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
9: ಆಕಾಶವಾಣಿ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಮತ್ತು ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ, ಮಾದರ್ಸನ ಹಳ್ಳಿ, ಜಿಡಿಎ ಲೇಔಟ್, ಕಲಬುರಗಿ.
8: ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ.
9: ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6-18 ವರ್ಷದೊಳಗಿನ ಅಂಧ ಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ.
8: ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು.
9: ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಕಲಬುರಗಿ.
8: ಕರೆ ಮಾಡಿ 9535393900.
9: ಆತ್ಮೀಯ ಕೆಡುಗರೆ, ಕಲಬುರಗಿಯಲ್ಲಿರುವ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ಅಂಧ ಹೆಣ್ಣು ಮಕ್ಕಳಿಗಾಗಿ 1-10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ನೀಡುತ್ತಿದೆ. ಈ ಬಗ್ಗೆ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ.
10: ನಮಸ್ಕಾರಗಳು. ಈ ಶಾಲೆಯು 2007 ಕೇವಲ 4 ಮಕ್ಕಳಿಂದ ಪ್ರಾರಂಭವಾಗಿ ಈಗ 75ಕ್ಕಿಂತ ಹೆಚ್ಚು ಮಕ್ಕಳಿಗೆ ವಿದ್ಯಾದಾನ ಮಾಡುತ್ತಿದೆ. ಅದರ ಜೊತೆಗೆ ಅನ್ನದಾನ, ವಸ್ತ್ರ, ವಸತಿ ಮತ್ತು ಇತರ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಿದೆ. ಇಲ್ಲಿ 6-18 ವರ್ಷದೊಳಗಿನ ಮಕ್ಕಳಿಗೆ ಈಗ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ಸಂಪೂರ್ಣವಾಗಿ ಅಂಧರಾಗಿರುವ ಅಥವಾ ಅಲ್ಪ ಸ್ವಲ್ಪ ಕಾಣುವ ದೃಷ್ಟಿ ದೋಷವುಳ್ಳ ಮಕ್ಕಳಿಗೆ ಪ್ರವೇಶವನ್ನು ನೀಡಲಾಗುತ್ತದೆ. ಇವರಿಗೆ ಅಂಧತ್ವದ ಬಗ್ಗೆ UDID ಕಾರ್ಡ್ ಅಂತ ಇರ್ತದೆ, ಅಥವಾ ಅದನ್ನ ವೈದ್ಯಕೀಯ ಪ್ರಮಾಣ ಪತ್ರ ಅಂತ ಹೇಳಬಹುದು ನಾವು. ಈ ವೈದ್ಯಕೀಯ ಪ್ರಮಾಣ ತರುವುದು ಕಡ್ಡಾಯ. ಅದರ ಜೊತೆಗೆ ಪಾಲಕರ ಮತ್ತು ಮಕ್ಕಳ ಆಧಾರ್ ಕಾರ್ಡ್, ವಾಸಸ್ಥಳ ಪ್ರಮಾಣ ಪತ್ರ ಮತ್ತು 6 ಪಾಸ್ಪೋರ್ಟ್ ಫೋಟೋಸ್ ಇದನ್ನೆಲ್ಲ ತರಬೇಕಾಗ್ತದೆ. ಇದು ಸಂಪೂರ್ಣವಾಗಿ ಉಚಿತವಾಗಿರುವಂತಹ ಶಾಲೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ವಿದ್ಯಾಭ್ಯಾಸವನ್ನು ಮಾಡಿಸಲಾಗುತ್ತದೆ. ಜೊತೆಗೆ ಕಂಪ್ಯೂಟರ್ ತರಬೇತಿ, ಸಂಗೀತ, ಯೋಗ, ಕರಕುಶಲ ತರಬೇತಿಗಳನ್ನು ನೀಡಲಾಗುತ್ತದೆ. ಈ ಶಾಲೆಯು ಕಲಬುರಗಿ ನಗರಕ್ಕೆ ಅಂಟಿಕೊಂಡಿರುವ ಮಾದರಸನಹಳ್ಳಿ ಅಂತಕ್ಕಂಥ ಗ್ರಾಮದ ಜಿಡಿಎ ಲೇಔಟ್ ನಗರದ ಬಸ್ ನಿಲ್ದಾಣದಿಂದ 4-5 ಕಿಲೋಮೀಟರ್ ದೂರ ಆಗಬಹುದು. ಅಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಿದ್ದೇವೆ. ಮಕ್ಕಳಿಗೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಬ್ರೈಲ್ ಗ್ರಂಥಾಲಯ ಇದೆ. ಆದ್ದರಿಂದ ತಮಗೆ ಯಾರಾದರೂ ದೃಷ್ಟಿದೋಷವುಳ್ಳ ಮಕ್ಕಳು ಕಣ್ಣಿಗೆ ಬಿದ್ದರೆ ದಯವಿಟ್ಟು ಅವರನ್ನು ಈ ಶಾಲೆಗೆ ತಂದು ಸೇರಿಸಿ ನಾವು ಕೇವಲ ಅಂಧರಿಗೆ ನೋಡಿ ತುಟಿ ಹಂಚಿನ ಸಹಾನುಭೂತಿ ತೋರಿಸುವುದಕ್ಕಿಂತ ಎಲ್ಲಿ ಯೋಗ್ಯವಾದ ತರಬೇತಿ ಶಿಕ್ಷಣ ದೊರೆಯುತ್ತದೆ ಅಂತಹ ಒಂದು ಸಂಸ್ಥೆಗಳಲ್ಲಿ ಒಯ್ದು ಸೇರಿಸಿದರೆ ಆ ಮಕ್ಕಳ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ ಮತ್ತು ಅವರು ಸ್ವತಂತ್ರವಾಗಿ ಜೀವನ ಮಾಡಲು ಅನುಕೂಲವಾಗುತ್ತದೆ. ಫೋನ್ ಮಾಡಿದ್ರೆ ನಾವೇ ಸ್ವತಃ ಅಲ್ಲಿಗೆ ಬಂದು ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಸೇರಿಸಿಕೊಳ್ಳೋದಕ್ಕೆ ಒಂದು ಕೆಲಸವನ್ನು ಮಾಡುತ್ತೇವೆ. ಏಪ್ರಿಲ್ನಿಂದ ಜೂನ್ ತಿಂಗಳವರೆಗೆ ನಾವು ಪ್ರವೇಶವನ್ನು ಕೊಡುತ್ತೇವೆ. ಈಗಾಗಲೇ ನಮ್ಮ ಶಾಲೆಯಿಂದ 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು SSLC ಪರೀಕ್ಷೆ ಪಾಸ್ ಮಾಡಿ ಹೋಗಿದ್ದಾರೆ. ಅವರಲ್ಲಿ ಎಷ್ಟೋ ಜನರಿಗೆ ಸರ್ಕಾರಿ ಕೆಲಸನೂ ಸಿಕ್ಕಿದೆ ಮತ್ತು ಡಿಗ್ರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಮತ್ತು ಕೆಲವರೆಲ್ಲ ಕಂಪ್ಯೂಟರ್ನಲ್ಲಿ ಒಳ್ಳೆಯ ತರಬೇತಿಯನ್ನು ಪಡೆದು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಫ್ಯಾಮಿಲಿಗೂ ಕೂಡ ಅವರು ನೆರವನ್ನು ನೀಡ್ತಾ ಇದ್ದಾರೆ. ತಾವು ದಯವಿಟ್ಟು ನಮ್ಮ ಶಾಲೆಗೆ ವಿದ್ಯಾರ್ಥಿಗಳನ್ನು ತಂದು ಸೇರಿಸಿ ಒಂದು ಪುಣ್ಯದ ಕೆಲಸವಾಗುತ್ತದೆ. ಧನ್ಯವಾದಗಳು.
9: ಇದುವರೆಗೆ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆಯ ಪ್ರವೇಶಾತಿ, ಶಾಲೆ ನೀಡುವ ಉಚಿತ ಸೌಲಭ್ಯಗಳ ಕುರಿತು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ ಕೇಳಿದರು. ಕಲಬುರಗಿಯಲ್ಲಿರುವ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ 1-10ನೇ ತರಗತಿಯವರೆಗೆ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಇದುವರೆಗೆ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಹಾಗೂ ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ, ಮಾದರ್ಶನ ಹಳ್ಳಿ, ಜಿಡಿಎ ಲೇಔಟ್, ಕಲಬುರಗಿ.
8: ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ.
9: ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6-18 ವರ್ಷದೊಳಗಿನ ಅಂಧ ಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ.
8: ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು.
9: ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಕಲಬುರಗಿ.
8: ಕರೆ ಮಾಡಿ 9535393930.
11: ಆಕಾಶವಾಣಿ ಹಾಸನ ಎಫ್ಎಂ. ಈಗ ಭಾವಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಕುವೆಂಪು ಅವರ ರಚನೆ ನಿನ್ನ ಬಾಂಧಳದಂತೆ ನನ್ನ ಮನವಿರಲಿ. ಕೇಳಿ ಎಂಎಸ್ ಶ್ರೀಕೃಪಾ ಅವರ ಸ್ವರದಲ್ಲಿಯೇ.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
3: ಕೇಳುಗರೆ, ಈ ಸಂಜೆ 6:51 ಫಲಸಿರಿ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯುವ ಪ್ರಮುಖ ತೋಟಗಾರಿಕೆ ಬೆಳೆಗಳು ಹಾಗೂ ಮುಂಗಾರು ಹಂಗಾಮಿನಲ್ಲಿ ಅವುಗಳ ನಾಟಿ ಮಾಡುವ ವಿಧಾನ, ಅಂತರ ಹಾಗೂ ಇತರೆ ಬೇಸಾಯ ಕ್ರಮಗಳ ಕುರಿತು ಬೇಲೂರಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಕೆಬಿ ಸತೀಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕಿಕ್ಕೇರಿ ಕೃಷ್ಣಮೂರ್ತಿ ಅವರು ಹಾಡಿರುವ ಡಾ ಜಿಎಸ್ ಶಿವರುದ್ರಪ್ಪ ಅವರ ರಚನೆ.

0: ಇದುವರೆಗೂ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ, ಈಗ ಸಮಯ 7:30.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
4: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ SLN ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಕೇಳುಗರೆ, ಇದೊಂದು ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, ಗಮನಿಸಿ, ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಹಾಗೂ ಹಾಸನದ ಕಾರ್ಯಕೆರೆ ಸಮೀಪ ಇರುವ ಕೃಷಿ ಮಹಾವಿದ್ಯಾಲಯದ ಸಹಯೋಗದಲ್ಲಿ 2 ದಿವಸಗಳ ರಾಜ್ಯಮಟ್ಟದ ವೈಜ್ಞಾನಿಕ ಜೇನು ಸಾಕಾಣಿಕೆ ಕುರಿತ ವಿಚಾರ ಸಂಕಿರಣವನ್ನು ಮೇ ತಿಂಗಳ 26 ಹಾಗೂ 27, ಅಂದರೆ ಇದೇ ಮಂಗಳವಾರ ಹಾಗೂ ಬುಧವಾರ ಆಯೋಜನೆಯನ್ನು ಮಾಡಲಾಗಿದೆ. ವೈಜ್ಞಾನಿಕ ಜೇನು ಸಾಕಾಣಿಕೆ, ಜೇನು ಸಾಕಾಣಿಕೆಯಿಂದ ದೊರೆಯುವ ಉಪಯೋಗಗಳು, ಜೇನು ಸಾಕಾಣಿಕೆಯಿಂದ ದೊರೆಯುವ ಪ್ರತ್ಯಕ್ಷ ಹಾಗೂ ಪರೋಕ್ಷ ಅನುಕೂಲಗಳನ್ನು ಕುರಿತು ಈ 2 ದಿವಸಗಳ ವಿಚಾರ ಸಂಕಿರಣದಲ್ಲಿ ತರಬೇತಿಯನ್ನು ನೀಡಲಾಗುವುದು. ಆಸಕ್ತ ಕೃಷಿಕರು 2 ದಿನದ ರಾಜ್ಯಮಟ್ಟದ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಎಂದು ಕೃಷಿ ಮಹಾವಿದ್ಯಾಲಯದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ನೋಂದಣಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆ 7829947307 ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆಯನ್ನ ಕೇಳಿದಿರಿ.

ಕೇಳುಗರೆ, ಈ ಬೆಳಗ್ಗೆ 9 ಗಂಟೆಗೆ ಚಿತ್ರ ಚೈತ್ರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10 ಗಂಟೆಗೆ ಒಗಟು ಜಿಗುಟು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 246-28-9 ಮತ್ತೊಂದು 245-258, ಎಸ್ಟಿಡಿ ಕೋಡ್ 08-17-2. ತಪ್ಪದೇ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನೇರ ಪ್ರಸಾರದ ಕಾರ್ಯಕ್ರಮ ಒಗಟು ಜಿಗುಟು ಈ ಬೆಳಗ್ಗೆ 10 ಗಂಟೆಗೆ ನಿಮ್ಮ ಹಾಸನ ಆಕಾಶವಾಣಿ ಕೇಂದ್ರದಿಂದ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿಯನ.
3: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.
4: ಮಕ್ಕಳಿಗೂ ದೇವರಿಗೂ
5: ಬೆಟ್ಟ ಗುಡ್ಡ
6: ಕೆರೆ ಕುಂಟೆ
5: ಗಿಡ ಮರಗಳಿಲ್ಲದ ಊರು
6: ಮರುಭೂಮಿ ಇದ್ದಂತೆ.
5: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
6: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
5: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ
7: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ಎಲ್ಲ ರೀತಿಯ ಭಯೋತ್ಪಾದನೆ ಎದುರಿಸಲು ಭಾರತ ಅಮೆರಿಕ ಸನ್ನದ್ದ, ಸಚಿವ ಡಾ ಎಸ್ ಜೈಶಂಕರ್. ಭಾರತ್ ಮಂಟಪಂನಲ್ಲಿ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಆಚರಣೆ. ಅಮೆರಿಕ ಭಾರತದ ವಿಶ್ವಾಸಾರ್ಹ ರಾಷ್ಟ, ಡೊನಾಲ್ಡ್ ಟ್ರಂಪ್. ಇಂದು

0: ಸರಣಿಯಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜೈಶಂಕರ್, ಭಯೋತ್ಪಾದನೆಯ ಬಗ್ಗೆ ಶೂನ್ಯ ಸಹಿಷ್ಣುತೆಯ ಬಗ್ಗೆ ಭಾರತ ಮತ್ತು ಅಮೆರಿಕ ಯಾವಾಗಲೂ ಸ್ಪಷ್ಟವಾಗಿರಬೇಕು, ಹಾಗೆ ಅವರ ಭಯೋತ್ಪಾದನಾ ನಿಗ್ರಹ ಸಹಕಾರವೂ ತುಂಬಾ ಮುಖ್ಯವಾಗಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಆರ್ಥಿಕತೆಯ ಅಪಾಯವನ್ನು ತಗ್ಗಿಸಲು ಮತ್ತು ಜಗತ್ತಿಗೆ ಹೆಚ್ಚಿನ ಆಯ್ಕೆಗಳನ್ನು ಒದಗಿಸುವಲ್ಲಿ ಎರಡೂ ರಾಷ್ಟಗಳು ಸಾಮಾನ್ಯ ಆಸಕ್ತಿಯನ್ನು ಹೊಂದಿವೆ ಎಂದು ಪ್ರತಿಪಾದಿಸಿದ ಅವರು, ಅನೇಕ ಸಮನ್ವಯಗಳು ಎರಡೂ ರಾಷ್ಟಗಳನ್ನು ಬಹು ಕ್ಷೇತ್ರಗಳಲ್ಲಿ ಪರಿಣಾಮಕಾರಿ ಕಾರ್ಯತಂತ್ರದ ಪಾಲುದಾರರನ್ನಾಗಿ ಮಾಡುತ್ತವೆ ಎಂದು ಹೇಳಿದ್ದಾರೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಿನ್ನೆ ಅಮೆರಿಕದ 250ನೇ ಸ್ವಾತಂತ್ರ್ಯ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸೆರ್ಜಿಯೋ ಗೋರ್ ಅವರಿಗೆ ದೂರವಾಣಿ ಕರೆ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ತಮ್ಮ ಮಿತ್ರ ಎಂದು ಬಣ್ಣಿಸಿದ ಟ್ರಂಪ್, ಎರಡು ರಾಷ್ಟಗಳ ನಡುವಿನ ಸಂಬಂಧ ಇಂದು ಎಂದೆಂದಿಗೂ ಹೆಚ್ಚು ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ತಾವು ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿಮಾನಿ ಎಂದು ತಿಳಿಸಿದ ಅವರು, ಭಾರತ ತಮ್ಮ ಮೇಲೆ ಶೇಕಡಾ 100ರಷ್ಟು ವಿಶ್ವಾಸ ಇಡಬಹುದು ಎಂದು ಟ್ರಂಪ್ ಅಭಯ ನೀಡಿದರು. ಸಭಿಕರು ಟ್ರಂಪ್ ಅವರ ಮಾತುಗಳನ್ನು ಕೇಳಲು ಅನುವಾಗುವಂತೆ ರಾಯಭಾರಿ ಗೋರ್ ತಮ್ಮ ದೂರವಾಣಿಯನ್ನು ಮೈಕ್ ಬಳಿ ಹಿಡಿದಿದ್ದರು. ರಾಷ್ಟಪತಿ ಭವನದಲ್ಲಿಂದು ನಡೆಯಲಿರುವ 2026ನೇ ಸಾಲಿನ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವರು ಭಾಗವಹಿಸಲಿರುವ ಸಮಾರಂಭದಲ್ಲಿ ರಾಷ್ಟಪತಿಯವರು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಮತ್ತು 58 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026ನೇ ಸಾಲಿನಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿದಂತೆ 131 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲು ರಾಷ್ಟಪತಿ ಅನುಮೋದನೆ ನೀಡಿದ್ದಾರೆ. ಉಳಿದ ಪದ್ಮ ಪ್ರಶಸ್ತಿ ಪುರಸ್ಕೃತರಿಗೆ ನಂತರ ನಡೆಯುವ ಸಮಾರಂಭದ ಎರಡನೇ ಸುತ್ತಿನಲ್ಲಿ ಪ್ರದಾನ ಮಾಡಲಾಗುವುದು. ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನು ಘೋಷಿಸಲಾಗುತ್ತದೆ. ಕಲೆ, ಸಮಾಜ ಸೇವೆ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತ ನಾಗರಿಕ ಗೌರವಗಳನ್ನು ನೀಡಲಾಗುತ್ತದೆ. ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಪದ್ಮವಿಭೂಷಣ, ಉನ್ನತ ಶ್ರೇಣಿಯ ವಿಶಿಷ್ಟ ಸೇವೆಗಾಗಿ ಪದ್ಮಭೂಷಣ ಮತ್ತು ಯಾವುದೇ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆಗಾಗಿ ಪದ್ಮಶ್ರೀ ನೀಡಲಾಗುತ್ತದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವ ಮತ್ತು ಟೊರಾಂಟೊ ನಗರಗಳಲ್ಲಿ ವ್ಯಾಪಾರ ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಇಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಮಾರ್ಚ್ ತಿಂಗಳಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸಿಇಪಿಎ ಒಪ್ಪಂದದ ಷರತ್ತುಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಹಂತದ ಮಾತುಕತೆ ವರ್ಚುವಲ್ ಮೂಲಕ ನಡೆದಿದ್ದು ಎರಡನೇ ಹಂತದ ಮಾತುಕತೆ ಮೇ 8ರಂದು ಪೂರ್ಣಗೊಂಡಿದೆ. ಭಾರತೀಯ ನಿಯೋಗದ ಕೆನಡಾ ಭೇಟಿಯ ಸಂದರ್ಭದಲ್ಲಿ ಮತ್ತೊಂದು ಹಂತದ ಮಾತುಕತೆ ನಡೆಯುವ ನಿರೀಕ್ಷೆ ಇದ್ದು 2030ರೊಳಗಾಗಿ ದ್ವಿಪಕ್ಷೀಯ ವ್ಯಾಪಾರವನ್ನು 70 ಶತಕೋಟಿ ಡಾಲರ್ಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಏಕರೂಪ ನಾಗರಿಕ ಸಂಹಿತೆಯ ವ್ಯಾಪ್ತಿಯಿಂದ ಎಲ್ಲಾ ಬುಡಕಟ್ಟು ಸಮುದಾಯಗಳನ್ನು ಹೊರಗಿಡಲು ಸರ್ಕಾರ ವಿಶೇಷ ನಿಬಂಧನೆಗಳನ್ನು ರೂಪಿಸಿದ್ದು ಅವರ ಹಕ್ಕುಗಳು ಸಂಪೂರ್ಣವಾಗಿ ರಕ್ಷಿಸಲ್ಪಟ್ಟಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ನಡೆದ ಜನಜಾತಿ ಸಾಂಸ್ಕೃತಿಕ ಸಮಾಗಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಕರೂಪ ನಾಗರಿಕ ಸಂಹಿತೆಯು ಯಾವುದೇ ಬುಡಕಟ್ಟು ಹಕ್ಕುಗಳನ್ನು ಉಲ್ಲಂಘಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬುಡಕಟ್ಟು ಸಮುದಾಯದ ಮಹಾನ್ ನಾಯಕ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಭಗವಾನ್ ಬಿರ್ಸಾ ಮುಂಡಾ ಅವರ ಆದರ್ಶಗಳನ್ನು ಸ್ಮರಿಸಿದ ಸಚಿವರು,

0: ಬುಡಕಟ್ಟು ಜನರಿಗೆ ತಮ್ಮ ಭೂಮಿ ಮತ್ತು ಅರಣ್ಯದ ಮೇಲೆ ನ್ಯಾಯಸಮ್ಮತ ಒಡೆತನವಿದ್ದು ಅವುಗಳನ್ನು ಯಾರೂ ಅತಿಕ್ರಮಿಸಲು ಸಾಧ್ಯವಿಲ್ಲ ಎಂಬ ಸಂದೇಶವನ್ನು ಬಿರ್ಸಾ ಮುಂಡಾ ನೀಡಿದ್ದರು ಎಂದು ಅವರು ಸ್ಮರಿಸಿದ್ದಾರೆ. ಫಾಲ್ಟಾ ವಿಧಾನಸಭಾ ಚುನಾವಣೆಯಲ್ಲಿ ದಾಖಲೆಯ ಅಂತರದಿಂದ ಗೆಲುವು ಸಾಧಿಸಿದ ಬಿಜೆಪಿ ಅಭ್ಯರ್ಥಿ ದೇಬಾಂಗ್ಯು ಪಾಂಡಾ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಗೆಲುವು ಪಶ್ಚಿಮ ಬಂಗಾಳದ ಜನತೆಯ ಬಿಜೆಪಿಯ ಬಗ್ಗೆ ಇರುವ ಅಚಲ ನಂಬಿಕೆಯನ್ನು ಸೂಚಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿ ಪ್ರಧಾನಿ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳ ಸರ್ಕಾರದ ಅಸಾಧಾರಣ ಕಾರ್ಯವನ್ನು ಜನರು ನೋಡುತ್ತಿದ್ದಾರೆ, ಆದ್ದರಿಂದ ಪಕ್ಷವನ್ನು ಮತ್ತಷ್ಟು ಆಶೀರ್ವದಿಸಲು ನಿರ್ಧರಿಸಿದ್ದಾರೆ ಎಂದು ಅವರು ಹೇಳಿದರು. ಪಶ್ಚಿಮ ಬಂಗಾಳದಾದ್ಯಂತ ಬಿಜೆಪಿ ಕಾರ್ಯಕರ್ತರ ಅತ್ಯುತ್ತಮ ಕಾರ್ಯಕ್ಕಾಗಿ ಪ್ರಧಾನಿ ಅವರನ್ನು ಅಭಿನಂದಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಈ ತಿಂಗಳ 28ರಂದು ನಿಗದಿಯಾಗಿದ್ದ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಪದವಿ ಪೂರ್ವ ಸಿಯುಇಟಿ ಯುಜಿ 2026 ಪರೀಕ್ಷೆಗಳನ್ನು ಮುಂದೂಡಿದೆ. ಸರ್ಕಾರದ ಅಧಿಸೂಚನೆಯ ಪ್ರಕಾರ ಈದ್ ಉಲ್ ಜುಹಾ ಬಕ್ರೀದ್ ರಜಾದಿನದ ದಿನಾಂಕವನ್ನು ಬದಲಾಯಿಸಿದ ದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ಪೀಡಿತ ಅಭ್ಯರ್ಥಿಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಏಜೆನ್ಸಿ ಮಾಹಿತಿ ನೀಡಿದೆ. ಅಭ್ಯರ್ಥಿಗಳು ಮೇಲಿನವುಗಳನ್ನು ಗಮನಿಸಿ ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಲು ಸೂಚಿಸಲಾಗಿದೆ. ಇತ್ತೀಚಿನ ನವೀಕರಣಗಳಿಗಾಗಿ ನಿಯಮಿತವಾಗಿ ತನ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವಂತೆ ಅಭ್ಯರ್ಥಿಗಳಿಗೆ ಎನ್ಟಿಎ ಸಲಹೆ ನೀಡಿದೆ. ಯಾವುದೇ ಪ್ರಶ್ನೆಗಳು ಅಥವಾ ಸ್ಪಷ್ಟೀಕರಣಗಳಿಗಾಗಿ ಅಭ್ಯರ್ಥಿಗಳು ಎನ್ಟಿಎ ಸಹಾಯವಾಣಿ 011-407-590-00 ಸಂಪರ್ಕಿಸಬಹುದು ಅಥವಾ ಸಿಯುಇಟಿ ಯುಜಿ INTA.AC.INಗೆ ಇಮೇಲ್ ಮಾಡಬಹುದು. ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಸಿಬಿಎಸ್ಇ 12ನೇ ತರಗತಿ ಬೋರ್ಡ್ ಪರೀಕ್ಷೆಗಳಿಗೆ ಉತ್ತರ ಪುಸ್ತಕಗಳ ಸ್ಕ್ಯಾನ್ ಮಾಡಿದ ಫೋಟೋಕಾಪಿಗಳನ್ನು ಪಡೆಯುವ ಕೊನೆಯ ದಿನಾಂಕವನ್ನು ಇನ್ನೂ ಒಂದು ದಿನ ವಿಸ್ತರಿಸಿದೆ. ವಿದ್ಯಾರ್ಥಿಗಳಿಗೆ ವಿನಂತಿಗಳನ್ನು ಸಲ್ಲಿಸಲು ಸಾಕಷ್ಟು ಸಮಯವನ್ನು ಒದಗಿಸಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ಮರು ಮೌಲ್ಯಮಾಪನ ವಿನಂತಿಗಳನ್ನು ಸ್ವೀಕರಿಸುವ ಪ್ರಾರಂಭದ ದಿನಾಂಕವನ್ನು ಶೀಘ್ರದಲ್ಲೇ ತಿಳಿಸಲಾಗುವುದು ಎಂದು ಮಂಡಳಿ ಹೇಳಿದೆ. ಸ್ಕ್ಯಾನ್ ಮಾಡಿದ ಮತ್ತು ಮೌಲ್ಯಮಾಪನ ಮಾಡಿದ ಉತ್ತರ ಪುಸ್ತಕದ ಕೊನೆಯ ಪ್ರತಿಯನ್ನು ಅರ್ಜಿದಾರರಿಗೆ ಲಭ್ಯವಾದ ನಂತರ ಕನಿಷ್ಠ 2 ದಿನಗಳವರೆಗೆ ಪೋರ್ಟಲ್ ತೆರೆದಿರುತ್ತದೆ ಎಂದು ಮಂಡಳಿ ಪುನರುಚ್ಚರಿಸಿದೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಿದ ಜಲಸಮಾಧಿ ದುರಂತದಲ್ಲಿ ಜೀವ ಕಳೆದುಕೊಂಡವರ ಬಗ್ಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಈ ದುರಂತದಲ್ಲಿ ಜೀವ ಕಳೆದುಕೊಂಡ ಸುದ್ದಿ ತೀವ್ರ ನೋವು ಉಂಟುಮಾಡಿದೆ. ಗಾಯಾಳುಗಳು ಶೀಘ್ರ ಚೇತರಿಸಿಕೊಳ್ಳಲಿ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಉಪರಾಷ್ಟಪತಿ ರಾಧಾಕೃಷ್ಣನ್ ಸಂತ್ರಸ್ತ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮೃತರ ಕುಟುಂಬಗಳಿಗೆ ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ನೆರವು ನೀಡುವುದಾಗಿ ತಿಳಿಸಿದ್ದಾರೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 40 ರನ್ಗಳ ಭರ್ಜರಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಮಣಿಸಿದೆ. ಇದರೊಂದಿಗೆ ಉಭಯ ತಂಡಗಳು ಲೀಗ್ ಹಂತದಲ್ಲಿ ಅಭಿಯಾನ ಮುಗಿಸಿದ್ದಾವೆ. ಮೊದಲಿಗೆ ಬ್ಯಾಟ್ ಮಾಡಿದ ಡೆಲ್ಲಿ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 204 ರನ್ ಗುರಿ ನೀಡಿತ್ತು. ಇದಕ್ಕೆ ಪ್ರತಿಯಾಗಿ ಕೋಲ್ಕತ್ತಾ ತಂಡ 18.4 ಓವರ್ಗಳಲ್ಲಿ ಕೇವಲ 163 ರನ್ಗಳಿಗೆ ಸೀಮಿತಗೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲ ರೀತಿಯ ಭಯೋತ್ಪಾದನೆ ಎದುರಿಸಲು ಭಾರತ ಅಮೆರಿಕ ಸನ್ನದ್ದ, ಸಚಿವ ಡಾ ಎಸ್ ಜೈಶಂಕರ್. ಭಾರತ್ ಮಂಟಪಂನಲ್ಲಿ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಆಚರಣೆ, ಅಮೆರಿಕ ಭಾರತದ ವಿಶ್ವಾಸಾರ್ಹ ದೇಶ ಡೊನಾಲ್ಡ್ ಟ್ರಂಪ್. ಇಂದು ರಾಷ್ಟಪತಿ ಭವನದಲ್ಲಿ 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಐಪಿಎಲ್ ಟಿ20 ಕ್ರಿಕೆಟ್ 4ನೇ ತಂಡವಾಗಿ ರಾಜಸ್ಥಾನ ರಾಯಲ್ಸ್ ಪ್ಲೇಆಫ್ಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿಯ ಹಾಸನ ಎಫ್ಎಂ.
2: ಕಳೆದ 10 ವರ್ಷಗಳಿಂದ ಹಾಸನದಲ್ಲಿ ಪ್ರಸಿದ್ಧವಾಗಿರುವ ಎಸ್ಆರ್ಎಸ್ ಪ್ರಜ್ಞಾ ವಿದ್ಯಾ ಸ್ಕೂಲ್ ತನ್ನ 2ನೇ ಯೂನಿಟ್ ಅನ್ನು ಆರಂಭಿಸಿದ್ದಾರೆ. ಐಸಿಎಸ್ಇ ಪಠ್ಯ, ಪಂಚತತ್ವ ಶಿಕ್ಷಣ, ಅನುಭವಿ ಶಿಕ್ಷಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ, ಕ್ರೀಡೆ, ಕರಾಟೆ, ಚೆಸ್, ಸಂಗೀತ, ನೃತ್ಯ, ಚಿತ್ರಕಲೆ ಹಾಗೂ ಮಕ್ಕಳ ಸುರಕ್ಷತೆಗಾಗಿ ಸುಸಜ್ಜಿತ ಸಾರಿಗೆ ವ್ಯವಸ್ಥೆ ಇದೆ. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಎಸ್ಆರ್ಎಸ್ ಪ್ರಜ್ಞಾ ವಿದ್ಯಾ ಸ್ಕೂಲ್ ಯೂನಿಟ್ 2, ಹಾಸನ ಮೈಸೂರು ರಸ್ತೆ KIADB ಹಾಸನ. ದೂರವಾಣಿ ಸಂಖ್ಯೆ 0817226 2728 ಅಥವಾ

0: 9 4 4 8 3 0 1 3 8.
1: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
2: ನಮಸ್ತೆ, ನಾನು ಡಾಕ್ಟರ್ ಪ್ರೇಮ, ಫಿಸಿಷಿಯನ್ ಅಂಡ್ ಇಂಟರ್ನಿಸ್ಟ್. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ ಒಪಿಡಿ ಟೈಮಿಂಗ್ಸ್ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಲಭ್ಯವಿರುತ್ತದೆ. ಇಲ್ಲಿ ಒಪಿಡಿ ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್ ಎರಡೂ ಲಭ್ಯವಿರುತ್ತದೆ.
1: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, ಎಸ್ಜೆಪಿ ರಸ್ತೆ, ಕೆಆರ್ಪುರಂ, ಹಾಸನ್.
3: ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಚಿನ್ನಾರಿ ಪುಟ್ಟಣ್ಣ ಚಿತ್ರದ ಗೀತೆಯನ್ನು, ಸಂಗಡಿಗರೊಂದಿಗೆ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ, ಜಿವಿ ಅಯ್ಯರ್ ಅವರ ಸಾಹಿತ್ಯ, ಟಿಜಿ ಲಿಂಗಪ್ಪ ಅವರ ಸಂಗೀತವಿದೆಯೇ.

0: ಎಸ್ಆರ್ಎಸ್ ಪ್ರಜ್ಞಾ ಪಿಯು ಕಾಲೇಜು ಹಾಸನ ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ ಸ್ಟೇಟ್ ಬೋರ್ಡ್, ಸಿಬಿಎಸ್ಇ ಹಾಗೂ ಐಸಿಎಸ್ಇ ಬೋರ್ಡ್ನಲ್ಲಿ 10ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳಿಗೆ ಐಎಸ್ಸಿ ಪಠ್ಯಕ್ರಮದಲ್ಲಿ 11ನೇ ತರಗತಿಗಳನ್ನು ಹಾಸನ ನಗರದ ಹೃದಯ ಭಾಗದಲ್ಲಿ ಪ್ರಾರಂಭ ಮಾಡಿರುತ್ತಾರೆ. ಐಎಸ್ಸಿ ಪಠ್ಯಕ್ರಮದ ವಿಶೇಷತೆ ಏನೆಂದರೆ 12ನೇ ತರಗತಿಯ ನಂತರದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, ಜೆಡಬಲಿ, ಕೆಸಿಇಟಿ, ಎನ್ಡಿಎ, ನಾಟಾ ಪರೀಕ್ಷೆಗಳಿಗೆ ಈ ಪಠ್ಯಕ್ರಮವು ತೀರಾ ಹತ್ತಿರವಾಗಿದ್ದು ನಿಮ್ಮ ಮಕ್ಕಳು ಸುಲಭ ರೀತಿಯಲ್ಲಿ ಉತ್ತಮ ರ್ಯಾಂಕಿಂಗ್ ಗಳಿಸಿ ಡಾಕ್ಟರ್, ಇಂಜಿನಿಯರ್, ಆರ್ಕಿಟೆಕ್ಟ್ ಇತರೆ ಅವರಿಗಿಷ್ಟವಾದ ಕೋರ್ಸ್ಗಳನ್ನು ಓದಬಹುದಾಗಿದೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನುರಿತ ಅನುಭವಿ ಉಪನ್ಯಾಸಕ ತಂಡದಿಂದ ವಿಶೇಷ ತರಬೇತಿ ನೀಡುತ್ತಾರೆ. ಇದಲ್ಲದೆ ಗಣಿತ ಅಥವಾ ಜೀವಶಾಸ್ತ್ರ ವಿಷಯಗಳ ಬದಲಿಗೆ ಕಂಪ್ಯೂಟರ್ ಸೈನ್ಸ್ ಅಥವಾ ಫಿಸಿಕಲ್ ಎಜುಕೇಷನ್ ಆಯ್ಕೆ ಮಾಡಿಕೊಳ್ಳುವ ಅವಕಾಶವಿದೆ. ಪ್ರವೇಶಕ್ಕಾಗಿ ಇಂದೇ ಸಂಪರ್ಕಿಸಿ ಎಸ್ಆರ್ಎಸ್ ಪ್ರಜ್ಞಾ ಪಿಯು ಕಾಲೇಜು, ಶಂಕರಮಠ ರಸ್ತೆ, ಕೆಆರ್ಪುರಂ, ಹಾಸನ. ದೂರವಾಣಿ ಸಂಖ್ಯೆ 0817226278 ಅಥವಾ 9444831389.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಎಸ್ಎಸ್ಎಲ್ಸಿ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 9448720237.
5: ಸವಿಗಾನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪಿ ಸುಶೀಲಾ ಅವರು ಹಾಡಿರುವ ಹಣ್ಣೆಲೆ ಚಿಗುರಿದಾಗ ಚಿತ್ರದ ಗೀತೆಯನ್ನ ಆರ್ ಎನ್ ಜಯಗೋಪಾಲ್ ಅವರ ಗೀತೆಯನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ಎಂ ರಂಗರಾವ್.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
0: ಮೇ ತಿಂಗಳ 25-30 ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
2: ಸವಿಗಾನ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸತ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಸವತಿಯ ನೆರಳು ಚಿತ್ರದ ಗೀತೆಯನ್ನ ಬರೆದಿದ್ದಾರೆ ವಿಜಯ ನರಸಿಂಹ.

ಕೇಳುಗರೆ, ಈ ಬೆಳಗ್ಗೆ 9 ಗಂಟೆಗೆ ಚಿತ್ರಚೈತ್ರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10 ಗಂಟೆಗೆ ಒಗಟು ಜಿಗಟು ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬರಲಿದೆ. 10:30ಕ್ಕೆ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈಗ ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಗುರುರಾಜ್ ಸಿದ್ದಾಪುರ ಅವರ ರಚನೆ ಸಮೂಹಗಾನದಲ್ಲಿಯೇ.

ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.

0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಕೇಳುಗರೆ, ಸಂಜೆ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕಾ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯುವ ಪ್ರಮುಖ ತೋಟಗಾರಿಕೆ ಬೆಳೆಗಳು ಹಾಗೂ ಮುಂಗಾರು ಹಂಗಾಮಿನಲ್ಲಿ ಅವುಗಳ ನಾಟಿ ಮಾಡುವ ವಿಧಾನ, ಅಂತರ ಹಾಗೂ ಇತರೆ ಬೇಸಾಯ ಕ್ರಮಗಳ ಕುರಿತು ಬೇಲೂರಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಕೆಬಿ ಸತೀಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ.

0: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
2: ಮೇ ತಿಂಗಳ 25-30 ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸಮೂಹ ಗಾನದಲ್ಲಿ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆ.

ಇದುವರೆಗೂ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಕೇಳುಗರೆ, ಇದೊಂದು ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, ಗಮನಿಸಿ. ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಹಾಗೂ ಹಾಸನದ ಕಾರ್ಯಕೆರೆ ಸಮೀಪ ಇರುವ ಕೃಷಿ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಎರಡು ದಿವಸಗಳ ರಾಜ್ಯ ಮಟ್ಟದ ವೈಜ್ಞಾನಿಕ ಜೇನು ಸಾಕಾಣಿಕೆ ಕುರಿತ ವಿಚಾರ ಸಂಕಿರಣವನ್ನು ಮೇ ತಿಂಗಳ 26 ಹಾಗೂ 27 ಅಂದರೆ ಇದೇ ಮಂಗಳವಾರ ಹಾಗೂ ಬುಧವಾರ ಆಯೋಜನೆಯನ್ನು ಮಾಡಲಾಗಿದೆ. ವೈಜ್ಞಾನಿಕ ಜೇನು ಸಾಕಾಣಿಕೆ, ಜೇನು ಸಾಕಾಣಿಕೆಯಿಂದ ದೊರೆಯುವ ಉಪಯೋಗಗಳು, ಜೇನು ಸಾಕಾಣಿಕೆಯಿಂದ ದೊರೆಯುವ ಪ್ರತ್ಯಕ್ಷ ಹಾಗೂ ಪರೋಕ್ಷ ಅನುಕೂಲಗಳನ್ನು ಕುರಿತು ಈ ಎರಡು ದಿವಸಗಳ ವಿಚಾರ ಸಂಕಿರಣದಲ್ಲಿ ತರಬೇತಿಯನ್ನು ನೀಡಲಾಗುವುದು. ಆಸಕ್ತ ಕೃಷಿಕರು ಎರಡು ದಿವಸಗಳ ಕಾಲದ ರಾಜ್ಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಎಂದು ಕೃಷಿ ಮಹಾವಿದ್ಯಾಲಯದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ನೋಂದಣಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆ 7829947037 ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆಯನ್ನ ಕೇಳಿದಿರಿ.

ಸ್ಟುಡಿಯೋದಲ್ಲಿ ಸಮಯ 9:30. ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಹಾಸನ FM.

ಚಿತ್ರ ಚೈತ್ರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಚಿತ್ರ ಚೈತ್ರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಮಾನವನ ಮನಸ್ಸಿಗೆ ಮುದ ನೀಡುವಂತಹ ಅದ್ಭುತ ಕಲೆ ಅಂದರೆ ಸಂಗೀತ. ಇದು ಲಯ, ತಾಳ ಮತ್ತು ಸ್ವರಗಳ ಸಂಗಮ. ಎಲ್ಲ ಹಾಡುಗಳ ಮೂಲ ಸಂಗೀತ. ಒತ್ತಡವನ್ನು ನಿವಾರಿಸಬಲ್ಲಂಥ ಅದ್ಭುತವಾದ ಔಷಧಿ ಅಂತಲೇ ಹೇಳಬಹುದು. ಅದರಲ್ಲೂ ಚಿತ್ರಸಂಗೀತ, ಫಿಲಂ ಮ್ಯೂಸಿಕ್ ಯಾರಿಗಿಷ್ಟ ಆಗೋಲ್ಲ ಹೇಳಿ? ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಯಾವುದಾದ್ರೂ ನಮ್ಮಿಷ್ಟದ ಒಂದು ಚಿತ್ರದ ಗೀತೆಯನ್ನು ಗುನುಗ್ತಾ ಇರ್ತೀವಿ. ಅಂತಹ ಚುಂಬಕ ಶಕ್ತಿ ಇದೆ ಈ ಚಿತ್ರಗೀತೆಗಳಿಗೆ. ಜನಮನದಲ್ಲಿ ಕನ್ನಡ ಚಿತ್ರಸಂಗೀತಕ್ಕೆ ವಿಶಿಷ್ಟವಾದಂತಹ ಸ್ಥಾನಮಾನ ಕೂಡ ಇದೆ. ಚಿತ್ರಸಂಗೀತ ಅಂದರೆ ಅದರಲ್ಲಿ ಸಾಕಷ್ಟು ಪ್ರಕಾರಗಳನ್ನೊಳಗೊಂಡಂಥ ಒಂದು ಸಂಗೀತ ಕ್ರಮ ಅಂತಲೇ ಹೇಳ್ಬೋದು. ಇನ್ನು ಚಲನಚಿತ್ರಗಳಲ್ಲಿ ಸಂಗೀತ ನಿರ್ದೇಶಕರ ಪಾತ್ರ ಅತ್ಯಂತ ಪ್ರಮುಖವಾಗಿರುತ್ತೆ. ಕೇವಲ ಹಾಡುಗಳನ್ನು ಸಂಯೋಜಿಸುವುದಷ್ಟೇ ಅಲ್ಲದೆ ಕಥೆಯ ಭಾವನೆಗಳಿಗೆ ಅನುಗುಣವಾಗಿ ಸಂಗೀತ, ಹಿನ್ನೆಲೆ ಸಂಗೀತ ಮತ್ತು ಧ್ವನಿಗಳನ್ನು ನಿರ್ವಹಿಸಿ ಕಥೆಯಲ್ಲಿ ಬರುವಂಥ ನಗು, ಅಳು, ಪ್ರೀತಿ ಮತ್ತು ಆಕ್ಷನ್ ಮುಂತಾದ ಭಾವನೆಗಳನ್ನು ಸಂಗೀತದ ಮೂಲಕ ಪ್ರೇಕ್ಷಕರಿಗೆ ತಲುಪಿಸುವಲ್ಲಿ ಸಂಗೀತ ನಿರ್ದೇಶಕರ ಪಾತ್ರ ತುಂಬ ಪ್ರಮುಖವಾಗಿರುತ್ತೆ. ಸಾಹಿತ್ಯಕ್ಕೆ ತಕ್ಕಂತೆ ರಾಗ ಸಂಯೋಜನೆ ಮಾಡೋದು, ಗಾಯಕರ ಧ್ವನಿ ಆಯ್ಕೆ ಮತ್ತು ವಾದ್ಯ ಸಂಗೀತಗಳನ್ನು ನಿರ್ವಹಿಸೋದು ಸಂಗೀತ ನಿರ್ದೇಶಕರ ಮುಖ್ಯವಾದ ಜವಾಬ್ದಾರಿ ಅಂತಲೇ ಹೇಳ್ಬೋದು. ಸಂಗೀತ ನಿರ್ದೇಶಕರು ಅಂದರೆ ಕೇವಲ ಮಧುರವಾದ ಹಾಡುಗಳನ್ನು ನೀಡೋದಲ್ಲದೆ ಇಡೀ ಚಿತ್ರಕ್ಕೆ ಜೀವ ತುಂಬುವಂತಹ ಪ್ರಮುಖ ರೂವಾರಿಯಾಗಿರ್ತಾರೆ. ಇದೇನು ಇಷ್ಟೊಂದು ಪೀಠಿಗೆ ಅಂತ ಅನ್ಕೋತಾ ಇದ್ದೀರಾ? ಹೌದು, ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಪ್ರಮುಖ, ಯಶಸ್ವಿ ಹಾಗೂ ಹಿರಿಯ ಕೆಲವು ಸಂಗೀತ ನಿರ್ದೇಶಕರ ಬಗ್ಗೆ ಮಾತನಾಡ್ತಾ ಅವರ ಜನಪ್ರಿಯ ಗೀತೆಗಳನ್ನು ಕೇಳೋಣ. ಮೊದಲಿಗೆ ದಕ್ಷಿಣ ಭಾರತದ ಶ್ರೇಷ್ಠ ಚಲನಚಿತ್ರ ಸಂಗೀತ ನಿರ್ದೇಶಕರಲ್ಲೂ ಒಬ್ಬರಾದಂತಹ ಟಿಜಿ ಲಿಂಗಪ್ಪ ಅವರ ಬಗ್ಗೆ ಮಾತನಾಡೋಣ. ತಿರುಚನಾಪಳ್ಳಿ ಗೋವಿಂದರಾಜುಲು ಲಿಂಗಪ್ಪನವರು ತಮಿಳುನಾಡಿನ ತಿರುಚನಾಪಳ್ಳಿಯಲ್ಲಿ ಜನಿಸಿದ್ರು. ತಂದೆ ಗೋವಿಂದರಾಜುಲು ನಾಯ್ಡು. ಇವರೂ ಸಹ ತಮಿಳು ಚಿತ್ರರಂಗದ ಪ್ರಾರಂಭಿಕ ಕಾಲದ ಸಂಗೀತ ನಿರ್ದೇಶಕರಾಗಿದ್ದರು. ತಾಯಿ ಗೌರಮ್ಮನವರು ಕೂಡ ಗಾಯಕಿಯಾಗಿದ್ದರು. ಹೀಗಾಗಿ ಬಾಲ್ಯದಿಂದಲೇ ಸಂಗೀತ ಅನ್ನೋದು ಲಿಂಗಪ್ಪನವರಿಗೆ ಜೊತೆಗೂಡಿ ಬಂದಿತ್ತು. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕಲಿತರು, ಜೊತೆಗೆ ವೀಣಾವಾದನವನ್ನು ಕಲಿತರು. ವೀಣಾವಾದಕರಾಗಿ ಜನಪ್ರಿಯರೂ ಕೂಡ ಆದರು. ಆದರೂ ಕೂಡ ಅವರಿಗೆ ಚಿತ್ರರಂಗದಲ್ಲೇನೋ ವಿಶೇಷ ಆಸಕ್ತಿ ಹುಟ್ಟಿತು. 1955ರಲ್ಲಿ ತೆರೆ ಕಂಡಂಥ ಬಿಆರ್ ಪಂತುಲು ಅವರ ಮೊದಲ ತೇದಿ ಟಿಜಿ ಲಿಂಗಪ್ಪ ಅವರು ಸಂಗೀತ ನೀಡಿದಂಥ ಮೊದಲ ಕನ್ನಡ ಚಿತ್ರ. ಮುಂದೆ ಅವರು ತಿರುಗಿ ನೋಡಿದ್ದೇ ಇಲ್ಲ. ಗಾಳಿಗೋಪುರ, ಕಿತ್ತೂರು ಚೆನ್ನಮ್ಮ, ಸ್ಕೂಲ್ ಮಾಸ್ಟರ್ ಹೀಗೆ ಅನೇಕ ಪ್ರಸಿದ್ಧ ಚಿತ್ರಗಳಲ್ಲಿ ಮಧುರವಾದ ಗೀತೆಗಳನ್ನು ಉಣಬಡಿಸಿದ್ದಾರೆ. ಟಿಜಿ ಲಿಂಗಪ್ಪನವರ ಸಂಗೀತ ನಿರ್ದೇಶನದ ಹಾಡುಗಳು ಒಂದಕ್ಕಿಂತ ಒಂದು ಎಂಬಂತೆ ಜನಪ್ರಿಯವಾಗಿವೆ. ಇಂದಿಗೂ ಕೇಳುಗರ ಮನಸ್ಸನ್ನು ನಿರಂತರವಾಗಿ ತಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಈಗ ಕೇಳೋಣ ದೇವರ ಕಣ್ಣು ಚಿತ್ರದ ಈ ಗೀತೆಯನ್ನು. ಗೀತೆಯನ್ನು ಹಾಡಿದ್ದಾರೆ ಪಿ ಸುಶೀಲ, ಗೀತೆಯನ್ನು ಬರೆದಿದ್ದಾರೆ ಚಿ ಉದಯಶಂಕರ್ ಅವರು.

ಟಿಜಿ ಲಿಂಗಪ್ಪ ಅವರು ಗಾಳಿಗೋಪುರ, ಕಿತ್ತೂರು ಚೆನ್ನಮ್ಮ, ಸ್ಕೂಲ್ ಮಾಸ್ಟರ್, ಚಂದವಳ್ಳಿಯ ತೋಟ, ಶ್ರೀಕೃಷ್ಣ ದೇವರಾಯ, ಚಿನ್ನದ ಬೊಂಬೆ, ರತ್ನಗಿರಿ ರಹಸ್ಯ, ಸತೀಶಕ್ತಿ, ಸಾಕುಮಗಳು, ಗಂಗೆಗೌರಿ, ಮಕ್ಕಳ ರಾಜ್ಯ, ರತ್ನಮಂಜರಿ, ಶಿವಕೊಟ್ಟ ಸೌಭಾಗ್ಯ, ಶ್ರುತಿ ಸೇರಿದಾಗ ಭಾಗ್ಯವಂತ, ಭಕ್ತ ಸಿರಿಯಾಳ, ಭಕ್ತ ಪ್ರಹ್ಲಾದ, ಹೀಗೆ ಮುಂತಾದ ಅನೇಕ ಪ್ರಸಿದ್ಧ ಚಿತ್ರಗಳಲ್ಲಿ ಸುಶ್ರಾವ್ಯ ಗೀತೆಗಳನ್ನು ಹಾಗೆ ಹಿನ್ನೆಲೆ ಚಿತ್ರ ಸಂಗೀತವನ್ನು ಉಣಬಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಕನ್ನಡದ 54 ಚಿತ್ರಗಳು ಸೇರಿದಂತೆ ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಭಾಷೆಗಳ 200 ಹೆಚ್ಚು ಚಿತ್ರಗಳಿಗೆ ಟಿಜಿ ಲಿಂಗಪ್ಪ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ. ಶಾಸ್ತ್ರೀಯ ಚೌಕಟ್ಟಿನೊಳಗೆ ಸಿನಿಮಾಗಳಿಗೆ ಸಂಗೀತ ನೀಡಿದ್ದು ಇವರ ಒಂದು ವಿಶೇಷ ಅಂತಲೇ ಹೇಳ್ಬೋದು. ತಮ್ಮ ಇಡೀ ವೃತ್ತಿ ಜೀವನದಲ್ಲಿ 100% ಒರಿಜಿನಲ್ ಟ್ಯೂನ್ನನ್ನು ನೀಡಿದಂಥ ಏಕೈಕ ಸಂಗೀತ ನಿರ್ದೇಶಕ ಅಂದರೆ ಅದು ಟಿಜಿ ಲಿಂಗಪ್ಪ ಅವರು. ಈ ಹೆಗ್ಗಳಿಕೆ ಇವರಿಗೆ ಸಲ್ಲತ್ತೆ. ಈಗ ಕೇಳೋಣ ಇವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂತಹ ಮತ್ತೊಂದು ಸುಮಧುರವಾದ ಗೀತೆಯನ್ನು, ಶ್ರೀಕೃಷ್ಣ ದೇವರಾಯ ಚಿತ್ರದಿಂದ. ಗೀತೆಗೆ ಧ್ವನಿಯಾಗಿದ್ದಾರೆ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ. ಗೀತೆಯನ್ನು ಬರೆದಿದ್ದಾರೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರು.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಕನ್ನಡ ಚಿತ್ರರಂಗದ ಮತ್ತೊಬ್ಬ ಅಪ್ರತಿಮ ಸಂಗೀತ ನಿರ್ದೇಶಕ ಹಾಗೂ ವಿಶ್ವ ಪ್ರಸಿದ್ಧರಾದಂತಹ ಇಳೆಯರಾಜಾ ಅವರ ಗುರುಗಳಾದಂತಹ GK ವೆಂಕಟೇಶ್ ಅವರು, ಗುರುಸಾಲ ಕೃಷ್ಣದಾಸ್ ವೆಂಕಟೇಶ್. ಇವರು 1927 ಆಂಧ್ರದಲ್ಲಿ ಜನಿಸಿದರು. ಆದರೆ ಅವರು ಅದ್ಭುತವಾದಂತಹ ಸಾಧನೆ ಮಾಡಿ ಜನಪ್ರಿಯರಾಗಿದ್ದು ಕನ್ನಡದ ಮಣ್ಣಿನಲ್ಲಿ. 1960-70 ದಶಕದಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಅತ್ಯಂತ ಜನಪ್ರಿಯರಾಗಿದ್ದ GK ವೆಂಕಟೇಶ್ ಅವರು ರಾಜ್ಕುಮಾರ್ ಅವರ ಹಲವಾರು ಸೂಪರ್ ಹಿಟ್ ಚಿತ್ರಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಹರಿಭಕ್ತ ಚಿತ್ರ GK ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದ ಮೊದಲ ಚಿತ್ರ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಹಾಡನ್ನ ಸ್ವತಃ ಹಾಡಿ ಅವರು ತೆರೆಯ ಮೇಲೂ ಈ ಗೀತೆಯ ಹಾಡುಗಾರರಾಗಿ ಮೂಡಿಬಂದಿದ್ರು. ಇವರ ಬಹುತೇಕ ಹಾಡುಗಳು ಜನಮಾನಸದಲ್ಲಿ ಇಂದಿಗೂ ಕೂಡ ಸ್ಥಿರವಾಗಿದೆ. ಈಗ ಕೇಳೋಣ ಕಣ್ತೆರೆದು ನೋಡು ಚಿತ್ರದ ಈ ಗೀತೆಯನ್ನ GK ವೆಂಕಟೇಶ್ ಅವರ ಧ್ವನಿಯಲ್ಲಿ. ಗೀತೆಯನ್ನ ಬರೆದಿದ್ದಾರೆ GV ಅಯ್ಯರ್.

ಕುವೆಂಪು ಅವರ ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು, ಹಾಗೆ ಕೆ ಎಸ್ ನರಸಿಂಹಸ್ವಾಮಿ ಅವರ ಇವಳು ಯಾರು ಬಲ್ಲೆ ಏನು, ಮಂಜೇಶ್ವರ ಗೋವಿಂದ ಪೈ ಅವರ ತಾಯೆ ಬಾರೆ ಮೊಗವತೋರ ಮುಂತಾದ ಕವಿತೆಗಳನ್ನು ಚಲನಚಿತ್ರ ಗೀತೆಗಳಾಗಿ ಅಳವಡಿಸುವುದರ ಮೂಲಕ ಚಿತ್ರರಂಗದಲ್ಲಿ ಹೊಸ ಪರಂಪರೆಯನ್ನು ಸೃಷ್ಟಿಸಿದವರು ಜಿ ಕೆ ವೆಂಕಟೇಶ್ ಅವರು. ಡಾ ರಾಜ್ಕುಮಾರ್, ಸಿ ಅಶ್ವಥ್, ಬಿ ಕೆ ಸುಮಿತ್ರ, ಬೆಂಗಳೂರು ಲತಾ, ಸುಲೋಚನಾ ಮುಂತಾದವರನ್ನ ಚಲನಚಿತ್ರ ಗಾಯನ ಕ್ಷೇತ್ರಕ್ಕೆ ಪರಿಚಯಿಸಿದವರು ಕೂಡ ಜಿ ಕೆ ವೆಂಕಟೇಶ್ ಅವರೇ. ಇಮ್ಮಡಿ ಪುಲಿಕೇಶಿ, ತುಂಬಿದ ಕೂಡ ಮುಂತಾದ ಚಿತ್ರ ನಿರ್ಮಾಣ ಕೂಡ ಜಿ ಕೆ ವೆಂಕಟೇಶ್ ಅವರು ಮಾಡಿದರು. ಇಳೆಯರಾಜ, ವೈದ್ಯನಾಥನ್, ಶಂಕರ್ ಗಣೇಶ್ ಅವರಂತಹ ಸಂಗೀತ ನಿರ್ದೇಶಕರನ್ನ ತಯಾರ ಮಾಡಿದ್ದು ಕೂಡ ಜಿ ಕೆ ವೆಂಕಟೇಶ್ ಅವರೇ. ಹೀಗೆ ಅವರ ಸಾಧನೆಗಳನ್ನು ಹೇಳ್ತಾ ಹೋಗ್ಬೋದು. ಇನ್ನು ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂತಹ ಚಿತ್ರಗಳು ಅಂತ ಹೇಳಿದ್ರೆ ದಶಾವತಾರ, ಸಂಧ್ಯಾರಾಗ, ಸಂಧ್ಯಾರಾಗ ಚಿತ್ರದಲ್ಲಿ ಭೀಮಸೇನ್ ಜೋಶಿ, ಬಾಲಮುರಳಿ ಕೃಷ್ಣ, ಎಸ್ ಜಾನಕಿ, ಪಿ ಬಿ ಶ್ರೀನಿವಾಸ್ ಅಂತಹ ಘಟಾನುಘಟಿ ಗಾಯಕರನ್ನ ತಂದು ವಿಶಿಷ್ಟ ಸಂಗೀತ ಧಾರೆಯನ್ನು ಸುರಿಸಿದ್ರು ಅಂತಾನೆ ಹೇಳ್ಬೋದು ಸಂಧ್ಯಾರಾಗ ಚಿತ್ರದಲ್ಲಿ. ಕಸ್ತೂರಿ ನಿವಾಸ, ಬಂಗಾರದ ಮನುಷ್ಯ, ಭೂತಯ್ಯನ ಮಗ, ಈ ಚಿತ್ರಗಳ ಸಂಗೀತವನ್ನಂತೂ ಒಂದು ರೀತಿಯಲ್ಲಿ ವರ್ಣನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಭಕ್ತ ಕುಂಬಾರ ಹಾಡುಗಳು ಭಕ್ತಿ ಪಂಥದ ಚಲನಚಿತ್ರಗಳ ಸಾಲಿನಲ್ಲಿ ಒಂದು ರೀತಿಯಲ್ಲಿ ಹೊಸ ಭಾಷೆಯನ್ನು ಬರಿತು ಅಂತಾನೆ ಹೇಳ್ಬೋದು. ಇನ್ನು ನೋಡಿ ಸ್ವಾಮಿ ನಾವಿರೋದು ಹೀಗೆ ಚಿತ್ರದಲ್ಲಿ ಭೀಮಸೇನ್ ಜೋಶಿ ಅವರು ಹಾಡಿದಂತಹ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಹಾಡು ಅಂದಿನವರೆಗೂ ಕೂಡ ನಾವು ಕೇಳಿದಂತಹ ದಾಸರಚನೆಯ ಎಲ್ಲ ರೀತಿಗಳಿಗಿಂತಲೂ ವಿಭಿನ್ನವಾದಿದ್ದು ಅಂತಾನೆ ಹೇಳ್ಬೋದು. ಇನ್ನು ಬಿಸ್ಮಿಲ್ಲಾ ಖಾನರ ಶಹನಾಯಿ ವಾದನವನ್ನು ಕನ್ನಡಿಗರ ಹೃದಯದಲ್ಲಿ ಅಮರವಾಗಿಸಿದ್ದು ಸನಾದಿ ಅಪ್ಪಣ್ಣ ಚಿತ್ರದ ಸಂಗೀತ ನಿರ್ದೇಶನದ ಮೂಲಕ. ಈ ಗೀತೆಯನ್ನು ಯಾರ್ತಾನೆ ಮರೆಯೋಕ್ಕಾಗತ್ತೆ ಅಲ್ವಾ? ಈಗ ಕೇಳೋಣ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂತಹ ಸನಾದಿ ಅಪ್ಪಣ್ಣ ಚಿತ್ರದ ಈ ಗೀತೆಯನ್ನು. ಗೀತೆಗೆ ತನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ. ಗೀತೆಗೆ ಸಾಹಿತ್ಯವನ್ನು ಬರೆದಿದ್ದಾರೆ ಚಿ ಉದಯ್ ಶಂಕರ್.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
2: ಮೇ ತಿಂಗಳ 25-30 ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
3: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ, ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.
4: ದಕ್ಷಿಣ ಭಾರತದ ಮತ್ತೊಬ್ಬ ಖ್ಯಾತ ಸಂಗೀತ ನಿರ್ದೇಶಕ ಅಂದರೆ ಸತ್ಯಂ ಅವರು. ಚೆಲ್ಲಪಿಲ್ಲ ಸತ್ಯನಾರಾಯಣ ಶಾಸ್ತ್ರಿಯವರ ಪೂರ್ಣ ಹೆಸರು. 1933 ಆಂಧ್ರಪ್ರದೇಶದಲ್ಲಿ ಜನಿಸ್ತಾರೆ. 1960-80 ದಶಕದಲ್ಲಿ ತೆಲುಗು ಮತ್ತು ಕನ್ನಡ ಚಿತ್ರರಂಗದಲ್ಲಿ ಅಪಾರ ಜನಪ್ರಿಯತೆಯನ್ನು ಗಳಿಸಿದವರು ಸತ್ಯಂ ಅವರು. ಕನ್ನಡದಲ್ಲಿ ಪ್ರಥಮ ಬಾರಿಗೆ ಸಂಗೀತ ನೀಡಿತು ಶ್ರೀ ರಾಮಾಂಜನೇಯ ಯುದ್ದ ಚಿತ್ರಕ್ಕೆ. ಆ ಚಿತ್ರದ ಹನುಮನ ಪ್ರಾಣ, ಪ್ರಭೋ ರಘುರಾಮ, ಜಗದೀಶನಾಡುವ ಜಗವೇ ನಾಟಕರಂಗ, ಈ ಎಲ್ಲ ಹಾಡುಗಳು ಇಂದಿಗೂ ತಮ್ಮ ಜನಪ್ರಿಯತೆಯನ್ನು ಕಾಯ್ದುಕೊಂಡಿದೆ ಅಂತಾನೆ ಹೇಳಬಹುದು. ಡೋಲಕ್ ವಾದ್ಯವನ್ನ ಪ್ರಧಾನವಾಗಿಟ್ಟುಕೊಂಡು ಸಿನಿಮಾ ಸಂಗೀತದಲ್ಲಿ ಅತ್ಯಭೂತಪೂರ್ವ ಯಶಸ್ಸನ್ನು ಸಾಧಿಸಿದ ಏಕೈಕ ಸಿನಿಮಾ ಸಂಗೀತ ನಿರ್ದೇಶಕ ಅಂದರೆ ಸತ್ಯಂ ಅವರು. ಈಗ ಕೇಳೋಣ ಇವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂತಹ ಸರ್ವಮಂಗಳ ಚಿತ್ರದ ಈ ಸುಮಧುರವಾದ ಗೀತೆಯನ್ನು ಕೆಎಸ್ ನರಸಿಂಹಸ್ವಾಮಿಯವರ ಕವಿತೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ. ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ.

ಸತ್ಯಂ ಅವರು ತಮ್ಮ 36 ವರ್ಷಗಳ ಸಂಗೀತ ನಿರ್ದೇಶನದ ಸುದೀರ್ಘ ಪ್ರಯಾಣದಲ್ಲಿ 312 ತೆಲುಗು ಚಿತ್ರಗಳಿಗೆ, 131 ಕನ್ನಡ, 10 ತಮಿಳು, ತಲಾ 1 ಮಲಯಾಳಿ ಮತ್ತು ಹಿಂದಿ ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದರು. ಸತ್ಯಂ ಬಡ ನಿರ್ಮಾಪಕರ ಪಾಲಿಗೆ ಕಾಮಧೇನುವಿನಂತೆ ಇದ್ರು ಅಂತ ಹೇಳ್ತಾರೆ. ಹಣ ಎಷ್ಟೇ ಕಡಿಮೆ ಕೊಟ್ಟರೂ ಅವರ ಸಂಗೀತದಲ್ಲಿ ಮಾಧುರ್ಯ ಮಾತ್ರ ಬದಲಾಗ್ತಾ ಇರಲಿಲ್ಲ. ಗಾಂಧಿನಗರ, ಸರ್ವಮಂಗಳ, ರೌಡಿ ರಂಗಣ್ಣ, ಹೂವು ಮುಳ್ಳು, ಚೂರಿ ಚಿಕ್ಕಣ್ಣ, ಕ್ರಾಂತಿವೀರ, ನಾಗಕನ್ಯೆ, ಅಪರಾಧಿ, ನಾಗರಹೊಳೆ, ಸಹೋದರರ ಸವಾಲ್, ಸೀತಾರಾಮು, ಸವತಿಯ ನೆರಳು, ಆರದ ಗಾಯ, ತಾಯಿಯ ಮಡಿಲಲ್ಲಿ, ಕೆರಳಿತ ಸಿಂಹ, ಸಾಹಸ ಸಿಂಹ, ತಿರುಗುಬಾಣ, ಗಂಡುಬೇರುಂಡ ಮೊದಲಾದ ಅನೇಕ ಚಿತ್ರಗಳಿಗೆ ಅವರು ಕೊಟ್ಟಂತಹ ಸಂಗೀತ ಇಂದಿಗೂ ಪ್ರಸಿದ್ಧವಾಗಿದೆ. ಎಲ್ಲ ಗೀತೆಗಳು ಜನರ ಮನಸ್ಸಿನಲ್ಲಿ ಅಮರವಾಗಿದೆ ಅಂತಲೇ ಹೇಳ್ಬೋದು. ಈಗ ಕೇಳೋಣ ಸತ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂತಹ ತಿರುಗುಬಾಣ ಚಿತ್ರದ ಈ ಗೀತೆಯನ್ನ ಸಂಗಡಿಗರೊಂದಿಗೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತೆಯನ್ನ ಬರೆದಿದ್ದಾರೆ ಆರ್ ಎನ್ ಜಯಗೋಪಾಲ್.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿ ರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ,

0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
2: ಕೇಳುಗರೆ, ಈ ಸಂಜೆ 6:21 ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯುವ ಪ್ರಮುಖ ತೋಟಗಾರಿಕೆ ಬೆಳೆಗಳು ಹಾಗೂ ಮುಂಗಾರು ಹಂಗಾಮಿನಲ್ಲಿ ಅವುಗಳ ನಾಟಿ ಮಾಡುವ ವಿಧಾನ, ಅಂತರ ಹಾಗೂ ಇತರೆ ಬೇಸಾಯ ಕ್ರಮಗಳ ಕುರಿತು ಬೇಲೂರಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಕೆಬಿ ಸತೀಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಹಾಸನ ಆಕಾಶವಾಣಿಯಿಂದ ಚಿತ್ರಚೈತ್ರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕನ್ನಡ ಸಿನಿಮಾ ಸಂಗೀತದಲ್ಲಿ ಉಪೇಂದ್ರ ಕುಮಾರ್ ಅವರು ಸುಪ್ರಸಿದ್ಧ ಸಂಗೀತ ನಿರ್ದೇಶಕ ಅಂತಾನೆ ಹೇಳ್ಬೋದು. ಇವರು 1941 ಒಡಿಶಾ ರಾಜ್ಯದಲ್ಲಿ ನೆಲೆಸಿದ್ದಂಥ ತೆಲುಗು ಕುಟುಂಬದಲ್ಲಿ ಜನಿಸ್ತಾರೆ. ತಂದೆ ಲಕ್ಷ್ಮಣಸ್ವಾಮಿ ಜ್ಯೋತಿಷಿಗಳಾಗಿದ್ದರು. ಬಾಲ್ಯದಲ್ಲಿಯೇ ಸಂಗೀತದಲ್ಲಿ ಆಸಕ್ತಿ ಹೊಂದಿದ್ದ ಉಪೇಂದ್ರ ಕುಮಾರ್ ಹಿಂದೂಸ್ತಾನಿ ಸಂಗೀತ ಶಿಕ್ಷಣದ ಜೊತೆಗೆ ಪಾಶ್ಚಿಮಾತ್ಯ ವಾದ್ಯ ಸಂಗೀತ ಹಾಗೂ ತಂತಿ ವಾದ್ಯಗಳಲ್ಲಿ ಸಾಧನೆಯನ್ನು ಮಾಡಿದರು. ಸಂಗೀತ ಪದವಿಯನ್ನು ಗಳಿಸಿದರು. ಕಠಾರಿ ವೀರ ಚಿತ್ರದ ಮೂಲಕ ಸ್ವತಂತ್ರ ಸಂಗೀತ ನಿರ್ದೇಶಕರಾದರು ಉಪೇಂದ್ರ ಕುಮಾರ್ ಅವರು. ಹಸಿರು ತೋರಣ ಚಿತ್ರದ ಒಂದು ದಿನ ಇಲ್ಲಿಂದಲೋ, ಹಾಗೆ ಪರೋಪಕಾರಿ ಚಿತ್ರದ ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಕಣ್ಣು ರೆಪ್ಪೆ ಒಂದನೊಂದು ಮರೆಯುವುದೇ, ಜೋಕಿ ನಾನು ಬಳ್ಳಿಯ ಮಿಂಚು, ಸಿಪಾಯಿ ರಾಮು ಚಿತ್ರದ ವಾರೆ ಮೇರ ಮುರುಗ, ತ್ರಿವೇಣಿ ಚಿತ್ರದ ನೀನಾ ಭಗವಂತ, ಈ ಎಲ್ಲ ಗೀತೆಗಳು ಉಪೇಂದ್ರ ಕುಮಾರ್ ಅವರ ಪ್ರಾರಂಭಿಕ ಹಂತದ ಮಹತ್ವದ ಮತ್ತು ತುಂಬ ಸುಂದರವಾದಂತಹ ಸಂಗೀತ ಸಂಯೋಜನೆ ಅಂತಲೇ ಹೇಳ್ಬೋದು. ಈಗ ಕೇಳೋಣ 1979 ತೆರೆ ಕಂಡಂತಹ ಧರ್ಮಸಿರಿ ಚಿತ್ರದ ಈ ಒಂದು ಸುಮಧುರವಾದ ಗೀತೆಯನ್ನು. ಗೀತೆಗೆ ಧನಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯ ಮತ್ತು SJ ಜಾನಕಿ. ಗೀತೆಯನ್ನು ಬರೆದಿದ್ದಾರೆ ವಿಜಯ ನಾರಸಿಂಹ.

ಉಪೇಂದ್ರ ಕುಮಾರ್ ಅವರು ಪ್ರೇಮದ ಕಾಣಿಕೆ, ಶಂಕರ್ ಗುರು, ಧ್ರುವತಾರೆ, ರಥಸಪ್ತಮಿ, ನಂಜುಂಡಿ ಕಲ್ಯಾಣ, ಹೃದಯ ಹಾಡಿತ್ತು, ದೇವತಾ ಮನುಷ್ಯ, ಈ ಚಿತ್ರಗಳು ಇವರ ಸೊಗಸಾದ ಸಂಗೀತವುಳ್ಳಂತಹ ಚಿತ್ರಗಳು ಅಂತಾನೆ ಹೇಳ್ಬೋದು. ಹಾಗೆ ಹಲವಾರು ಸುಂದರ ಭಕ್ತಿಗೀತೆಗಳ ಆಲ್ಬಮ್ಗಳನ್ನು ಕೂಡ ಹೊರತಂದಿದ್ದಾರೆ ಉಪೇಂದ್ರ ಕುಮಾರ್ ಅವರು. ಜೀವನ ಚೈತ್ರ ಚಿತ್ರದ ನಾದಮಯ, ಈ ಲೋಕವೆಲ್ಲ ನಾದಮಯ, ಈ ಗೀತೆಗೆ ಒಂದು ರೀತಿಯಲ್ಲಿ ಅಮರತ್ವವನ್ನು ತಂದುಕೊಟ್ಟವರು ಉಪೇಂದ್ರ ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಗೀತೆಯ ಗಾಯನಕ್ಕಾಗಿ ರಾಷ್ಟ್ರೀಯ ಗೌರವವನ್ನು ತಂದುಕೊಟ್ಟಿದ್ದಾರೆ. ಸುಮಾರು 210 ಚಲನಚಿತ್ರ ಗೀತೆಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದ ಉಪೇಂದ್ರ ಕುಮಾರ್ ಅವರು ಬಹುತೇಕ ಕನ್ನಡ ಚಿತ್ರಗಳಿಗೆ ಸಂಗೀತವನ್ನು ನೀಡಿದ್ರು. ತೆಲುಗು, ತಮಿಳು, ಒರಿಯಾ, ಮಲಯಾಳಂ, ಬಂಗಾಳಿ ಹಾಗೆ ತುಳುವಿನಲ್ಲಿ ಕೆಲವೊಂದು ಚಿತ್ರಗಳಿಗೆ ಸಂಗೀತವನ್ನು ನೀಡಿದರು. ಉಪೇಂದ್ರ ಕುಮಾರ್ ಅವರಿಗೆ ನಂಜುಂಡಿ ಕಲ್ಯಾಣ, ಹೃದಯ ಹಾಡಿತು, ಜೀವನ ಚೈತ್ರ ಚಿತ್ರಗಳಿಗೆ ಶ್ರೇಷ್ಠ ಸಂಗೀತ ನಿರ್ದೇಶಕ ರಾಜ್ಯ ಪ್ರಶಸ್ತಿ ಕೂಡ ಸಂದಿತ್ತು. ಅವರು ಸಂಗೀತ ನೀಡಿದಂತಹ 18 ಚಿತ್ರಗಳು 25 ವಾರ ಓಡಿದಂತಹ ಯಶಸ್ಸನ್ನು ಕಂಡಿದ್ವು. ಇದು ಇವರ ಹೆಗ್ಗಳಿಕೆ ಅಂತಲೇ ಹೇಳ್ಬೋದು. ಈಗ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಜೀವನ ಚೈತ್ರ ಚಿತ್ರದ ಈ ಒಂದು ಸುಮಧುರವಾದ ಗೀತೆಯನ್ನು.

ಸುಮಧುರವಾದ ಗೀತೆಯನ್ನ ಕೇಳ್ಕೊಂಡು ಬಂದ್ರಲ್ವಾ? ಮುಂದಿನ ಸಂಗೀತ ನಿರ್ದೇಶಕ ಯಾರು ಅಂದ್ರೆ ಭಾರತೀಯ ಚಿತ್ರರಂಗದ ಮೇರು ಸಂಗೀತ ನಿರ್ದೇಶಕ. 600ಕ್ಕೂ ಹೆಚ್ಚು ಚಲನಚಿತ್ರಗಳಿಗೆ ಮಧುರವಾದ ಸಂಗೀತ ಸಂಯೋಜನೆಯನ್ನ ನೀಡಿ ಅಪಾರ ಜನಪ್ರೀತಿಯನ್ನು ಗಳಿಸಿದ್ದಾರೆ. ಯಾರಪ್ಪ ಅವರು ಅಂದರೆ ವಿಜಯ್ ಭಾಸ್ಕರ್ ಅವರು. 1931 ಬೆಂಗಳೂರಿನಲ್ಲಿ ಜನಿಸ್ತಾರೆ ಇವರು. ಹಿಂದೂಸ್ತಾನಿ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಎರಡರಲ್ಲೂ ಪ್ರಾವೀಣ್ಯತೆಯನ್ನು ಪಡೆದಿದ್ದರು ಇವರು. ಮೊದಲಿಗೆ

ಹಾಲಿವುಡ್ನ ಖ್ಯಾತ ಸಂಗೀತ ನಿರ್ದೇಶಕರಲ್ಲಿ ಸಹಾಯಕನಾಗಿ ಕೆಲಸವನ್ನ ಮಾಡಿದರು. ಕನ್ನಡ ಚಿತ್ರರಂಗದಲ್ಲಿ ಮೊದಲ ಬಾರಿಗೆ ಸಂಪೂರ್ಣವಾಗಿ ಕನ್ನಡದ ವಾದ್ಯಗಾರರನ್ನ ಬಳಸಿಕೊಂಡು ಸಂಗೀತ ನಿರ್ದೇಶನ ಮಾಡಿದಂತ ಹೆಗ್ಗಳಿಕೆ ವಿಜಯ್ ಭಾಸ್ಕರ್ ಅವರದು. ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರೊಂದಿಗೆ ಇವರದು ಅತ್ಯುತ್ತಮ ಜೋಡಿಯಾಗಿತ್ತು ಅಂತಾನೆ ಹೇಳಬಹುದು. ಬೆಳ್ಳಿಮೋಡ, ನಾಂದಿ, ಭಾಗ್ಯಚಕ್ರ, ಸಂತ ತುಕಾರ ಮುಂತಾದ ಸಿನಿಮಾಗಳು ಇವರ ಸಂಗೀತ ನಿರ್ದೇಶನದಲ್ಲಿ ಜನಪ್ರಿಯಗೊಂಡಿವೆ ಅಂತ ಹೇಳ್ಬೋದು. ಇವರು ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ತುಳು ಮತ್ತು ಕೊಂಕಣಿ ಭಾಷೆಗಳ ಚಿತ್ರಗಳಿಗೂ ಕೂಡ ಸಂಗೀತವನ್ನು ಸಂಯೋಜನೆಯನ್ನು ಮಾಡಿದ್ದಾರೆ. ಈಗ ಕೇಳೋಣ ಇವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂಥ ಸಂಗೀತ ಪ್ರಧಾನವಾದಂಥ ಚಿತ್ರ ಮಲಯ ಮಾರುತ ಚಿತ್ರದ ಈ ಗೀತೆಯನ್ನು ಕೆಜೆ ಯೇಸುದಾಸ್ ಅವರ ಸ್ವರದಲ್ಲಿ.

ಸಂಗೀತ ಪ್ರಧಾನವಾದ ಮಲಯಮಾರುತ ಚಿತ್ರದ ಸಂಗೀತ ವಿಜಯ್ ಭಾಸ್ಕರ್ ಅವರಿಗೆ ಸಂಗೀತ ಲೋಕದಲ್ಲಿ ಪ್ರತಿಷ್ಠಿತವೆನಿಸಿರುವಂತಹ ಸುರಸಿಂಗಾರ್ ಪ್ರಶಸ್ತಿಯನ್ನು ತಂದುಕೊಟ್ಟಿತ್ತು. ಇದಲ್ಲದೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಡಾ ರಾಜ್ಕುಮಾರ್ ಪ್ರಶಸ್ತಿ ಹಾಗೂ ಬೆಳ್ಳಿಮೋಡ, ಯಾವ ಜನ್ಮದ ಮೈತ್ರಿ, ಸಂಕಲ್ಪ, ಧರಣಿ ಮಂಡಲ ಮಧ್ಯದೊಳಗೆ, ಮುರುಳಿಗಾನ, ಅಮೃತಪಾನ, ಪತಿತಪಾವನಿ ಚಿತ್ರಗಳಲ್ಲಿನ ಶ್ರೇಷ್ಠ ಸಂಗೀತಕ್ಕೆ ಪ್ರಶಸ್ತಿಯನ್ನ ಸಂದಿತ್ತು. ಇನ್ನು ವಿಭಿನ್ನ ಪ್ರತಿಭೆಗಳ ಸಾಲಿನಲ್ಲಿ ಸೇರುವಂತಹ ಕೆಎಸ್ಎಲ್ ಸ್ವಾಮಿ, ಕಸ್ತೂರಿ ಶಂಕರ್, ಬಿಆರ್ ಛಾಯಾ, ಸುದರ್ಶನ್ ಹಾಗೆ ವಿಷ್ಣುವರ್ಧನ್ ಅವರ ಧ್ವನಿಯನ್ನ ಹಿನ್ನೆಲೆ ಗಾಯನಕ್ಕೆ ವಿಜಯ್ ಭಾಸ್ಕರ್ ಅವರು ಬಳಸಿಕೊಂಡಿದ್ರು. ಕೆಎಸ್ಎಲ್ ಸ್ವಾಮಿಯವರ ಸೂರ್ಯಂಗು ಚಂದ್ರಂಗು ಹಾಡು, ಕಸ್ತೂರಿ ಶಂಕರ್ ಅವರ ಯಾವ ತಾಯಿಯು ಹಡೆದ ಮಗಳಾದರೇನು, ಹಾಗೆ ಬಿಆರ್ ಛಾಯಾ ಅವರ ಧ್ವನಿಯಲ್ಲಿ ಹಿಂದೂಸ್ತಾನವು ಎಂದೂ ಮರೆಯದ, ಸುದರ್ಶನ್ ಅವರ ಧ್ವನಿಯಲ್ಲಿ ಹೂವೊಂದು ಬಳಿ ಬಂದು, ವಿಷ್ಣುವರ್ಧನ್ ಅವರ ಧ್ವನಿಯಲ್ಲಿ ಜಿಮ್ಮಿಗಲು ಚಿತ್ರಕ್ಕಾಗಿ, ತುತ್ತುವನ್ನ ತಿನ್ನೋಕೆ, ಹೀಗೆ ಪ್ರತಿಯೊಂದು ಧ್ವನಿಯನ್ನು ಹೇಗೆ ತನ್ನದೇ ಆದ ರೀತಿಯಲ್ಲಿ ಸಿನಿಮಾ ಸಂಗೀತಕ್ಕೆ ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಬಹುದು ಎಂಬುದಕ್ಕೆ ವಿಜಯ ಭಾಸ್ಕರ್ ಅವರು ಶ್ರೇಷ್ಠ ನಿದರ್ಶನ ಅಂತ ಹೇಳಬಹುದು.

ಕೇಳುಗರೆ, 60, 70, 80 ದಶಕದಲ್ಲಿ ಕನ್ನಡ ಚಿತ್ರರಂಗ ಸುವರ್ಣಯುಗವಾಗಿತ್ತು ಅಂತಲೇ ಹೇಳ್ಬೋದು. ಈ ಎಲ್ಲ ಸಂಗೀತ ನಿರ್ದೇಶಕರು ತಮ್ಮ ಅದ್ಭುತವಾದ ಸಂಗೀತ ನಿರ್ದೇಶನದಲ್ಲಿ ಸುಮಧುರವಾದ ಗೀತೆಗಳನ್ನು ನೀಡಿದ್ದಾರೆ. ಇಂದಿಗೂ ಆ ಎಲ್ಲ ಗೀತೆಗಳು ಜನಮಾನಸದಲ್ಲಿ ಅಚ್ಚಳಿಯದಂತೆ ಉಳಿದಿವೆ ಅಂತಲೇ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಕೇವಲ ಕೆಲವೇ ಕೆಲವು ಸಂಗೀತ ನಿರ್ದೇಶಕರನ್ನ ಪರಿಚಯ ಮಾಡಿಕೊಡಲಾಯಿತು. ಇನ್ನು ಸಾಕಷ್ಟು ಜನಪ್ರಿಯ ಸಂಗೀತ ನಿರ್ದೇಶಕರು ನಮ್ಮಲ್ಲಿದ್ದಾರೆ. ಎಂ ರಂಗರಾವ್, ಅಶ್ವಥ್ ವೈದಿ, ರಾಜನ್ ನಾಗೇಂದ್ರ ಅವರು, ಹೀಗೆ ಸಾಕಷ್ಟು ಸಂಗೀತ ನಿರ್ದೇಶಕರು ಇದ್ದಾರೆ. ತಮ್ಮ ಸಂಗೀತ ನಿರ್ದೇಶನದಿಂದ ಮನೆ ಮಾತಾಗಿದ್ದಾರೆ ಅಂತಲೇ ಹೇಳ್ಬೋದು. ಈ ಎಲ್ಲ ಸಂಗೀತ ನಿರ್ದೇಶಕರು ತಮ್ಮದೇ ಆದಂಥ ಸಂಗೀತ ಸಾಧನೆಗಳಿಂದ ಇಂದಿಗೂ ಕೂಡ ತಮ್ಮ ಗೀತೆಗಳ ಮೂಲಕ ಅಮರರಾಗಿದ್ದಾರೆ ಅಂತ ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲ ಕೇಳುಗರಿಗೂ ನಮಸ್ಕಾರ.

0: ಸ್ಟುಡಿಯೋದಲ್ಲಿ ಸಮಯ 10:15 ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಹಾಸನ ಎಫ್ಎಂ.
1: ಆಕಾಶವಾಣಿ ಹಾಸನ.

0: ಗೊತ್ತಿದ್ದರೂ ಗಡಿಬಿಡಿ ಮಾಡುವ
1: ಒಗಟುಗಳ ಗುಟ್ಟನ್ನ ರಟ್ಟು ಮಾಡುವ ಕಾರ್ಯಕ್ರಮ
2: ಒಗಟು ಚಿಗುಟು.
3: ನೀರಿನೊಳಗಡೆ ಅಲ್ಲಾಡಿ ತಿರುಗಿ ತಿರುಗಿ ಉಳ್ಳಾಡಿ ಬೆಂದು ಬಂದಳು ಪರದಾಡಿ ಬಡವನ ಲೇಡಿ.
4: ಬನ್ನಿ ಒಗಟುಗಳನ್ನ ಬಿಡಿಸುವಲ್ಲಿ ಪಾಲ್ಗೊಳ್ಳಿ.
3: ಹಾಲು ಮೊಸರು ಮುಟ್ಟಲ್ಲ ಉಪ್ಪು ಹುಳಿಯ ತಿನ್ನಲ್ಲ ಜನ್ಮದ ಉಪವಾಸಿ ಒಡನಾಡಿ ಯಾರು ಇಲ್ಲೇಡಿ.
5: ಒಗಟು ಚಿಗಟು ನೇರ ಫೋನಿನ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೇ, ನಿಮಗೆಲ್ಲ ಗೊತ್ತೇ ಇದೆ, ಕಾರ್ಯಕ್ರಮದಲ್ಲಿ ಒಗಟನ್ನ ಕೇಳ್ತೀವಿ, ನೀವು ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡಬೇಕು. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258 ಎಸ್ಟಿಡಿ ಕೋಡ್ 08172. ಕರೆಗಳು ಬರ್ತಾ ಇದೆ, ನೋಡೋಣ ಯಾರಿದ್ದಾರೆ. ನಮಸ್ತೆ.
6: ಹಲೋ.
5: ನಮಸ್ತೆ
6: ಮೇಡಮ್. ನಮಸ್ತೆ.
5: ಪರಿಚಯವನ್ನ ಮಾಡ್ಕೊಳ್ಳಿ, ಯಾರಿದು?
6: ಮೇಡಮ್ ನಾವು ಗಂಗಾವತಿ ಅಂತ, ಗಂಗಪ್ಪ ಅಂತ.
5: ಗಂಗಪ್ಪ ಅವರು?
6: ಹ್ಞೂ ಮೇಡಮ್.
5: ಗಂಗಪ್ಪ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
6: ಥ್ಯಾಂಕ್ ಯು ಮೇಡಮ್.
5: ನಿಮ್ಗೆ ಒಗಟ್ಟು ಹೀಗಿದೆ
6: ಹೇಳ್ರಿ ಮೇಡಮ್.
5: ಬಟ ಬಯಲೊಳಗೊಂದು ಬೆಳ್ಳಿ ರೂಪಾಯಿ.
6: ಬಟ ಬಯಲೊಳಗೊಂದು
5: ಬೆಳ್ಳಿ ರೂಪಾಯಿ.
6: ಚಂದ್ರಮಾ ರೀ ಮೇಡಮ್?
5: ಚಂದ್ರಮ ಹೇಗೆ ಹೇಳ್ತೀರಾ?
6: ಬಟ ಬೈಲಲ್ರಿ ಮೇಡಮ್, ಅದ ದುಂಡಗೆ ಇರ್ತದೆ ಚಂದ್ರಮ.
5: ಹೌದಾ?
6: ಹಂಗಾಗಿ ಅದೇ ಇರ್ಬೋದು ಅಂತ ಅನ್ಕೊಂಡಿನ್ರಿ ಮೇಡಮ್.
5: ಸರಿಯಾಗಿದೆ ನಿಮ್ಮ ಉತ್ತರ, ಚಂದ್ರ.
6: ಥ್ಯಾಂಕ್ ಯು ಮೇಡಮ್.
5: ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸ್ತಾ ಇರಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
6: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
0: ಮೇ ತಿಂಗಳ 25ರಿಂದ 30ನೇ ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
2: ನಮಸ್ತೆ.
3: ನಮಸ್ತೆ ಮೇಡಮ್, ನಾನು ವಿಜಯಲಕ್ಷ್ಮಿ ಚಂದ್ರಕರ.
2: ವಿಜಯಲಕ್ಷ್ಮಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಥ್ಯಾಂಕ್ ಯು ಮೇಡಮ್.
2: ನಿಮ್ಗೆ ಒಗಟು. ಆಕಾಶದಾಗೆ ಹಾರಾಡೋ ಅಪ್ಪಣ್ಣ ಜುಟ್ಟು ಬಾಲ ಇದ್ರೆ ಉಳಿತಾನಣ್ಣ.
3: ವಿಮಾನ
2: ಅಲ್ವಲ್ಲ.
3: ಇನ್ನೊಂದ್ಸರಿ ಹೇಳಿ ಮೇಡಮ್.
2: ಆಕಾಶದಾಗ ಹಾರಾಡೋ ಅಪ್ಪಣ್ಣ ಜುಟ್ಟು ಬಾಲ ಇದ್ರ ಉಳಿತಾನಣ್ಣ.
3: ಗಾಳಿಪಟ ಮೇಡಮ್.
2: ಗಾಳಿಪಟ ಸರಿಯಾಗಿದೆ. ವಿಮಾನ ಅಂತ ಹೇಗೆ ಹೇಳಿದ್ರಿ?
3: ವಿಮಾನ ಮೇಲೆ
2: ಆಕಾಶದಲ್ಲಿ ಹಾರಾಡುತ್ತೆ ತಕ್ಷಣ ವಿಮಾನ.
3: ಬಾಲ ಅಂತ ಗೊತ್ತಾಯ್ತು, ಗಾಳಿಪಟ ಅಂತ.
2: ಜುಟ್ಟು ಬಾಲ ಇದ್ರೆ ಉಳಿತಾನಣ್ಣ ಅಲ್ವಾ. ಬಾಲಂಗೋಚಿ ಇದ್ರೆ ಮಾತ್ರ ಅದನ್ನ ಇದ್ ಹಿಡಿಯಕಾಗದು. ಸರಿಯಾಗಿದೆ ನಿಮ್ಮ ಉತ್ತರ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ಧನ್ಯವಾದ.

ಸಂಗಡಿಗರೊಂದಿಗೆ ಉದಿತ್ ನಾರಾಯಣ್ ಮತ್ತು ಚಿತ್ರ ಅವರು ಹಾಡಿರುವ ಆಪ್ತ ಮಿತ್ರ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಾ. ವಿ ನಾಗೇಂದ್ರ ಪ್ರಸಾದ್ ಅವರು ಗೀತೆಯನ್ನು ಬರೆದು ಗುರುಕಿರಣ್ ರಾಗ ಸಂಯೋಜನೆ ಮಾಡಿದ್ದಾರೆ.

ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಒಗಟು ಜಿಗುಟು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಮುಂದಿನ ಕರೆಯನ್ನ ನೋಡೋಣ. ನಮಸ್ತೆ. ನಮಸ್ತೆ.
1: ನಮಸ್ತೆ ಮೇಡಮ್. ನನ್ನ ಹೆಸರು ಹೇಮಾಕ್ಷಿ ದಾಸಿಟ್ಟಿ ಅಂತ.
0: ಹೇಮಾಕ್ಷಿ,
1: ಉದಯಗಿರಿ ಬಡಾವಣೆಯಿಂದ ಮೇಡಮ್. ಚೆನ್ನಾಗಿದ್ದೀರಾ?
0: ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ?
1: ಚೆನ್ನಾಗಿದ್ದೀನಿ.
0: ಕಾರ್ಯಕ್ರಮಕ್ಕೆ ಸ್ವಾಗತ ಹೇಮಾಕ್ಷಿ ಅವ್ರಿಗೆ.
1: ಥ್ಯಾಂಕ್ಸ್ ಮೇಡಮ್.
0: ನಿಮಗೆ ಒಗಟು ಹೀಗಿದೆ.
1: ಹೇಳಿ ಮೇಡಮ್.
0: ಕೋಟಿ ಜನರು ಕಟ್ಟಿದ ಕೋಟೆ, ಆರೆಂಟು ಬಾಗಿಲು ಬಿಚ್ಚಿದ ಕೋಟೆ, ಹೋದರೆ ಒಳಗಡೆ ರಾಜನ ತಂಟೆ, ನಮಗಳಿವುಂಟೆ. ಕೋಟಿ ಜನರು ಕಟ್ಟಿದ ಕೋಟೆ, ಆರೆಂಟು ಬಾಗಿಲು ಬಿಚ್ಚಿದ ಕೋಟೆ, ಹೋದರೆ ಒಳಗಡೆ ರಾಜನ ತಂಟೆ, ನಮಗಳಿವುಂಟೆ.
1: ಜೇನುಗೂಡಲ್ಲ, ಜೇನು ಅದೇ ಕಳಿತಾರಲ್ಲದಲ್ವಾ?
0: ಅಲ್ಲ ಅಲ್ಲ, ಜೇನುಗೂಡಲ್ಲ.
1: ಜೇನುಗೂಡಲ್ಲ, ಗೊತ್ತಾಯ್ತಿಲ್ಲ ಮೇಡಮ್.
0: ತುಂಬಾ ಸುಲಭವಾಗಿದೆ.
1: ಇಲ್ಲ, ಜೇನು ಅನ್ಕೊಂಡಿದ್ದೆ. ಇರುವೆಗೂಡ?
0: ಇರುವೆಗೂಡು ಅಲ್ಲ, ಇರುವೆಗೂಡು ತರಾನೇ ಇರುತ್ತೆ ಅದು. ಇರುವೆಗೂಡಲ್ಲ ಅಷ್ಟೇ.
1: ಇದು ಎಂತದ್ದು? ಅದು ಅದೇ ಉತ್ತುದಲ್ಲಿ ಕಟ್ಟುತ್ತಲ್ಲ ಮೇಡಮ್, ಅದೆಂತದ್ದು? ಉತ್ತುದಲ್ಲಿ ಕಟ್ಟುತ್ತೆ ಮೇಡಮ್, ಅದು ಅದೇ ಉತ್ತ ಕಟ್ಟುತ್ತಲ್ಲ ಅದಲ್ವಾ?
0: ಉತ್ತನೇ ಅದಕ್ಕೆ ಸರಿಯಾದ ಉತ್ತರ. ಕೋಟಿ ಜನರು ಕಟ್ಟಿದ ಕೋಟೆ, ಆರೆಂಟು ಬಾಗಿಲು ಬಿಚ್ಚಿದ ಕೋಟೆ, ಹೋದರೆ ಒಳಗಡೆ ರಾಜನ ತಂಟೆ, ನಮಗಳಿವುಂಟೆ. ಸರಿಯಾಗಿದೆ ಅಲ್ವಾ? ಹುತ್ತ ಒಳಗಡೆ ಹೋದ್ರೆ ನಮ್ಗೆ ಉಳಿಗಾಲ ಇದೆಯಾ? ಅಲ್ಲಿ ಕೈ ಇಟ್ಟು ನಾವು ಸಾಧ್ಯನಾ? ಸರಿಯಾಗಿದೆ ಹುತ್ತ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಹಿಮಾಕ್ಷಿ ಅವರೇ.

0: ನಮಸ್ತೆ.
1: ನಮಸ್ತೆ ಮೇಡಮ್ ಅವರೇ.
0: ನಮಸ್ತೆ, ಯಾರಿದು?
1: ನಾನು ನೇತ್ರ.
0: ನೇತ್ರ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್ ಅವರೇ.
0: ನೇತ್ರ ಅವ್ರಿಗೆ ಒಗಟು
1: ಕೇಳಿ.
0: ಅಪ್ಪ ಆಕಾಶಕ್ಕೆ, ಅಜ್ಜಿ ಪಾತಾಳಕ್ಕೆ, ಮಗಳು ಮದುವೆಗೆ, ಮಗು ವ್ಯಾಪಾರಕ್ಕೆ, ಏನಿದು?
1: ಅಪ್ಪ ಆಕಾಶಕ್ಕ ತೆಂಗಿನಕಾಯಿ.
0: ತೆಂಗಿನಕಾಯಿ? ಬರೀ ತೆಂಗಿನಕಾಯಿ ಅಲ್ವಲ್ಲ,
1: ಎಳ್ನೀರು, ಕೊಪ್ಪರಿ,
0: ತೆಂಗಿನ ನಾರು ಎಲ್ಲ ಹೇಳ್ಬಿಡ್ತೀರಾ? ಅಪ್ಪ ಆಕಾಶಕ್ಕೆ, ಅಜ್ಜಿ ಪಾತಾಳಕ್ಕೆ, ಮಗಳು ಮದುವೆಗೆ, ಮಗು ವ್ಯಾಪಾರಕ್ಕೆ.
1: ತೆಂಗಿನ ಮರ.
0: ಹೌದು, ತೆಂಗಿನ ಮರ, ಅದರ ಸುಳಿ, ಬೇರು, ಹೊಂಬಾಳೆ, ತೆಂಗಿನಕಾಯಿ. ಅಪ್ಪ ಆಕಾಶಕ್ಕೆ ತೆಂಗಿನ ಮರದ ಸುಳಿ ಮೇಲಕ್ಕೆ ಹೋಗುತ್ತೆ, ಅಜ್ಜಿ ಪಾತಾಳಕ್ಕೆ ಬೇರು, ಮಗಳು ಮದುವೆಗೆ ಹೊಂಬಾಳೆ, ಅದನ್ನ ಶುಭ ಕಾರ್ಯಗಳಿಗೆ ಉಪಯೋಗಿಸ್ತೀವಿ. ಮಗು ವ್ಯಾಪಾರಕ್ಕೆ, ತೆಂಗಿನಕಾಯಿ ವ್ಯಾಪಾರಕ್ಕೆ ಹೋಗುತ್ತೆ. ಹಾಗಾಗಿ ಇದಕ್ಕೆ ಉತ್ತರ ತೆಂಗಿನ ಮರ, ಸುಳಿ, ಬೇರು, ಹೊಂಬಾಳೆ, ತೆಂಗಿನಕಾಯಿ ಆಗಿದೆ. ಸರಿಯಾದ ಉತ್ತರವನ್ನ ಕೊಟ್ರಿ.
1: ಆಯ್ತು,
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ನಮಸ್ಕಾರ ಮೇಡಮ್.

0: ನಮಸ್ತೆ.
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಮೇನಕಾ ಬಳಗಾರ ದೀದಿ. ಆಕರ್
0: ಮೇನಕಾ ನಟರಾಜ್ ಅವರು. ಕೊನೆಯ ಕರೆ ನಿಮ್ದೇನೆ, ಸಮಯ ಕಡಿಮೆ ಇದೆ, ಬೇಗ ಉತ್ತರವನ್ನ ಹೇಳ್ಬಿಡಿ. ಕಪ್ಪು ಕುದುರೆ ಮೇಲೆ ಒಬ್ಬ ಏರ್ತಾನೆ, ಒಬ್ಬ ಇಳಿತಾನೆ.
1: ಹೆಂಚು ದೋಸೆ?
0: ಹಾ, ರೊಟ್ಟಿ ಅಥವಾ ದೋಸೆ, ಹೆಂಚು. ಆಯ್ತು, ಸರಿಯಾಗಿದೆ ಉತ್ತರ. ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್.
2: ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಮಸಾಲ್ ದೋಸೆ ರವಾ ದೋಸೆ ಕೇಸರಿ ಬಾತ್ ವಂಗಿ ಬಾತ್ ಪುರಿ ಸಾಗ್ ಚೌ ಚೌ ಬಾತ್ ಗುಲಾಬ್ ಜಾಮೂನ್ ರಸಗುಲ್ಲ ಕ್ಯಾರೆಟ್ ಹಲ್ವಾ ಬಾಸುಂದಿ ಏನ್ ಬೇಕು ಹೇಳಿ. ಹಾ ಹಾ.

ಗೊತ್ತ ಸರ್, ನಾನ್ ಹುಟ್ಟಾಗ ನನ್ನ ಜಾತಕ ನೋಡಿ ನಮ್ಮ ಅಪ್ಪ ಹತ್ರ ಜೋಯಿಸರು ಹೇಳಿದ್ರಂತೆ, ನಿಮ್ ಮಗ ನೂರಾರು ಜನಕ್ಕೆ ಅನ್ನ ಹಾಕ್ತಾನೆ ಅಂತ. ಆದ್ರೆ ಆ ಮಾತು ಈ ತರಹ ನಿಜ ಆಗುತ್ತೆ ಅಂತ ಯಾರು ಕಂಡಿದ್ರು? ಹೊಸ

0: ದಿಗಿಟೆನಿಸುವ ಒಗಟುಗಳನ್ನ ಬಿಡಿಸಿದ,
1: ಒಗಟುಗಳ ಗುಟ್ಟನ್ನ ರಟ್ಟು ಮಾಡಿದ ಕಾರ್ಯಕ್ರಮ
2: ಒಗಟು ಜಿಗಿಟು ಇಲ್ಲಿಯವರೆಗೆ ಮೂಡಿ ಬಂತು.
3: ನೀರಿನೊಳಗಡೆ ಅಲ್ಲಾಡಿ ತಿರುಗಿ ತಿರುಗಿ ಉಳ್ಳಾಡಿ ಬೆಂದು ಬಂದಳು ಪರದಾಡಿ ಬಡವನ ಲೇಟಿ.
0: ಆಸಕ್ತಿ ಕುತೂಹಲದಿಂದ ಭಾಗವಹಿಸಿದ ನಿಮ್ಮ ಈ ಕಾರ್ಯಕ್ರಮವು ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಯಿತು.

ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಹಾಸನ ಎಫ್ಎಂ. ಕೇಳುಗರೆ, ಈ ಬೆಳಗ್ಗೆ 11 ಗಂಟೆಗೆ ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆದ್ಯಾರ್ ಡಿ ಬಾಲಸುಬ್ರಹ್ಮಣ್ಯಂ ಅವರ ನಾದಸ್ವರ ವಾದನ ಪ್ರಸಾರವಾಗಲಿದೆ. 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ ಪ್ರೇಮ ಸಾಫಲ್ಯ ಕಥೆಯನ್ನು ಬರೆದು ಪ್ರಸ್ತುತಪಡಿಸುತ್ತಾರೆ ಮಾಲತಿ ಮುದಕವಿ. ನಂತರ ಮಧುರಾ ಕರ್ಣಂ ಅವರಿಂದ ಪ್ರಬಂಧ ವಾಚನ.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
0: ಮೇ ತಿಂಗಳ 25ರಿಂದ 30ನೇ ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ, ತಿಪಟೂರು ತಾಲೂಕು.

ವಾಹನ ಚಾಲಕರೇ, ನೆನಪಿರಲಿ, ಅತಿವೇಗ ತರುವುದು ಮರಣವೇಗ. ಈ ಅತಿವೇಗ ನಿಮ್ಮನ್ನು ಮಾತ್ರವಲ್ಲ, ಬೇರೆಯವರನ್ನು ಸಂಕಷ್ಟಕ್ಕೆ ತಳ್ಳುತ್ತದೆ. ಹೆಲ್ಮೆಟ್ ಧರಿಸಿಯೇ ವಾಹನವೇರಿ, ಸೀಟ್ ಬೆಲ್ಟ್ ಧರಿಸಿಯೇ ವಾಹನ ಚಲಿಸಿ. ಇವೆರಡೂ ನಿಮ್ಮನ್ನ ಪ್ರಾಣಾಪಾಯದಿಂದ ಪಾರು ಮಾಡುತ್ತವೆ, ನೆನಪಿರಲಿ. ಸಿಗ್ನಲ್ ಇರುವ ಕಡೆ ತಾಳ್ಮೆ ಇರಲಿ. ವಾಹನ ಓಡಿಸುವಾಗ ಮೊಬೈಲ್ ಬಳಕೆ ಬೇಡವೇ ಬೇಡ. ನಿಮ್ಮ ಜೀವದ ರಕ್ಷಣೆ ನಿಮ್ಮ ಕೈಯಲ್ಲೇ ಇದೆ. ಜೀವ ಜೀವನ ಅಮೂಲ್ಯ, ಅದು ನಿಮ್ಮದಾಗಿರಬಹುದು, ಬೇರೆಯವರದಾಗಿರಬಹುದು. ಸುರಕ್ಷಿತ ಚಾಲನೆಯಿಂದ ಮಾತ್ರ ಸುರಕ್ಷತೆ ಸಾಧ್ಯ.

0: ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು, ನೇರ ಪ್ರಸಾರದ ಕಾರ್ಯಕ್ರಮ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258, ಎಸ್ಟಿಡಿ ಕೋಡ್ 08172. ಕೇಳುಗರೆ, ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಿ ಆನಂದಿಸಿ. ಮೊದಲನೇ ಕರೆಯನ್ನ ನೋಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಮಂಜುಳಾ ಅಂತ, ಹಾಸನಿಂದ.
0: ಹಾಸನಿಂದ ಮಂಜುಳಾ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಮಂಜುಳಾ ಅವ್ರಿಗೆ.
1: ಸ್ವಾಗತ ಮೇಡಮ್.
0: ಏನ್ ಮಾಡ್ತಾ ಇರೋದು ಮಂಜುಳಾ ಅವರು?
1: ಕೆಲಸ ಮಾಡ್ತಾ ಇದೀವಿ ಮೇಡಮ್. ನಾವು
0: ಏನ್ ಕೆಲಸ ಮಾಡ್ತಾ ಇದ್ದೀರಾ?
1: ಗಾರ್ಮೆಂಟ್ಸ್ ಹೋಗ್ತೀವಿ.
0: ಗಾರ್ಮೆಂಟ್ಸ್ ಹೋಗ್ತೀರಾ? ರೇಡಿಯೋನ ಕೇಳ್ತಾ ಇರ್ತೀರಾ?
1: ಕೇಳ್ತಾ ಇದೀವಿ.
0: ಈಗ ಎಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ದೀರಾ?
1: ಇಲ್ಲ, ಇವತ್ತು ಹೋಗಿಲ್ಲ ಡ್ಯೂಟಿಗೆ.
0: ಮನೇಲಿ ಇದ್ದೀರಾ? ಮನೇಲಿರೋದ್ರಿಂದ ಕೇಳ್ತಾ ಇದ್ದೀರಾ? ಯಾವ ಗೀತೆ ಬೇಕು?
1: ಬೆಳ್ಳಿ ಮೋಡದಿಂದ ಹೃದಯವೇರುದು.
0: ಯಾಕೆ ಇಷ್ಟ ಆಯ್ತು ಈ ಗೀತೆ ಮಂಜುಳಾ ಅವ್ರಿಗೆ?
1: ಚೆನ್ನಾಗಿವೆ ಅಂತ ಕೇಳ್ತಾ ಇದೀನಿ ಮೇಡಮ್.
0: ಆಯ್ತು, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಹೀಗೆ ಎಲ್ಲ ಆಕಾಶವಾಣಿ ಹಾಸನ ಕೇಂದ್ರದ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.
1: ಧನ್ಯವಾದಗಳು.

ಮನು ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಬೆಳ್ಳಿ ಮೋಡಗಳು ಚಿತ್ರದ ಗೀತೆ, ಕೆವಿ ರಾಜು ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಳ್ಳಿ, ಮರುಜೀವ ನೀಡುವ ಈ ಮಹತ್ವ ಕಾರ್ಯದಲ್ಲಿ ನೀವು ಭಾಗಿಯಾಗಿ.
3: ಈವರೆಗೆ 60,000 ಹೆಚ್ಚು ಜನರು ಅಂಗಾಂಗ ದಾನಕ್ಕೆ ನೋಟೋದಲ್ಲಿ ಹೆಸರು ನೋಂದಾಯಿಸಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ನಮಸ್ತೆ.
6: ನಮಸ್ತೆ ಮೇಡಮ್.
5: ನಮಸ್ತೆ, ಯಾರಿದು, ಪರಿಚಯವನ್ನ ಮಾಡ್ಕೊಳ್ಳಿ.
6: ಮೇಡಮ್, ನಾವು ಪಟ್ಟಜಿಲ್ಲೆ ಏರೂರಿಂದ ರೀ, ಗಂಗಪ್ಪ ಅಂತ.
5: ಗಂಗಪ್ಪ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ಗಂಗಪ್ಪ ಅವ್ರಿಗೆ.
6: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ನಮಸ್ತೆ.
5: ಯಾವ ಗೀತೆ ಬೇಕು ಗಂಗಪ್ಪ ಅವ್ರಿಗೆ?
6: ಅದು ಭಾಗ್ಯದ ಲಕ್ಷ್ಮಿ ಬಾರಮ್ಮ ರೀ, ರಾಜಕುಮಾರ್ ಅವ್ರಿಗೆ.
5: ಹ್ಮ್,
6: ಅದ್ರಲ್ಲಿ ಟೈಟಲ್ ಸಾಂಗ್ ಹಾಕ್ಬಿಟ್ರಿ ಮೇಡಮ್.
5: ಭಾಗ್ಯದ ಲಕ್ಷ್ಮಿ ಬಾರಮ್ಮ ಚಿತ್ರದಿಂದ

0: ಹಾಡು ಆಯ್ತು, ಪ್ರಸಾರ ಮಾಡ್ತೀವಿ. ಚಿತ್ರವನ್ನ ನೋಡಿದ್ದೀರಾ? ಇಷ್ಟ ಆಗತ್ತೆ?
1: ನಮಸ್ಕಾರ.
0: ಆಯ್ತು, ನಿಮ್ಮ ಮೆಚ್ಚಿನ ಗೀತೆ ಈಗ ಪ್ರಸಾರ ಆಗುತ್ತೆ, ಕೇಳಿ.
1: ನಮಸ್ಕಾರ ಮೇಡಮ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಸಿಂಗೀತಂ ಶ್ರೀನಿವಾಸರಾವ್.

0: ಕೇಳುಗರೆ, ಈ ಸಂಜೆ 6:51 ಕೃಷ್ಣರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕಾ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯುವ ಪ್ರಮುಖ ತೋಟಗಾರಿಕೆ ಬೆಳೆಗಳು ಹಾಗೂ ಮುಂಗಾರು ಹಂಗಾಮಿನಲ್ಲಿ ಅವುಗಳ ನಾಟಿ ಮಾಡುವ ವಿಧಾನ, ಅಂತರ ಹಾಗೂ ಇತರೆ ಬೇಸಾಯ ಕ್ರಮಗಳ ಕುರಿತು ಬೇಲೂರಿನ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಕೆಬಿ ಸತೀಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 8:00 ಯುವವಾಣಿಯಲ್ಲಿ ಯುವರಸ ಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಸನ ಆಕಾಶವಾಣಿಯಿಂದ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ ಮುಡಿ ಬರ್ತಾ ಇದೆ. ನೋಡೋಣ ಮುಂದಿನ ಕರೆ ಯಾರು ಅಂತ. ನಮಸ್ತೆ.
1: ಹಲೋ. ನಮಸ್ತೆ ಮೇಡಮ್.
0: ನಮಸ್ತೆ. ಪರಿಚಯ.
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡುದು ಮೇಡಮ್.
0: ಯಾವ ಗೀತೆ ಬೇಕು ಸರಸ್ವತಿ ಅವ್ರಿಗೆ?
1: ನನಗೆ ಅನುರಾಗ ಅರಳಿತು ಚಿತ್ರದಿಂದ ಮೇಡಮ್, ಶ್ರೀಕಂಠ ವಿಷಕಂಠ ಅಂತ ಒಂದು ಹಾಡು ಉಂಟಲ್ಲ ಮೇಡಮ್.
0: ಆಯ್ತು, ನಿಮ್ಮ ಮೆಚ್ಚಿನ ಗೀತೆ ಈಗ ಪ್ರಸಾರ ಆಗ್ತಾ ಇದೆ, ಕೇಳಿ.
1: ಆಯ್ತು ಮೇಡಮ್.

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಪರಿಚಯವನ್ನ ಮಾಡ್ಕೊಳ್ಳಿ. ನಮಸ್ತೆ.
1: ಹಲೋ,
0: ಕೇಳಿಸ್ತಾ ಇಲ್ವಾ?
1: ಹಾ, ಕೇಳಿಸ್ತಿದೆ ಮೇಡಮ್.
0: ಹಾ, ಪರಿಚಯವನ್ನ ಮಾಡ್ಕೊಳ್ಳಿ.
1: ಶಾಂತಿನಿ ಮಂಜುನಾಥ್, ಹಾಸನದಿಂದ.
0: ಕಾರ್ಯಕ್ರಮಕ್ಕೆ ಸ್ವಾಗತ ಶಾಂತಿನಿ ಅವ್ರಿಗೆ. ಯಾವ ಗೀತೆ?
1: ಬಡವರ ಬಂಧು ಚಿತ್ರದಿಂದ ನೈದಿಲೆಯೋ ಹುಣ್ಣಿಮೆಯ ಚಂದ್ರನ ಮರೆಯುವುದೇ ಅಂತ ಈ ಗೀತೆ ಬೇಕಾಯ್ತು ಮೇಡಮ್.
0: ಯಾಕೆ ಇಷ್ಟ ಆಯ್ತು ಈ ಗೀತೆ?
1: ಇಲ್ಲಿ ಎಲ್ಲ ಒಪ್ಪಮೆ ಇಷ್ಟ ಆಗುತ್ತೆ, ಎಲ್ಲ ಹೋಲಿಕೆ ಬರುತ್ತಲ್ಲ. ಹಾಗಾಗಿ ಹರಿಯುವ ನದಿ ಸಾಗರ ಕಂಡು ದೂರಕ್ಕೆ ಓಡುವುದೇನು ಅಂತ ಅಂದ್ರೆ ಈ ಸಾಹಿತ್ಯ ಹೇಗ್ ಒಂದಕ್ಕೊಂದು ಬೆಸೆದುಕೊಂಡಿದೆ ಅಂತ. ಹಾಗಾಗಿ ನನಗೆ ಇಷ್ಟ ಆಗುತ್ತೆ. ಉಪಮೆಯನ್ ಇಲ್ಲ ಅನ್ಸುತ್ತೆ, ನನಗೆ ಹಾಗನ್ನು ಸ್ಪಷ್ಟ ಇಲ್ಲ, ಉಪಮೆಯನ್ ಇಲ್ಲ ಇಲ್ಲಿ. ಒಟ್ನಲ್ಲಿ ಸಾಹಿತ್ಯ ಒಂದಕ್ಕೊಂದು ಹಣತೆಯ ಕೈಲಿ ಹಿಡಿಯುವ ಹಾಗೆ ಬೆಳಕನ್ನು ಹಿಡಿಯುವವರು ಅಂತ, ಅದೇ ಒಂದಕ್ಕೊಂದು ಸಾಹಿತ್ಯಗಳು ಹೇಗೆ ಪೂರಕವಾಗಿದೆ ಅಂತಕ್ಕಂಥದ್ದು ಇಷ್ಟ ಆಗುತ್ತೆ ಮೇಡಮ್. ಎಸ್ ಜಾನಕಿ ಅವ್ರು ಹಾಡಿರೋದು ಅನ್ಕೋತೀನಿ.
0: ಪಿ ಸುಶೀಲಾ ಅವ್ರು ಹಾಡಿರುವಂತಹ ಗೀತೆ ಇದು.
1: ಆಯ್ತು,
0: ಎಷ್ಟು ಸಲ ನೋಡಿದ್ರ ಚಿತ್ರನ?
1: ನಾನು ಒಂದ್ಸರಿ ನೋಡಿದ್ದೆ ಅಷ್ಟೇನೆ ಥಿಯೇಟರ್ ಅಲ್ಲಿ. ನಾನ್ ಸಾಮಾನ್ಯ ಹಳೆ ಚಿತ್ರಗಳು ಟಿವಿಲಿ ಎಷ್ಟು ಸರಿ ಬಂದ್ರು ನೋಡ್ತೀನಿ ಮೇಡಮ್. ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದಾಗಿರ್ಬೋದು, ಪುನೀತ್ ರಾಜ್ಕುಮಾರ್ ಅವ್ರದ್ದಾಗಿರ್ಬೋದು, ಇತ್ತೀಚೆ ಕಡಿಮೆ ಮಾಡಿದೀನಿ. ಆದ್ರೂ ಎಷ್ಟು ಸರಿ ಬಂದ್ರು ನೋಡಕ್ ಇಷ್ಟ ಆಗುತ್ತೆ ಅಂತದ್ದೆಲ್ಲ. ಒಂದೇ ಬಾರಿ ನೋಡಿದ್ದು, ಹಾಗೆಲ್ಲ ಹೆಚ್ಚು ಚಿತ್ರಗಳನ್ನ ನೋಡ್ತಿರ್ಲಿಲ್ಲ, ಆದ್ರೂ ರಾಜ್ಕುಮಾರ್ ಚಿತ್ರಗಳನ್ನ ಬಿಟ್ಟಿರ್ಲಿಲ್ಲ.
0: ನಿಮ್ಮ ಮೆಚ್ಚಿನ ಗೀತೆ ಈಗ ಪ್ರಸಾರ ಆಗ್ತಾ ಇದೆ, ಕೇಳಿ.
1: ಓಕೆ ಓಕೆ ಮೇಡಮ್, ಧನ್ಯವಾದ.

ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 11:05. ಈಗ ಕೇಳಿ ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಚಲತೆ ಕಾ ನಾಮ್ ಗಾಡಿ ಚಿತ್ರದ ಗೀತೆ ಕಿಶೋರ್ ಕುಮಾರ್ ಅವರ ಸ್ವರದಲ್ಲಿ. ಸಂಗೀತವನ್ನು ನೀಡಿದ್ದಾರೆ ಎಸ್ ಡಿ ಬರ್ಮನ್.

ಓಪಿ ನಾಯರವರ ಸಂಗೀತ, ಕೋಮರ್ ಜಲಾಲಿಬಾದಿಯವರ ಸಂಗೀತ ಸಾಹಿತ್ಯವಿರುವ ಫಗನ್ ಚಿತ್ರದ ಗೀತೆ, ಮೂಡಿಬರುವ ಸ್ವರ ಆಶಾ ಭೋಂಸ್ಲೆ ಹಾಗೂ ಮೊಹಮ್ಮದ್ ರಫಿಯವರದು.

ಲತಾ ಮಂಗೇಶ್ಕರ್ ಹಾಗೂ ಮೊಹಮ್ಮದ್ ರಫಿಯವರ ಸ್ವರದಲ್ಲಿ ಕೇಳಿ ಲವ್ ಮ್ಯಾರೇಜ್ ಚಿತ್ರದ ಗೀತೆ. ಗೀತರಚನೆ ಹಸ್ರ ಜೈಪುರಿ ಅವರದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಶಂಕರ್ ಜೈಕಿಶನ್.

ಹೇಮಂತ್ ಕುಮಾರ್ ಅವರ ಸ್ವರದಲ್ಲಿ ಕೇಳಿ ಸೋಲ್ವಾ ಸಾಲ್ ಚಿತ್ರದ ಗೀತೆ. ಮಜ್ರು ಸುಲ್ತಾನ್ಪುರಿ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಎಸ್ ಡಿ ಬರ್ಮನ್.

ಕೆಲವರೇ ಇದೊಂದು ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆ ಗಮನಿಸಿ, ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಹಾಗೂ ಹಾಸನದ ಕಾರೈಕೆರೆ ಸಮೀಪ ಇರುವ ಕೃಷಿ ಮಹಾವಿದ್ಯಾಲಯದ ಸಹಯೋಗದಲ್ಲಿ 2 ದಿವಸಗಳ ರಾಜ್ಯಮಟ್ಟದ ವೈಜ್ಞಾನಿಕ ಜೇನು ಸಾಕಣೆ ಕುರಿತ ವಿಚಾರ ಸಂಕಿರಣವನ್ನು ಮೇ ತಿಂಗಳ 26 ಹಾಗೂ 27 ಮಂಗಳವಾರ ಹಾಗೂ ಬುಧವಾರ ಆಯೋಜನೆಯನ್ನು ಮಾಡಲಾಗಿದೆ. ವೈಜ್ಞಾನಿಕ ಜೇನು ಸಾಕಾಣಿಕೆಯಿಂದ ದೊರೆಯುವ ಉಪಯೋಗಗಳು, ಜೇನು ಸಾಕಾಣಿಕೆಯಿಂದ ದೊರೆಯುವ ಪ್ರತ್ಯಕ್ಷ ಹಾಗೂ ಪರೋಕ್ಷ ಅನುಕೂಲಗಳನ್ನು ಕುರಿತು ಈ 2 ದಿವಸಗಳ ವಿಚಾರ ಸಂಕಿರಣದಲ್ಲಿ ತರಬೇತಿಯನ್ನು ನೀಡಲಾಗುವುದು. ಆಸಕ್ತ ಕೃಷಿಕರು 2 ದಿವಸಗಳ ಕಾಲದ ರಾಜ್ಯಮಟ್ಟದ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಎಂದು ಕೃಷಿ ಮಹಾವಿದ್ಯಾಲಯದ ಪ್ರಕಟಣೆ ತಿಳಿಸಿದೆ. ನೋಂದಣಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆ ಹೀಗಿದೆ: 7829430307. ಪ್ರಕಟಣೆ ಕೇಳಿದಿರಿ. ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಏಕ್ ಫೂಲ್ ದೋ ಮಾಲಿ ಚಿತ್ರದ ಗೀತೆ, ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆಯವರ ಸ್ವರದಲ್ಲಿ. ರವಿಯವರ ಸಂಗೀತಕ್ಕೆ ಸಾಹಿತ್ಯವನ್ನು ನೀಡಿದ್ದಾರೆ ಪ್ರೇಮ್ ಧವನ್.

0: ನವರಂಗ್ ಚಿತ್ರದ ಗೀತೆಯನ್ನು ಕೇಳಿ. ಹಾಡಿದ್ದಾರೆ ಆಶಾ ಭೋಂಸ್ಲೆ ಹಾಗೂ ಚಿತಾಲ್ಕರ್. ಸಾಹಿತ್ಯ ಭರತ್ ವ್ಯಾಸ್ ಅವರದು. ಸಂಗೀತ ನೀಡಿದ್ದಾರೆ ಸಿರಾಮಚಂದ್ರ.
1: ಕಾರಿ ಕಾರಿ ಕಾರಿ ಅಂಧಿ ಯಾರಿ ಥಿ ರಾತ್ ಏಕ ದಿನ್ ಕಿ ಬಾತ್ ಜಬ ಸಘನ ಗಗನ ಸೆ ಘನ ನನ ನನ ನನ ಗರಜ ಉಠಿ ಸಾವನ್ ಕಿ ಘಟಾ ಘೂಂಘಟ್ ಮೇ ಛುಪಾ ಕರ್ ಚಪಲ ಚಪಲ ಬಿಜಲಿ ಕಿ ಛಟಾ ಇಕ ನಾರ ಕರ್ ಕೆ ಸಿಂಗಾರ ಇಕ ನಾರ ತೀಖಿ ತಲವಾರ ಯಾ ಥಿ ವೊ ಕಟಾರ ಕರ್ ಕೆ ಸಿಂಗಾರ ಚಲಿ ಉಸ್ ಪಾರ್ ಜಹಾ ಥೇ ಉಸ್ಕೆ ಕಿಸನ ಮುರಾರ ಚಮಕ ಝುಮ್ ಝುಮ್ ರಮಕ ಝುಮ್ ಝುಮ್ ಚಮಕ ಝುಮ್ ಝುಮ್

ಇದೊಂದು ಪ್ರಕಟಣೆ. ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು 2026 ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರಕ್ಕೆ ನಾಮನಿರ್ದೇಶನಗಳನ್ನು ಆಹ್ವಾನಿಸುತ್ತಿದೆ. ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರ ಎಂಬುದು ಶೌರ್ಯ, ಸಾಮಾಜಿಕ ಸೇವೆ, ಪರಿಸರ, ಕ್ರೀಡೆ, ಕಲೆ ಮತ್ತು ಸಂಸ್ಕೃತಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಅಸಾಧಾರಣ ಸಾಧನೆಗಳನ್ನು ಗುರುತಿಸುವ ಪ್ರತಿಷ್ಠಿತ ರಾಷ್ಟೀಯ ಪ್ರಶಸ್ತಿಯಾಗಿದೆ. ರಾಷ್ಟೀಯ ಬಾಲ ಪುರಸ್ಕಾರಕ್ಕೆ ನಾಮನಿರ್ದೇಶನ ಮತ್ತು ಶಿಫಾರಸುಗಳನ್ನು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ https://award.gov.in ಇಲ್ಲಿ ಸಲ್ಲಿಸಬಹುದು. ಸೂಕ್ತ ಅಭ್ಯರ್ಥಿಗಳನ್ನು ಗುರುತಿಸಿ ನಾಮನಿರ್ದೇಶನಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 31, 2026. ಪ್ರಕಟಣೆಯನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಆದ್ಯಾರ್ ಡಿ ಬಾಲಸುಬ್ರಹ್ಮಣ್ಯಂ ಅವರ ನಾದಸ್ವರವಾದನ. ಮೊದಲಿಗೆ ಕೇಳಿ ಗಜವದನ ಕರುಣಾಸದನ. ಶ್ರೀರಂಜಿನಿ ರಾಗ ಆದಿತಾಳ, ಪಾಪನಾಶನ್ ಶಿವನವರ ಕೃತಿ.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಇನ್ನು ಮುಂದೆ ಕೇಳಿ ದೇವದೇವ ಮಾಯಾ ಮಾಳವಗೌಳರಾಗ ರೂಪಕತಾಳ ಸ್ವಾತಿ ತಿರುನಾಳರ ರಚನೆ.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಫೆಬರಿ ರಾಮರಸಂ, ಯಮುನಾ ಕಲ್ಯಾಣಿ ರಾಗ ಆದಿತಾಳ, ಸದಾಶಿವ ಬ್ರಹ್ಮೇಂದ್ರರ ರಚನೆ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆದ್ಯಾರ್ ಡಿ ಬಾಲಸುಬ್ರಹ್ಮಣ್ಯಂ ಅವರ ನಾದಸ್ವರ ವಾದನ ಕೇಳಿದಿರಿ.

0: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.
1: ಆಕಾಶವಾಣಿ ಹಾಸನ ಎಫ್ಎಂ ಈಗ ವೇಳೆ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ನಿರ್ಭಯಾ ಯೋಜನೆಯಡಿ 18.85 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರು ನಗರದಲ್ಲಿ ಕಮಾಂಡ್ ಸೆಂಟರ್, ಇಂಟಿಗ್ರೇಟೆಡ್ ಸಪೋರ್ಟ್ ಸೆಂಟರ್ ಹಾಗೂ ವಿವಿಧ ಸ್ಥಳಗಳಲ್ಲಿ 60 ನೆರವು ಮಹಿಳಾ ಪೊಲೀಸ್ ಹೊರಠಾಣೆ ರೂಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುರ್ತು ನೆರವು ಕೋರಿ ಅಗ್ನಿ ಕರೆ ಮಾಡಿದ 8,547 ಜನರಿಗೆ ರಕ್ಷಣೆ ಹಾಗೂ 5,491 ಕೋಟಿ ರೂಪಾಯಿಯಷ್ಟು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಸಂಜೆ ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಆಯೋಜಿತ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026ರ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಹಾಗೂ 58 ಪದ್ಮಶ್ರೀ ಸೇರಿದಂತೆ ಒಟ್ಟು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ಶಿರಾಲಿಯ ಕಳಿನಟ್ಟಿ ನದಿಯಲ್ಲಿ ಕಪ್ಪೆಚಿಪ್ಪು ಸಂಗ್ರಹಕ್ಕೆ ತೆರಳಿದ್ದ ಒಟ್ಟು 11 ಜನರು ಅಸುನೀಗಿದ್ದಾರೆ. ನೀರಿನಲ್ಲಿ ಮುಳುಗಿ ನಾಪತ್ತೆಯಾಗಿದ್ದ ಪಡುಶಿರಾಲಿ ನಿವಾಸಿ 52 ವರ್ಷದ ಚಟ್ಟಪ್ಪ ನಾಯ್ಕ ಅವರ ಮೃತದೇಹ ಇಂದು ಬೆಳಗ್ಗೆ ಪತ್ತೆಯಾಗಿದೆ. ಮೃತಪಟ್ಟವರ ಕುಟುಂಬಸ್ಥರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿರುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ಎಸ್ ವೈದ್ಯ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಉಡುಪಿ ಹಾಗೂ ಕುಂದಾಪುರದ ಆಸ್ಪತ್ರೆಗಳಲ್ಲಿ ದಾಖಲಾಗಿ ಚಿಕಿತ್ಸೆಯಲ್ಲಿರುವ ಸಂತ್ರಸ್ತರನ್ನು ಭೇಟಿ ಮಾಡಿದ ಸಚಿವರು ಆರೋಗ್ಯ ವಿಚಾರಿಸಿ ಚಿಕಿತ್ಸೆಯ ಸಂಪೂರ್ಣ ವೆಚ್ಚ ಸರ್ಕಾರ ಭರಿಸಲಿದೆ ಎಂದರು. ಸಂತ್ರಸ್ತರ ನೋವಿಗೆ ಸ್ಪಂದಿಸಿ ತಕ್ಷಣ ಪರಿಹಾರ ಘೋಷಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಉತ್ತರ ಕನ್ನಡ ಜಿಲ್ಲೆ ಜನತೆ ಪರವಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸಬೇಕು, 2022ರ ಅಧಿನಿಯಮವನ್ನು ಜಾರಿಗೊಳಿಸಬೇಕು ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಆಗ್ರಹಿಸಿದ್ದಾರೆ. ಉಚ್ಚ ನ್ಯಾಯಾಲಯ ನೀಡಿರುವ ತಡೆಯಾಜ್ಞೆಗೊಳಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಕೊಪ್ಪಳ ನಗರದಲ್ಲಿ ಆಯೋಜಿತ ಸಂವಾದದಲ್ಲಿ ಪಾಲ್ಗೊಂಡು ಬಳಿಕ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು.
1: ನಾನು ಕೇಳ್ತಾ ಇರೋದು ನನ್ನ ಹಳ್ಳಿನಲ್ಲಿ ನನ್ನ ತಮ್ಮನೋ ನನ್ನ ಅಣ್ಣೋ ಇನ್ನೊಬ್ಬನೋ ಇದಾನಲ್ಲ ಅವರ ಮಕ್ಕಳಿಗೆ, ಅರೆ ಒಂದು ಏನಪ್ಪ ಅಂದ್ರೆ ನಮಗೆ ಈ ರಿಕ್ರೂಟ್ಮೆಂಟ್ ಆಗೋದಕ್ಕೆ ಮೊದಲು ಪರಿಹಾರ ರೂಪಿಸುವಂತದಕ್ಕೆ, ಯಾಕಂದ್ರೆ ನಾಳೆ ನಮಗೆ ಏಕದಮ್ 56,000 ಅಂತಾರೆ, 2,000ಕ್ಕೂ ಹೆಚ್ಚು ಉದ್ಯೋಗ ಹೋಗ್ತದೆ. ನಾಳೆ ಇಂಜಿನಿಯರಿಂಗ್ ಮೆಡಿಕಲ್ ಮತ್ತೊಂದು ಮಗದೊಂದು ಆದ್ರೆ ಅದರಲ್ಲಿ ನಮ್ಮ ಮಕ್ಕಳಿಗೆ ಅಡ್ಮಿಷನ್ ಸಿಗೋದಿಲ್ಲ, ಅನೇಕರಿಗೆ ತೊಂದರೆ ಆಗ್ತವೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರಗಳು ತೀರ್ಮಾನ ತಗೊಳ್ಳಿ. ಸರ್ಕಾರಗಳು ಎರಡೂ ಸಹ ನಮ್ಮ ತಾಳ್ಮೆ ಪರೀಕ್ಷೆ ಮಾಡೋದಕ್ಕೂ ಹೋದ್ರೆ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಅಹಿಂಸಾತ್ಮಕವಾಗಿ ಏನು ಹೋರಾಟಗಳಿದೆ, ನಾನಾಗಲೇ ಹೇಳಿದೆ, ಒಂದು ಅಹೋರಾತ್ರಿ ಸಾಂಕೇತಿಕ ಧರಣಿಯನ್ನ ಬೆಂಗಳೂರಿನಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡುವಂತದ್ದು ಒಂದು ಸಜೆಷನ್ ಇದೆ.
0: ಪೆಟ್ರೋಲ್ ಬೆಲೆಯನ್ನು ಇಂದು ಲೀಟರ್ಗೆ

0: ಎರಡು ರೂಪಾಯಿ 61 ಪೈಸೆ ಹೆಚ್ಚಿಸಲಾಗಿದ್ದು, ಡೀಸೆಲ್ ಬೆಲೆ ಲೀಟರ್ ಒಂದಕ್ಕೆ 2 ರೂಪಾಯಿ 71 ಪೈಸೆ ಹೆಚ್ಚಳವಾಗಿದೆ. ಇದು ಕಳೆದ 2 ವಾರಗಳಲ್ಲಿ 4ನೇ ದರ ಏರಿಕೆಯಾಗಿದೆ. ಯುಜಿಸಿ ಸಿಇಟಿ 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಇಂದಿನಿಂದ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಿಇಟಿ ಆನ್ಲೈನ್ .karnataka.gov.in /ಮಂಥನ 2026 ಕೊಂಡಿ ಬಳಸಿ ಹೆಸರು ನೋಂದಾಯಿಸಿ ಪಾಲ್ಗೊಳ್ಳುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಕೋರಿದ್ದಾರೆ. ಜೂನ್ 1ನೇ ತಾರೀಖು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಪ್ರಾರಂಭೋತ್ಸವ ನಡೆಯಲಿದೆ. ಎಲ್ಲ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ರಕ್ಷಕರ ಸಭೆ ಮೆಗಾ ಪಿಟಿಎಂ ಅನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಡಿಯೋ ಸಂವಾದದ ಮೂಲಕ ಮಾತನಾಡಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ.

0: ಗೆಳತಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಾಲತಿ ಮುದುಕವಿಯವರು ಬರೆದು ಪ್ರಸ್ತುತಪಡಿಸಿದ ಕಲೆ ಪ್ರೇಮ ಸಾಫಲ್ಯ ಕೇಳುತ್ತೀರಿ. ನಂತರ ಪಾರ್ಟುಗಳ ಪರದಾಟ, ಮಧುರಾಕರಣಂ ಅವರಿಂದ ಪ್ರಬಂಧ ವಾಚನ. ಮೊದಲಿಗೆ ಕೇಳೋಣ ಕಥೆ ಪ್ರೇಮ ಸಾಫಲ್ಯ. ಬರೆದು ಪ್ರಸ್ತುತಪಡಿಸುತ್ತಾರೆ ಮಾಲತಿ ಮುದುಕವಿ ಅವರು.
1: ಹತ್ತು ದಿನಗಳ ದೀರ್ಘ ರಜೆಯ ನಂತರ ನಾನು ಅಂದು ಪ್ರತಿದಿನದಂತೆ 10 ಗಂಟೆಗೆ ಆಫೀಸಿನಲ್ಲಿದ್ದೆ. ಅನೇಕ ದಿನದಿಂದ ಬಾಕಿ ಉಳಿದ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೆ. ಕಂಪ್ಯೂಟರಿನ ಕೀಬೋರ್ಡಿನ ಮೇಲೆ ನುರಿತ ನೃತ್ಯಾಂಗನೆಯಂತೆ ನನ್ನ ಬೆರಳುಗಳು ಚಕಚಕನೆ ಕುಳಿತಲಿದ್ದವು. ಸುಮಧುರ ಸಂಗೀತದ ರಿಂಗ್ ಟೋನ್ ನನ್ನನ್ನು ಫೈಲುಗಳ ಲೋಕದಿಂದ ಹೊರಗೆಳೆ ತಂದಿತ್ತು. ಹಲೋ, ದೇವಯಾನಿ ಸ್ಪೀಕಿಂಗ್. ಹಲೋ, ನಾನು ಡಾಕ್ಟರ್ ನಮ್ರಿತ್. ದೇವಯಾನಿ, ನಿನ್ನ ರಿಪೋರ್ಟ್ ಬಂದಾವ. ಹೌದಾ? ಎಲ್ಲ ನೆಗೆಟಿವ್ ಹೌದಲ್ಲೋ? ನಾನು ಸಂಭ್ರಮದ ಧ್ವನಿಯಲ್ಲಿ ಕೇಳಿದ್ದೆ. ಹ್ಮ್, ಆದ್ರೆ ಮಧ್ಯಾಹ್ನ ನೀನ ಬಂದು ಭೇಟಿಯಾಗಿ ರಿಪೋರ್ಟ್ ತಗೊಂಡು ಹೋಗ್ಲಿಕ್ಕಾಗ್ತದೇನು? ನನ್ನ ಎದೆಯಲ್ಲಿ ಏನೋ ಒಂದು ತರದ ಭಯದ ಮಿಡಿತ. ನಿನ್ನೆ ನಮ್ರಿತ ಎಲ್ಲ ಟೆಸ್ಟ್ ಮಾಡಿದವಳು, ನೀನೇನು ಬರೋ ಕಾರಣಿಲ್ಲ, ನಾನ ನಿನ್ನ ವಾಟ್ಸಾಪ್ ರಿಪೋರ್ಟ್ ಕಳಿಸ್ತೀನಿ ಅಂತಂದವಳು ಈಗ ಭೇಟಿಯಾಗಲು ಹೇಳ್ತಾ ಇದ್ದಾಳೆ. ಅಂದರೆ ಏನೋ ವಿಷಯವಿದೆ ಎಂದು ನನಗೆ ಅನ್ಸಿತ್ತು. ಈಗ 10-12 ದಿನಗಳಿಂದ ಸಣ್ಣಗೆ ಜ್ವರ ಬರ್ತಿದ್ವು, ಕೆಮ್ಮು ಸಹಿತ ಕಾಡ್ಲಿಕತ್ತಿತ್ತು. ಇತ್ತೀಚೆಗೆ ತೂಕದಾಗೂ ಸಹಿತ ಗಮನಾರ್ಹ ಇಳಿಕೆ ಕಂಡಿತ್ತು. ಎಲ್ಲರೂ, ಅಲ್ಲ ನೀ ಮೊದ್ಲನ ತೆಳಗಿದ್ ಮತ್ತ ಡಯಟ್ ಮಾಡಿದ್ರ ಚಂದ್ ಕಾಣಂಗಿಲ್ಲ, ನಾಯಿ ಬಡಿಯು ಕೋಲ್ ಕಂಡಂಗ ಆಗ್ತದ ನೋಡು ಅಂತ ಹೇಳುವವರೇ. ಆದರೆ ನನಗೆ ಏನೋ ಸಂಶಯ ಬಂದಿತ್ತು. ಅದಕ್ಕನುಗುಣವಾಗಿ ಕೆನ ಜೊತೆ ಕಫದಲ್ಲಿ ರಕ್ತನೂ ಬೀಳಿಕತ್ತಿತ್ತು. ಯಾರಿಗೂ ಏನು ಹೇಳ್ದ 10 ದಿನದ ರಜಾ ಹಾಕಿ ಡಾಕ್ಟರ್ ಹತ್ರ ಹೋದೆ. ಹೃದಯದ ECG, ಬ್ಲಡ್ ಪ್ರೆಷರ್ ಯಾವುದರಲ್ಲೂ ಡಿಫೆಕ್ಟ್ ಇರಲಿಲ್ಲ. ಹೃದಯ ಕಂಪನ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಸತತವಾಗಿ ನಡೆದದನು ಇಲ್ಲೋ ಅಂತ ತಿಳಿಲಿಕ್ಕೆ ಟ್ರೆಡ್ಮಿಲ್ ಮೇಲೆ ಹೃದಯದ ಎಕ್ಸರ್ಸೈಸ್ ಟೆಸ್ಟ್ ಕಾರ್ಯಕ್ಷಮತೆ ಒಳಗೂ ಯಾವುದೇ ಕುಂದಿರಲಿಲ್ಲ ಅಂತ ಸಾಬೀತಾಗಿತ್ತು. ಎದೆಯ ಎಕ್ಸ್ರೇ ಮಾಡಿದ್ರು, ಅದರಲ್ಲಿ ಮಾತ್ರ ಎಡಗಡೆಯ ಪುಪ್ಪುಸದ ಮೇಲೆ ಒಂದು ಮುಸುಕಾದ ಚುಕ್ಕೆ ಇದ್ದದ್ದು ಕಂಡು ಬಂತು. ಅದು ಬಹುಶಃ ನ್ಯೂಮೋನಿಯಾ ಇರಬಹುದು ಅಂತ ನಮ್ರತಾಳ ಅಭಿಪ್ರಾಯ. ಇಷ್ಟೆಲ್ಲಾ ಪರೀಕ್ಷೆಗಳು ನಡೆದ ಮೇಲೆ ನನ್ನ ಮನಸ್ಸಿಗೂ ನೆಮ್ಮದಿಯಾಗಿತ್ತು. ಆದ್ರೂ ನಮ್ರತಾಳ ಪತಿ ಡಾಕ್ಟರ್ ಜೋಶಿ ಅವರು ಲಂಗ್ ಸ್ಪೆಷಲಿಸ್ಟ್ ಡಾಕ್ಟರ್ ರಾಜೇಶ್ ರವರನ್ನು ಕನ್ಸಲ್ಟ್ ಮಾಡಲಿಕ್ಕೆ ಹೇಳಿದ್ರು. ಅದರಂಗ ನಾನು ಅವರನ್ನು ಕನ್ಸಲ್ಟ್ ಮಾಡಾಗ ಅವರು ನನ್ನ ರಿಪೋರ್ಟ್ ಎಲ್ಲ ಸ್ಟಡಿ ಮಾಡಿ ತಾವು ನಮ್ರತಾ ಮತ್ತು ಡಾಕ್ಟರ್ ಜೋಶಿ ಅವರೊಂದಿಗೆ ಮಾತಾಡ್ತೀನಿ ಅಂತ ಹೇಳಿದ್ರು. ನಾನು ಅವತ್ ಸಂಜೆ ಮುಂದನೆ ಆಕೆಗೆ ಫೋನ್ ಮಾಡಿದಾಗ ಈ ಧ್ವನಿಯೊಳಗ ನಿರಾಶೆ ಇತ್ತು, ಅದು ನನಗೆ ಸ್ಪಷ್ಟವಾಗಿ ಕಂಡು ಬಂತು. ಆದ್ರೂ ಒಮ್ಮೊಮ್ಮೆ ವಿಪರೀತ ದಡವಿನಿಂದಾಗಿ ಕೂಡ ಹಂಗ ಆಗಿರ್ಬೋದು ಅನ್ಕೊಂಡು ಸಮಾಧಾನ ಮಾಡಿಕೊಂಡೆ. ಡಾಕ್ಟರ್ ರಾಜೇಶ್ ರವರ ಅಂಕಾಲಜಿ ಲ್ಯಾಬಿನೊಳಗ ಅನೇಕ ಟೆಸ್ಟ್ ಮಾಡಿಸಲಿಕ್ಕೆ ಹೇಳಿದ್ಲು. ಇದು ಕೇವಲ ಮನಸ್ಸಿನ ಸಮಾಧಾನಕ್ಕೆ ಮಾತ್ರ, ನೀನು ವರಿ ಮಾಡ್ಕೊಳ್ಳೋ ಕಾರಣಿಲ್ಲ ಅಂತ ನನಗ ಧೈರ್ಯ ತುಂಬಿದ್ಲು. 2 ದಿನಗಳೊಳಗ ಅನೇಕ ಟೆಸ್ಟ್ ಆದವು, ನೀಡಲ್ ಬಯಾಪ್ಸಿ ಕೂಡ ಆಯ್ತು. ರಿಪೋರ್ಟ್ ತಾನೇ ವಾಟ್ಸ್ಆಪ್ ಮಾಡೋದಾಗಿ ಹೇಳದಕ್ಕೆ ಇವತ್ತು ಹಿಂಗ್ ಹೇಳಲ್ಲ, ನನಗೇನೋ ಒಂದು ರೀತಿಯ ಹೇಳಲಾಗದ ಸಂಕಟ ಆಗಿತ್ತು. ನಾನು ಧೈರ್ಯಕ್ಕಾಗಿ ಜೊತೆ ಇರ್ಲಿ ಅಂತ ಉದಯಗ ಫೋನ್ ಮಾಡಿದೆ. ಅವಾಗ ಇದು ಇಲ್ಲಿ ತನಕ ನಾನು ಯಾವುದೇ ವಿಷಯ ಹೇಳಿದ್ಲಿಲ್ಲ. ಈಗ ಮಧ್ಯಾಹ್ನದ ಊಟದ ಬಿಡುವಿನಲ್ಲಿ ಜೊತೆಗೆ ಊಟ ಮಾಡೋಣ ಬಾ ಅಂತ ಕರೆದೆ. ಅವ 10 ನಿಮಿಷದೊಳಗ ನನ್ನ ಆಫೀಸಿನ ಮುಂದೆ ಪ್ರತ್ಯಕ್ಷ ಆದ. ಎದೆಯೊಳಗ ಎಷ್ಟೆಲ್ಲಾ ತಳಮಳಿದ್ರು ಮುಖದ ಮೇಲೆ ಬಲವಂತದ ನಗುವನ್ನ ಎಳೆದುಕೊಂಡು ತಂದು ನಾನು ಅವನನ್ನ ಎದುರುಗೊಂಡೆ. ಉದಯ ಕಾರಿನ ಬಾಗ್ಲ ತೆಗೆದ, ಮೌನವಾಗಿಯೇ ಅವನ ಪಕ್ಕದೊಳಗ ಕುಳಿತೆ. ಉದಯ ನನ್ನ ಮನದೊಳಗ ಏನೋ ಒಂದು ಚಿಂತೆ ಕೊರಿಲಿ ಕತ್ತದ ಅನ್ನೋದನ್ನು ಊಹಿಸಿದ್ದ. ನನ್ನನ್ನು 1-2-3 ಸರ್ತಿ ಮಾತಾಡಿಸೋ ಪ್ರಯತ್ನನೂ ಮಾಡಿದ. ನಾ ಈಗ ಅವನೊಂದಿಗೆ ಒಂದೇ ಒಂದು ಮಾತಾಡಿದ್ರು ನನ್ನ ದುಃಖದ ಕಟ್ಟೆ ಒಡೆಯುವ ಲಕ್ಷಣ ಇದ್ದುದ್ರಿಂದ ಸುಮ್ಮನೆ ಕುಳಿತು ಗದ್ದಲ ಭರಿತ ರಸ್ತೆಗಳನ್ನೇ ನೋಡ್ತಾ ಇದ್ದೆ. ರೂಲ್ಸ್ ಮುರಿಯಲೆಂದೇ ಕಾಯ್ದಿರುವ ಪಡ್ಡೆಗಳು, ಅವರ ಹಿಂದೆ ಅವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಕುಳಿತಿರುವ ಹದಿಹರೆಯದ ಮೊಕ್ಕು ಹುಡುಗಿಯರು, 15 ನಿಮಿಷಗಳೊಳಗ ನಮ್ಮ ಕಾರು ನಮ್ಮ ಮಾಮೂಲಿ ರೆಸ್ಟೋರಾದ ಎದುರಿಗೆ ಬಂದು ನಿಂತು. ಅವ ಕೇಳಿದ ಪ್ರಶ್ನೆಗಳಿಗೆ ಹೂ ಹಾ ಎಷ್ಟೇ ಉತ್ತರ ಕೊಟ್ಕೋತ ಊಟನೂ ಮುಗೀತು. ಆಮೇಲೆ ನಾನು ಅವನಿಗೆ ಅಲ್ಲಿಯೇ ಹತ್ತಿರದಲ್ಲಿ ಇದ್ದಂತಹ ನಮ್ರತಾ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಹೋಗೋಣ ಅಂತ ಹೇಳಿದಾಗ ಅವನಿಗೆ ಆಶ್ಚರ್ಯ ಇತ್ತು. ಅವನ ನೋಟಕ್ಕೆ ನಾನು ಕರಗಿ ಹೋದೆ. ನನ್ನ ದುಃಖದ ಕಟ್ಟೆ ಒಡಿತು. ಎಲ್ಲಾನು ಸವಿಸ್ತಾರವಾಗಿ ವಿವರಿಸಿ ಹೇಳಿದೆ. ಉದಯ ಒಂದ್ ಕಡೆಗೆ ಕಾರ್ ನಿಲ್ಲಿಸಿ ನನ್ನನ್ನು ಸಂತೈಸಿ ಮತ್ತೆ ಡ್ರೈವ್ ಮಾಡಿದ್ದ. ಕಾರು ಈಗ ನಮ್ರತಾ ಡಯಾಗ್ನೋಸ್ಟಿಕ್ ಸೆಂಟರ್ ಎದುರು ನಿಂತಿತ್ತು. ಉದಯ ತನ್ನ ಕೈಯನ್ನ ತನ್ನ ಕೈಯೊಳಗ ಹಿಡಿದುಕೊಂಡು ಒತ್ತಾಸೆ ಅನ್ನುವ ಹಾಗೆ ಮೃದುವಾಗಿ ಒತ್ತಿದ್ದ. ನಮ್ರತಾಳ ಕನ್ಸಲ್ಟೇಷನ್ ರೂಮಿನಲ್ಲಿ ನಾವಿಬ್ರು ಪ್ರವೇಶ ಮಾಡಿದ್ವಿ. ದೇವ್ಯಾನಿ, ನಿನಗ ಒಂದು ವಿಷಯ ಹೇಳಬೇಕಾಗ್ಯದ, ಅದನ್ನ ನೀನು ಸ್ವಲ್ಪ ಸ್ಪೋರ್ಟಿವ್ ಆಗಿ ಸ್ವೀಕಾರ ಮಾಡಬೇಕಾಗ್ತದ. ಈಗಿನ ದಿನದಾಗ ಕ್ಯಾನ್ಸರ್ ಅಂತ ಮರಣಾಂತಿಕ ರೋಗೇನಲ್ಲ, ಒಂದನೇ ಮತ್ತೆ ಎರಡನೇ ಸ್ಟೇಜ್ ನಾಗ ಚಿಕಿತ್ಸಾ ಕೊಟ್ಟರೆ ಅದು ಕ್ಯೂರೇಬಲ್. ನಿನ್ನ ಲಂಗ್ಸ್ ನೊಳಗ ಒಂದಿಷ್ಟು ಡಿಫೆಕ್ಟ್ ಅದ, ಅದು ಸುದ್ದ ಮೊದಲನೇ ಸ್ಟೇಜ್, ಅಂತಹದ್ದೇನು ಮಾಡ್ಕೊಳ್ಳೋ ಕಾರಣ ಇಲ್ಲ, ಒಂದು ಸಣ್ಣ ಆಪರೇಷನ್. ಮಿಸ್ಟರ್ ಉದಯ್, ನೀವು ಆಕೆಗೆ ಧೈರ್ಯ ಹೇಳಬೇಕು. ನಾನು ನನ್ನ ಈ 32 ವರ್ಷಗಳ ಜೀವನದಲ್ಲಿ ಒಂದೂ ಸಿಗರೇಟ್ ಸೇದಿರಲಿಲ್ಲ, ಒಂದು ಗ್ಲಾಸ್ ಬಿಯರ್ ಸಹಿತ ಮುಟ್ಟಿದಕ್ಕೆಲ್ಲ, ಆದ್ರೂ ನನಗ್ಯಾಕೆ ಈ ರೋಗ ಬಂತು ಇದೇ ನನಗ ಅರ್ಥ ಆಗಿರಲಿಲ್ಲ. ಉದಯನ ಹೆಗಲ ಮೇಲೆ ತಲೆ ಇಟ್ಟು ನಾನು ಬಿಕ್ಕಳಿಸಿದೆ. ನನಗ ಸಾವು ಅಂದ್ರ ಬಹಳ ಹಿರಿಕಿ ಬರ್ತದ, ನನ್ನ ಉಳಿಸ್ಕೋ ಅಂತ ಆರ್ತಳಾಗಿ ಹೇಳಿದ್ದೆ. ಉದಯ ಹಾಗೂ ನನ್ನ ರಿಲೇಶನ್ ಬಗ್ಗೆ ನಮ್ರತಾಗ ಎಲ್ಲಾ ಗೊತ್ತಿತ್ತು. ಉದಯನು ನನ್ನಂಗನ ಸಾಫ್ಟ್ವೇರ್ ಇಂಜಿನಿಯರು, ಅವನು ಕೂಡ ಒಂದು ಮಲ್ಟಿ ನ್ಯಾಷನಲ್ ಕಂಪನಿಯೊಳಗ ಪ್ರಾಜೆಕ್ಟ್ ಲೀಡ್. ನಮ್ಮಿಬ್ಬರದು ಕಾಲೇಜು ದಿನಗಳಿಂದಲೇ ಪ್ರಾರಂಭಗೊಂಡಿದ್ದ ಗೆಳೆತನ. ಒಬ್ಬರನ್ನೊಬ್ರು ಚೆನ್ನಾಗಿ ಅರಿತುಕೊಂಡ ಮೇಲೇನೆ ಇಬ್ಬರಿಗೂ ನಮ್ ನಮ್ಮ ಕಾಲ್ ಮೇಲೆ ನಿಂತುಕೊಳ್ಳುವ ಸ್ಥೈರ್ಯ ಬಂದ ಮೇಲೇನೆ ಮದುವೆ ಅಂತ ನಿರ್ಧಾರ ಮಾಡಿದ್ವಿ. ಅಮ್ಮನಿಗೋ ನನ್ನ ಮದುವೆ ಆತುರ, ಆದರೂ ಅವಳಿಗೆ ನಾನು ನಮ್ಮ ಈ ಪ್ರೇಮದ ವಿಷಯ ಬಿಟ್ಕೊಟ್ಟಿರ್ಲಿಲ್ಲ. ಹೇಳಿದ್ರೆ ಈಗಾಗಲೇ ಅವನ ಜೊತೆಗೆ ನನ್ನ ಮದುವೆಯನ್ನು ಮಾಡಿಯೇ ಬಿಟ್ಟಿರುತ್ತಿದ್ದಳೇನು. ಮದುವೆಯ ವಿಷಯದಲ್ಲಿ ನನ್ನ ನಿಲುವುಗಳು ಬೇರೆ ಇದ್ದು, ಅರಿಯದ ಹುಡುಗನನ್ನ ಫೋಟೋ ನೋಡಿ ಒಪ್ಪೋದು, ಅವನನ್ನ ಒಂದೇ ಕ್ಷಣದಲ್ಲಿ ಅವನ ಪೇ ಸ್ಲಿಪ್, ಅವನ ಬಣ್ಣ, ಎತ್ತರ ಎಲ್ಲಾನು ಒಂದೇ ನೋಟದೊಳಗ ಪರಿಶೀಲನೆ ಮಾಡೋದು, ಮುಂದೆ ಮದುವೆ ಮಕ್ಕಳು ಇದೇನ ಸಂಸಾರವೇ ಎಂದೆಲ್ಲ ಅಮ್ಮನೊಂದಿಗೆ ಜಗಳ ಮಾಡ್ತಿದ್ದೆ. ಉದಯ ತಾಯಿ ತಂದೆ ಯಾರೂ ಇಲ್ಲದ ಅನಾಥ, ಹಿಂಗಾಗಿ ನಾವಿಬ್ರು ನಮ್ಮ ಬಾಳಿನ ತೀರ್ಮಾನವನ್ನ ನಾವೇ ಮಾಡೋದ್ರೊಳಗ ಸ್ವತಂತ್ರ ಇದ್ವಿ. ಎರಡೇ ದಿನಗಳೊಳಗ ನನ್ನ ಆಪರೇಷನ್ ಆತು. ನನ್ನ ಪುಸದ ಹೆಚ್ಚಿನ ಭಾಗವನ್ನ ಅಕ್ಕಪಕ್ಕದಲ್ಲಿ ಬೆಳೆದಿದ್ದ ದುಗ್ಧರಸ ಗ್ರಂಥಿಗಳೊಂದಿಗೆ ಕತ್ತರಿಸಿ ಹಾಕಿದ್ರು. ತೋಳಿನ ಕೆಳಗ ಬಗಲಿನಾಗ ಆಪರೇಷನ್ ಮಾಡಿದ್ರು. ಅಮ್ಮನ ಆರೈಕೆಯೊಳಗ ನಾನು ಬೇಗನೆ ಸುಧಾರಿಸಿಕೊಂಡಿದ್ದೆ. ಒಂದು ತಿಂಗಳ ನಂತರ ನನ್ನ ಆರೋಗ್ಯವನ್ನ ಮತ್ತೊಮ್ಮೆ ಪರೀಕ್ಷಿಸಿದ ನಮ್ರತಾ ತೃಪ್ತಿ ವ್ಯಕ್ತಪಡಿಸಿದ್ಲು. ಆದರೂ ಕ್ಯಾನ್ಸರ್ ಇನ್ನು ಸಣ್ಣ ಸಣ್ಣ ಭಾಗಗಳಲ್ಲಿ ತನ್ನ ಮೂಲವನ್ನು ಉಳಿಸಿದ್ದುದು ಲ್ಯಾಬೊರೇಟರಿ ಟೆಸ್ಟ್ಗಳಿಂದ ಕನ್ಫರ್ಮ್ ಆಗಿತ್ತು. ಮೊದಲ ಸ್ಟೇಜ್ನಿಂದ ಈಗ ಅದು ಎರಡನೆಯ ಸ್ಟೇಜ್ಗೆ ಬೆಳಿಲಿಕ್ಕತ್ತಿತ್ತು. ಅಂದ್ರ ನನ್ನ ಜೀವನದ ಕೊನೆಯ ಕ್ಷಣಗಳ ಆರಂಭ ಆಯ್ತೇ ಅಂತ ನನಗ ಸಂಶಯ ಬಂತು. ಬದುಕಿನ ಬಗ್ಗೆ ನಾನು ಕಟ್ಟಿಕೊಂಡ ಆಶಾಗೋಪುರ ಕಳಚತೊಡಗಿತ್ತು. ಅಮ್ಮನ ಮಡಿಲಿನಲ್ಲಿ ತಲೆ ಇಟ್ಟು ಮನದಣಿಯೇ ಅತ್ತೆ. ಅದೇ ಸಮಯದಲ್ಲಿ ಉದಯನ ಬಗ್ಗೆ ಅಮ್ಮಗ ತಿಳಿದಿತ್ತು. ಹೆಂಗಂತಂದ್ರ ಅವ ಆಫೀಸ್ಗೆ ತಿಂಗಳಗಟ್ಟಲೆ ರಜಾ ಹಾಕಿ ನನ್ನ ಜೋಡಿಗಿದ್ದು ನನ್ನ ಸೇವಾ ಮಾಡ್ದ. ಹೊತ್ತು ಹೊತ್ತಿಗೆ ಔಷಧ ಗುಳಿಗೆ ಕೊಡುವುದು, ನಾವೊಮ್ಮೊಮ್ಮೆ ಸಂಕಟ ಪಟ್ಟಾಗ ಕೂಡಲೇ ಡಾಕ್ಟರ್ಗೆ ಫೋನ್ ಮಾಡುದು, ಹಿಂಗ ನನ್ನ ಬಗ್ಗೆ ಅವ ತೆಗೆದುಕೊಳ್ಳುವ ಕಾಳಜಿ ನೋಡಕ್ಕೆ ಸಂಶಯ ಬಂದಿತ್ತು. ದೇವು, ನಿನ್ನ ಆಯ್ಕೆಯ ಬಗ್ಗೆ ನನಗ ಪೂರ್ಣ ತೃಪ್ತಿಯ ಖರೆ, ಆದ್ರೆ ನನ್ನ ಕಂದ ಅದನ್ನ ಅನುಭವಿಸೋ ಆಯುಷ್ಯ ಆ ದೇವರು ನಿನಗ ಹಾಕ್ಬೇಕು. ಬೇಕಂದ್ರ ನನ್ನ ಆಯುಷ್ಯನು ನಿನಗನ ಹಾಕ್ಲಿ, ಇದಕ್ಕಿಂತ ನಾ ಹೆಚ್ಚಿಗೆ ಇನ್ನೇನ್ ಹೇಳಿ ಅಂತ ಕಣ್ಣೀರಿಸಿದ್ಲು. 3-4 ಆಂಕಾಲಜಿಸ್ಟ್ಗಳು ಸೇರಿ ನನ್ನ ಕೇಸು ಅಭ್ಯಾಸ ಮಾಡಿದ್ರು. 6 ವಾರಗಳ ನಂತರ ಪ್ರತಿದಿನದ ರೇಡಿಯೇಷನ್, ವಾರಕ್ಕೊಮ್ಮೆ ಕೆಮೋಥೆರಪಿ ಪ್ರಾರಂಭವಾಯಿತು. ನನ್ನ ವಯಸ್ಸು ಸಾಣದಿತ್ತು, ಹಿಂಗಾಗಿ ಅದೆಲ್ಲಾನು ಸಹಿಸಿಕೊಳ್ಳುವಂತ ಶಕ್ತಿನೂ ನನಗಿತ್ತು. ಈ ಚಿಕಿತ್ಸೆಯ ನಂತರ ನನ್ನ ಆರೋಗ್ಯದೊಳಗ ಸುಧಾರಣೆ ಕಂಡು ಬಂತು. ಕೆಲಸಕ್ಕೂ ಹೊಂಟೆ, ಆದ್ರೆ ತಲೆಗಳೆಲ್ಲ ಉದುರು ಹೋಗಿತ್ತು, ಚರ್ಮ ತನ್ನ ಹೊಳಪನ್ನ ಕಳೆದುಕೊಂಡಿತ್ತು. ಇಂಥ ದಿನಗಳೊಳಗೆ ಒಂದು ದಿನ ಉದಯ ನನ್ನ ಎದುರಿಗೆ ತನ್ನ ಮನದ ಬಯಕೆಯನ್ನಿರಿಸಿದ. ದೇವ್ಯಾನಿ, ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣೇನೋ. ನನಗೆ ಆಘಾತ ಆಗಿತ್ತು. ಹೌದು, ನಾನು ನನ್ನ ರೋಗದ ತೀವ್ರತೆಯೊಳಗೆ ಈ ಉದಯನ ಜೀವನದ ಬಗ್ಗೆ ಯೋಚಿಸಲೇ ಇಲ್ಲ ಅಂತ. ಉದಯ, ನನ್ನ ಪರಿಸ್ಥಿತಿ ನೀನೇ ನೋಡ್ಲಿಕ್ಕತ್ತಿ. ನಿನಗ ಕೊಡ್ಲಿಕ್ಕೆ ನನ್ನ ಹತ್ರ ಏನು ಉಳಿದಿಲ್ಲ, ರೂಪಾನೂ ಇಲ್ಲ, ಆರೋಗ್ಯನೂ ಇಲ್ಲ, ನನ್ನಿಂದ ನಿನಗ ಯಾವ ಸುಖಾನೂ ಸಿಗಂಗಿಲ್ಲ, ನಾನು ಅತ್ಯಂತ ದುಃಖಿತಳಾಗಿದ್ದೆ. ದೇವು, ನಾನು ನಿನ್ನ ಪ್ರೀತಿಸ್ತೇನೆ. ದೇಹದ ಸುಖಾನ ಬ್ಯಾರೆ, ಪ್ರೀತಿಯ ಸುಖಾನ ಬ್ಯಾರೆ. ಪ್ರೇಮ ಕಾಮ ಎರಡೂ ಒಂದೇ ಅಲ್ಲ. ಕಾಮದಾಗ ಸ್ವಾರ್ಥ ಇರ್ತದ, ಆದ್ರ ಪ್ರೀತಿಯೊಳಗ ಸಮರ್ಪಣೆ ಇರ್ತದ, ತ್ಯಾಗ ಇರ್ತದ. ನನ್ನ ಆಯ್ಕೆಯ ಬಗ್ಗೆ ನನಗ ಅವತ್ತ ಹೆಮ್ಮೆನಿಸ್ತು. ನಾನು ಅವನ್ನ ಹಿಂಗೆ ಪ್ರೀತಿ ಮಾಡಿದ್ನಲ್ಲ, ಹಿಂಗ ಅನನ್ಯವಾಗಿ ಪ್ರೀತಿಸಿದ ಆತನ ಜೀವನವನ್ನ ಸ್ವತಃ ನಾನೇ ನನ್ನ ಕೈಯಾರೆ ಹಾಳು ಮಾಡಬೇಕೇನು. ಅವನ ಪರಿಶುದ್ಧ ಪ್ರೀತಿಗೆ ಪ್ರತಿಯಾಗಿ ನನ್ನ ಹತ್ತಿರ ಅವನ ಜೋಡೆ ಸುಖ ದುಃಖ ಹಂಚಿಕೊಳ್ಳಲಿಕ್ಕೆ ಆಯುಷ್ಯವನ್ನು ಸಹಿತ ನಾನು ಪಡೆದು ಬಂದಿಲ್ಲ. ಅಮ್ಮನಿಗೆ ಈ ವಿಷಯ ತಿಳಿಸಿದೆ. ಅಕ್ಕೆ, ದೇವು ಆ ಹುಡುಗನ ಜೀವನ ನಿನ್ನಿಂದ ಹಾಳಾಗಬಾರದು ಅಂತ ಹೇಳಿ ಒಳಗ್ ಹೋಗ್ಬಿಟ್ಲು. ಬಾಗಿಲಿನ ಹಿಂದೆ ನಿಂತ್ಕೊಂಡು ಕಣ್ಣೀರು ಒರೆಸ್ಕೊಂಡದ್ದನ್ನ ನಾನು ನೋಡಿದೆ. ಆದ್ರೆ ಉದಯ ಯಾರದೇ ಮಾತನ್ನು ಕೇಳುವ ಸ್ಥಿತಿಯೊಳಗಿರಲಿಲ್ಲ. ನನ್ನ ಪ್ರೀತಿಯ ಬಲದಿಂದ ಆ ಸಾವಿತ್ರಿ ನಾನು ನಿನ್ನ ಬದುಕಿಸ್ಕೊಳ್ತೇನೆ ಅಂತ ಹೇಳದ. ಕೊನೆಗೂ ಅವನ ಹಠಾನೆ ಗೆತ್ತು ನಮ್ಮಿಬ್ಬರ ಮದುವೆ ಒಂದು ಸರಳ ಸಮಾರಂಭದಂಗ ನಡೆದು ಹೋತು. ಅಮ್ಮ ನಮ್ಮಿಬ್ಬರನ್ನು ತುಂಬು ಹೃದಯದಿಂದ ಆಶೀರ್ವಾದ ಮಾಡಿದ್ಲು. ಸ್ಕ್ಯಾನಿಂಗಿನಲ್ಲಿಯ ಈ ಬಾರಿ ಕ್ಯಾನ್ಸರ್ ಸೆಲ್ ಮತ್ತಷ್ಟು ಬೆಳೆದದ್ದು ಕಂಡು ಬಂತು. ಪುಪ್ಪುಸಕ್ಕೂ ವಿಸ್ತಾರ ಆಗಿದ್ವು. ಆದ್ರೆ ಅವು ಆಪರೇಷನ್ ಮಾಡುವಷ್ಟು ದೊಡ್ಡವಿರಲಿಲ್ಲ. 3 ತಿಂಗಳಿಗೊಮ್ಮೆ ಅವುಗಳ ತಪಾಸಣೆ, ಕೆಮೋಥೆರಪಿ, ಚಿಕಿತ್ಸೆ ಹಿಂಗ ಎಲ್ಲಾನು ನಡೆದೇ ಇತ್ತು. ಕ್ಲಿಯರ್ ಆಗಿ ಡಯಾಗ್ನೋಸ್ ಆಗುವ ತನಕ ಇದು ನಡೆಯಲೇಬೇಕಾಗಿತ್ತು. ಇಂಥ ಕ್ರೂರ ರೋಗದೊಂದಿಗೆ ಆ ದೇವರು ನನಗೆ ಒಂದು ಒಳ್ಳೆಯ ಜೀವನ ಸಂಗಾತಿಯನ್ನು ಕೊಟ್ಟಿದ್ದ. ಈ ಪ್ರಪಂಚದಲ್ಲಿ ಎಷ್ಟು ಜನ ದಂಪತಿಗಳು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವಿಸ್ಯಾರ. ಕೆಲವರಿಗೆ ತಮ್ಮದು ಅನುರೂಪ ದಾಂಪತ್ಯ ಅನ್ನುವ ಭ್ರಮೆ ಸಹಿತ ಇರ್ತದೆ. ಅವರಲ್ಲಿ ಎಂದೂ ಭಿನ್ನಾಭಿಪ್ರಾಯನೇ ಬಂದಿಲ್ಲನು. ಅವರ ಮನಸ್ಸಿನೊಳಗೆ ಒಮ್ಮೆಯೂ ಆತ ಅಥವಾ ಅವಳನ್ನ ಮದುವೆಯಾದದು ಜೀವನದಲ್ಲಿ ಮಾಡಿದ ಮಹಾ ತಪ್ಪು ಅಂತ ಅನಿಸಿರ್ಲಿಕ್ಕಿಲ್ಲೇನು. ಇಲ್ಲ ಎಂದೇ ಅವರು ಒಮ್ಮೆ ಹೇಳಿದ್ರೆ ಅದು ಆತ್ಮವಂಚನೆ. ಇಂಥ ಎಷ್ಟೋ ತಪ್ಪುಗಳನ್ನ ಮಾಡುತ್ತಾ ಅವುಗಳನ್ನು ಮುಚ್ಚಿಟ್ಟುಕೊಂಡು ಜೊತೆಯಾಗೇ ಬದುಕ್ತಾರೆ. ಬದುಕು ಅಸಹನೀಯವಾದಾಗಲೂ ಬದುಕ್ತಾರೆ. ಅಂಥದ್ರೊಳಗ ಉದಯನಂತಹ ಜೀವನ ಸಂಗಾತಿಯನ್ನ ಪಡೆದದ್ದು ನನ್ನ ಸುದೈವ ಅಂತ ತಿಳಿದೆ. ಮೊದಲ ಬಾರಿಗೆ ಈ ಕ್ಯಾನ್ಸರ್ನ ಕಬಂಧ ಹಿಡಿತದಿಂದ ತಪ್ಪಿಸಿಕೊಳ್ತೇನಿ ಅನ್ನುವಂತ ಆತ್ಮವಿಶ್ವಾಸ ನನಗ ಹುಟ್ಟಿತ್ತು.
0: ಪ್ರೇಮ ಸಾಫಲ್ಯ ಇದುವರೆಗೂ ಮಾಲತಿ ಮುದಕವಿ ಅವರು ಬರೆದು ಪ್ರಸ್ತುತಪಡಿಸಿದ ಕಥೆ ಕೇಳಿದಿರಿ. ಈಗ ಪಾರ್ಟುಗಳ ಪರದಾಟ. ಮಧುರಾ ಕರ್ಣಂ ಅವರಿಂದ ಪ್ರಬಂಧ ವಾಚನ.
2: ಪಾರ್ಟುಗಳು ಎಂದಾಕ್ಷಣ ಯಾವುದೋ ಗ್ಯಾರೇಜಿನಲ್ಲಿ ಬಿದ್ದಿರುವ ಬಿಡಿ ಭಾಗಗಳ ಬಗ್ಗೆ ಹೇಳ್ತಿದ್ದಾಳೆ ಅನ್ಕೋತೀರಿ. ಅದಲ್ವಪ್ಪ, ನಾನು ಹೇಳುತ್ತಿರುವ ಗಾಡಿಯಲ್ಲ, ನಮ್ಮ ಬಾಡಿಯಲ್ಲಿರುವ ಪಾರ್ಟುಗಳ ಬಗ್ಗೆ. ದೇವರು ನಮ್ಮ ಈ ಪೂರ್ತಿ ದೇಹವನ್ನು ಒಂದೇ ಪೀಸಿನಲ್ಲಿ ಕರುಣಿಸಿದ್ದಾನೆ. ಬ್ರಹ್ಮ ಸೃಷ್ಟಿಸುವಾಗಲೇ ಪ್ರತಿಯೊಬ್ಬರನ್ನೂ ಏಕಶಿಲಾ ವಿಗ್ರಹವಾಗಿಯೇ ಕೆತ್ತುತ್ತಾನೆ, ಜೀವನಿಡುತ್ತಾನೆ. ಎಲ್ಲಿ ತಾಗಿದರೂ ನೋವಾಗುತ್ತದೆ, ಯಾವುದನ್ನೂ ಬಿಚ್ಚಿಡುವಂತಿಲ್ಲ, ಇಟ್ಟು ಮರೆಯುವಂತಿಲ್ಲ, ಮರೆತು ಕಳೆಯುವಂತಿಲ್ಲ. ಇದು ಜೀವಿಗಳಿಗೆ ಅವನು ಮಾಡಿರುವ ದೊಡ್ಡ ಉಪಕಾರ. ಅಕಸ್ಮಾತ್ ಬೂಟು, ಸಾಕ್ಸು, ಟೈ, ಪ್ಯಾಂಟು, ಸೀರೆಯ ತರ ರಾತ್ರಿ ತಲೆ, ಎದೆ, ಬೆನ್ನು, ಕೈ, ಕಾಲು ಎಲ್ಲ ಡಿಸ್ಮ್ಯಾಂಟಲ್ ಮಾಡಿಟ್ಟು ಬೆಳಿಗ್ಗೆ ಎಲ್ಲ ಪೀಸುಗಳನ್ನು ಸಿಹಿಯಾಗಿ ಜೋಡಿಸಿಕೊಂಡು ನಾವು ರೂಪ ತಾಳುವಂತಿದ್ದರೆ, ಮಷೀನಿನಂತೆ ಬಿಚ್ಚಿಟ್ಟದ್ದನ್ನೆಲ್ಲ ಸರಿಯಾಗಿ ಜೋಡಿಸಿಕೊಂಡು ದಿನ ದಿನವೂ ಮೈದಳೆಯುವಂತಿದ್ದರೆ ಆ ಕಥೆ ಬೇರೆ ಆಗಿರುತ್ತಿತ್ತು. ಬಹುಶಃ ಕವಿಗಳು ನಿತ್ಯ ಹೊಸ ಜನ್ಮ ಎಂದು ಬರೆಯುತ್ತಿದ್ದರು. ಎಲ್ಲ ಪಾರ್ಟುಗಳ ತಂಟೆಗೆ ಹೋಗಲ್ಲಪ್ಪ ನಾನು, ಹೃದಯ, ಮೆದುಳು, ಕರುಳು ಹಾಕಿಕೊಳ್ಳುವಾಗ ಹೆಚ್ಚು ಕಮ್ಮಿಯಾಗಿ ಏನಾದ್ರೂ ಆಗ್ಬಿಟ್ರೆ ಪ್ರಾಣಕ್ಕೆ ಸಂಚಕಾರ. ಬೇಡ ಬಿಡಿ, ಬರೀ ಕೈ ಕಾಲುಗಳನ್ನು ಮಾತ್ರ ಈ ಸ್ಕ್ರೂಗಳೊಂದಿಗೆ ಬಿಚ್ಚಿಡುವಂತಿದ್ದರೆ. ಒಂದು ಬಾರಿ ಊಹಿಸಿ. ಹೌದು, ಈ ಕೈ ಕಾಲುಗಳು ನಟ್ಟು, ಬೋಲ್ಟು, ಸ್ಕ್ರೂ ಮತ್ತಿತರ ಸಲಕರಣೆಗಳ ಸಹಾಯದಿಂದ ಬಿಚ್ಚಿಟ್ಟು ಮತ್ತೆ ಜೋಡಿಸುವಂತಿದ್ದರೆ ಈ ಭೂಮಿಯ ಮೇಲೆ ಹೊಸ ಅಧ್ಯಾಯವಿರುತ್ತಿತ್ತು. ಅನುಕೂಲಗಳ ಜೊತೆಗೆ ವಿಭಿನ್ನವಾದ ತೊಂದರೆಗಳು ಬರಬಹುದಿತ್ತು. ಮಕ್ಕಳಿಂದ ಆರಂಭವಾದರೆ, ಅಮ್ಮ ನಿನ್ನೆ ಆಡ್ತಾ ಆಡ್ತಾ ಫ್ರೆಂಡ್ ಮನೆಯಲ್ಲಿ ಕೈ ಬಿಚ್ಚಿಟ್ಟು ಮರ್ತು ಬಿಟ್ಟಿದೀನಿ, ತರಲು ಟೈಮ್ ಇಲ್ಲ, ಶಾಲೆಗೆ ಲೇಟ್ ಆಗ್ತಾ ಇದೆ, ಇವತ್ತೊಂದಿನ ನಿನ್ ಕೈ ಅಮ್ಮ ಎಂದು ತನ್ನ ಅಳತೆಗೆ ಮೀರಿದ ದಪ್ಪನಾದ ಕೈ ಹಾಕಿಕೊಂಡು ಶಾಲೆಗೆ ಹೋಗುತ್ತಿದ್ದವೋ ಏನೋ. ಶಾಲೆಯಲ್ಲಿ ಡಿಸಿಪ್ಲಿನ್ ಕಮಿಟಿಯವರು ಹೀಗೆಲ್ಲ ಬರುವಂತಿಲ್ಲ ಎಂದು ತಗಾದೆ ತೆಗೆಯುತ್ತಿರಬಹುದು. ಮನೆಯಲ್ಲಿ ಒಬ್ಬರೋ ಮೂವರೋ ಮಕ್ಕಳಿದ್ರೆ ಗೃಹಿಣಿ, ಓಯ್ ಮಕ್ಕಳ, ಎರಡೂ ಕೈ ಹೊತ್ಕೊಂಡು ಹೋದ್ರೆ ಏನ್ ಮಾಡ್ಲಿ ನಾನು, ಒಂದಂತೂ ಬೇಕೇ ಬೇಕು ಎಂದು ಗದರಬಹುದಿತ್ತು. ಗಂಡ ಹೆಂಡತಿಗೆ ಇವತ್ತು ಆಫೀಸ್ನಲ್ಲಿ ಅಡಿಗೆ ಸ್ಪರ್ಧೆ ಇದೆ ಕಣೆ, ನಿನಗೆ ಕೊಟ್ಟಿರ್ತೀಯಾ ಎಂದು ಕೇಳಿ ತೆಗೆದುಕೊಂಡು ಹೋಗುತ್ತಿದ್ದ. ಉದ್ಯೋಗಸ್ಥ ಮಹಿಳೆಯರು ಕೂಡ, ಡಿಯರ್ ಇಂದು ಡಾಟಾಬೇಸ್ ಮೇಲೆ ಕೆಲಸ ಮಾಡಬೇಕಿದೆ, ನಾಳೆ ಪ್ರಾಜೆಕ್ಟ್ ಡೆಲಿವರಿ ಕೊಡಬೇಕು, ನಿಮ್ ಕೈ ಕೊಟ್ಟಿರ್ತೀರಾ, ನೀವು ಸಾಧ್ಯ ಆದರೆ ರಜಾಕಿ ಎಂದು ತಮ್ಮದನ್ನು ಕಳಚಿ ಸ್ಕ್ರೂ ತಿರುವಿ ಹಾಕೊಂಡು ಹೋಗುತ್ತಿದ್ರು. ಶಾಲೆ ಆಫೀಸ್ಗಳಲ್ಲಿ ತೋಳು ಕೈಗಳ ನಡುವಿನ ವ್ಯತ್ಯಾಸವನ್ನು ಕಂಡು ಏನಪ್ಪ ಇವತ್ ಯಾರ್ದು ತಗಲಿಸಿಕೊಂಡು ಬಂದಿದೀಯಾ ಎನ್ನುವುದು ಮಾಮೂಲಾಗಿರುತ್ತಿತ್ತು. ಯಾವುದೇ ವಿಷಯದಲ್ಲೂ ನುರಿತ ಕೈಗಳಿಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಇರುತ್ತಿತ್ತು. ಬಾಡಿಗೆ ಸೈಕಲ್ಲುಗಳ ಶಾಪ್ ಇದ್ದಂತೆ ಬಾಡಿಗೆ ಕೈಕಾಲುಗಳ ಶಾಪ್ ಇರಬಹುದಿತ್ತು. ಅವುಗಳಲ್ಲೇ ಕಂಪ್ಯೂಟರ್ನಲ್ಲಿ ಎಕ್ಸ್ಪರ್ಟ್ ಕೈಗಳು, ಅಡಿಗೆ, ಚಿತ್ರಕಲೆ, ಕಸೂತಿ, ಬಾಕ್ಸಿಂಗ್, ಬ್ಯಾಂಕಿಂಗ್ ಹೀಗೆ ಬೇರೆ ಬೇರೆ ಸೆಕ್ಷನ್ಗಳಿರುತ್ತಿದ್ದವು. ಗ್ರಾಹಕರು ಸೀದಾ ಬಂದವರೇ ತಮಗೆ ಹೊಂದುವ ಆಕಾರ, ಗಾತ್ರ, ಬಣ್ಣ, ಅನುಭವವಿರುವ ಕೈಗಳನ್ನು ಆರಿಸಿ ಬಾಡಿಗೆಗೆ ತೆಗೆದುಕೊಳ್ಳಬಹುದಿತ್ತು. ನೆಟ್ನಲ್ಲೂ ಅವುಗಳ ವಿವರ ಲಭ್ಯವಿದ್ದು ಆನ್ಲೈನ್ ಬುಕ್ಕಿಂಗ್ ಕೂಡ ಮಾಡಬಹುದಾಗಿತ್ತು. ಪ್ಯಾಕೆಟ್ಗಳ ಮೇಲೆ ತಯಾರಿಕೆಯ ದಿನಾಂಕ ಬರೆದಂತೆ ಇಲ್ಲಿ ಅನುಭವದ ವಿವರ ದೊರಕುತ್ತಿತ್ತು. ನಾಳೆ ಚಿತ್ರಕಲಾ ಸ್ಪರ್ಧೆ ಇದೆ, ಕಾಂಪಿಟೇಟಿವ್ ಹ್ಯಾಂಡ್ಸ್ ಬೇಕಿತ್ತು ಎಂದು ಗ್ರಾಹಕರು ಬರುತ್ತಿದ್ದರು. ಇದರಂತೆ ಕಸೂತಿ, ರಂಗೋಲಿ, ಟೆನಿಸ್, ಬ್ಯಾಡ್ಮಿಂಟನ್ ಹೀಗೆ ಎಲ್ಲದರಲ್ಲಿಯೂ ನುರಿತ ಕೈಗಳು ದೊರಕುತ್ತಿದ್ದವೋ ಏನು. ಸೌಂದರ್ಯ ತಜ್ಞ ಕೈಗಳಂತೂ ದುರ್ಲಭವಾಗುತ್ತಿದ್ದವು. ಬ್ಯೂಟಿ ಪಾರ್ಲರ್ಗಳಿಗಿಂತ ಜನ ಎಕ್ಸ್ಪರ್ಟ್ ಹ್ಯಾಂಡ್ಸ್ ಗಳನ್ನೇ ಉಪಯೋಗಿಸುತ್ತಿದ್ದರು. ಕೋಚಿಂಗ್ ಕ್ಲಾಸ್ನವರು ಕೋಚಿಂಗ್ ಕೊಟ್ಟು ಮುಗಿಸಿ ಕೊನೆಗೆ ಕಷ್ಟವೆನ್ನುವ ವಿದ್ಯಾರ್ಥಿಗಳಿಗೆ ಅದಕ್ಕೆ ತಕ್ಕನಾದ ಕೈಗಳನ್ನು ಅವಶ್ಯಕತೆ ಇದ್ದಲ್ಲಿ ಕೊಡಬಹುದಿತ್ತು. ಬರೀ ಗರ ಮಾತ್ರವಲ್ಲ, ಹಳ್ಳಿಗಳಲ್ಲೂ ನಾಳೆ ಹೊಲನ ನಾಟಿ ಮಾಡ್ಬೇಕು, ನಾಲ್ಕು ಕೈ ನೋಡಿಟ್ಕೋಬೇಕು ಎನ್ನುವ ಮಾತು ಕೇಳಿಬರುತ್ತಿತ್ತು. ಅತ್ಯುತ್ತಮ ಕ್ರೀಡಾಪಟು, ಕಲಾವಿದ, ಕೆಲಸಗಾರರಿಗೆ ಒಮ್ಮೆ ಬಾಡಿಗೆ ಕೈ ಅಥವಾ ರಿಪ್ಲೇಸ್ಮೆಂಟ್ಗಳ ಸಹಾಯ ತೆಗೆದುಕೊಳ್ಳದವರು ಎನ್ನುವ ಅಭಿದಾನ ಪ್ರಾಪ್ತವಾಗುತ್ತಿತ್ತು. ಒಂದು ಮನೆಯಲ್ಲಿ ಹಾಲ್ ಚಿರೋಟಿ ಕೇಳಿದಾರ್ ಕಣೋ, ನಿಮ್ಮಿಬ್ಬರು ಕೈ ಕೊಡು, ನಾಳೆನೆ ವಾಪಸ್ ಕೊಟ್ಬಿಡ್ತೀನಿ ಎನ್ನುವ ಅಯ್ಯವರು ಇರುತ್ತಿದ್ದರು. ಮಾಲ್, ಹಾಸ್ಪಿಟಲ್, ತಾರಾ ಹೋಟೆಲ್ಗಳಲ್ಲಿ ಕೈ ಕಾಲುಗಳ ಬದಲಾವಣೆಗೆಂದೇ ಪ್ರತ್ಯೇಕವಾದ ಕೋಣೆಗಳಿರುತ್ತಿದ್ದವು. ಬಟ್ಟೆ ಬದಲಾಯಿಸದಂತೆ ಕೈ ಕಾಲುಗಳನ್ನು ಆರಾಮಾಗಿ ಬದಲಾಯಿಸಬಹುದಿತ್ತು. ವೃದ್ಧರದು ಇನ್ನೊಂದು ರೀತಿಯ ಅಳಲು, ಕೈಯಿಂದ ಕೆಲಸನೇ ಆಗಲ್ಲ, ನಡುಗುತ್ವೆ, ಕೈ ಕಾಲು ನೋವು ತಡೆಯಕ್ಕಾಗಲ್ಲ, ಬಾಡಿಗೆ ತಂದ್ಕೊಡು ಇಲ್ಲಾಂದ್ರೆ ಹೊಸದೆ ಮಾಡಿಸು ಎಂದು ಮಕ್ಕಳಿಗೆ ದೂರು ಹೇಳಿ ಬೇರೆ ಇದನ್ನು ಜೋಡಿಸಿಕೊಂಡು ತಮ್ಮ ಕೆಲಸ ಸಾಗಿಸಿಕೊಳ್ಳುತ್ತಿದ್ದರು. ವೈದ್ಯರಿಗೆ ಅರ್ಧ ರೋಗಿಗಳು ಕಡಿಮೆಯಾಗುತ್ತಿದ್ದರು, ಅವರ ಮಕ್ಕಳಿಗೆ ಅರ್ಧ ಟೆನ್ಷನ್ ಕಡಿಮೆಯಾಗುತ್ತಿತ್ತು. ಕೈ ಕಾಲುಗಳಿಗೆ ಏನೇ ತೊಂದಾಗಿದ್ದರೂ ಅಡ್ಮಿಟ್ ಆಗುವ ಅವಶ್ಯಕತೆ ಇರಲಿಲ್ಲ, ಡಾಕ್ಟರ್ ಬಳಿ ತೋರಿಸಿ ಬಿಚ್ಚಿಟ್ಟು ಬಂದರಾಯಿತು. ಅವುಗಳನ್ನು ಗುಣಪಡಿಸಿ ಸರಪಡಿಸಿ ಫೋನ್ ಮಾಡಿದ ಮೇಲೆ ಮತ್ತೆ ತೆಗೆದುಕೊಂಡು ಬಂದು ಸೇರಿಸಿದರಾಗುತ್ತಿತ್ತು. ಹೆಸರು, ನಂಬರು, ವಿಳಾಸ ಬರೆದುಕೊಂಡ ಕೈ ಕಾಲುಗಳು ಆಸ್ಪತ್ರೆಯಲ್ಲಿ ಸಾಲಾಗಿ ನಿಂತಿರುತ್ತಿದ್ದವು. ನಿಮ್ ಕೈ ತಾನೆ, ಇನ್ನೂ ಗಾಯ ಮಾಯಬೇಕು, ಇನ್ನೆರಡು ದಿನ ಬಿಟ್ಟು ಬನ್ನಿ, ಆವಾಗ ಆಗಬಹುದು ಎನ್ನುವ ಮಾತು ಸಲೀಯಾಗಿ ಕೇಳಿಬರುತ್ತಿತ್ತು. ಟೈಲರ್ನ ಅಂಗಡಿಗೆ ಅಲೆದಾಡಿದಂತೆ ಆಸ್ಪತ್ರೆಗೆ ಅಲೆದಾಡುವ ಸಂದರ್ಭವಿರುತ್ತಿತ್ತೇನೋ. ಬ್ಯೂಟಿ ಪಾರ್ಲರ್ಗಳಲ್ಲೂ ಇದೇ ಕತೆ. ಮ್ಯಾನಿಕ್ಯೂರ್, ಪೆಡಿಕ್ಯೂರ್ಗೆಂದು ಕೊಟ್ಟು ಹೋದರೆ ಗಂಟೆ ಬಿಟ್ಟು ಬಂದು ನೇಲ್ ಪಾಲಿಶ್ ಹಾಕಿದ ಮೃದುವಾದ ಫಳಫಳಿಸುವ ಕೈಯನ್ನು ಕಾಲನ್ನು ಹಾಕಿಕೊಳ್ಳಬಹುದಿತ್ತು. ಬಳೆಗಾಗಿ ಅಳತೆಯ ಬಳೆ ಕೊಟ್ಟು ಕಳಿಸುವ ಬದಲು ಕೈಯನ್ನೇ ಕೊಟ್ಟು ಕಳಿಸಿದರೆ ಕೆಲಸ ತಪ್ಪಿಸಿಕೊಳ್ಳಲು ಸಹಾಯವಾಗುತ್ತಿತ್ತು. ಮೊಹೆ ಮುಂತಾದ ಸಮಾರಂಭಗಳಲ್ಲಿ ಮೆಹಂದಿಗೋಸ್ಕರ ರಾತ್ರಿಯೆಲ್ಲ ಕಾಯುತ್ತಾ ಗಂಟೆಗಟ್ಟಲೆ ಕುಳಿತುಕೊಳ್ಳುವುದು ಬೇಕಿರಲಿಲ್ಲ, ಬಿಚ್ಚಿಕೊಟ್ಟು ಆರಾಮಕ್ಕೆ ಮಲಗಿಬಿಡುವುದಾಗಿತ್ತು. ಬೆಳಿಗ್ಗೆ ಒಣಗಿದ ಮೆಹಂದಿ ಚಿತ್ತಾರದೊಂದಿಗೆ ಕೈ ಕಾಲುಗಳನ್ನು ಜೋಡಿಸಿಕೊಳ್ಳಲು ಸರಿ ಹೋಗುತ್ತಿತ್ತು. ಕಳ್ಳರಿಗೂ ಮತ್ತೊಂದು ರೀತಿಯ ಅನುಕೂಲವಾಗುತ್ತಿತ್ತು. ಒಡವೆ ಬಿಚ್ಚಿಕೊಡದಿದ್ದರೆ ಕೈ ಬಿಚ್ಚಿ ಕೊಂಡೊಯ್ದರೆ ಸಾಕಿತ್ತು. ಎರಡು ದಿನಗಳ ನಂತರ ಇಂಥ ಬಡಾವಣೆಯಲ್ಲಿ ಇಂಥ ಆಕಾರ ಗಾತ್ರದ ಕೈ ಸಿಕ್ಕಿದೆ, ಬಡಾವಣೆಯ ಪೊಲೀಸ್ ಸ್ಟೇಷನ್ಗೆ ಬಂದು ನೋಡಿ ಎನ್ನುವ ಒಕ್ಕಣೆಯುಳ್ಳ ಸುದ್ದಿಗಳು ಪತ್ರಿಕೆಗಳಲ್ಲಿ, ಮೊಬೈಲಿನ ಮೆಸೇಜುಗಳಲ್ಲಿ ಧಾರಾಳವಾಗಿ ಲಭ್ಯವಾಗುತ್ತಿದ್ದವು. ಕಳ್ಳಕಾಕರಿಗೂ ಕೋರ್ಟು ಜೈಲು ಶಿಕ್ಷೆಗಿಂತ ಕೈ ಕಾಲುಗಳ ನಟ್ ಬೋಲ್ಟ್ ಸ್ಕ್ರೂಗಳನ್ನು ಬೇರಾವ ಕೈಯೂ ಕೂರದಂತೆ ಕಡಿಸಿಬಿಟ್ಟರಾಯಿತು, ಅವನ ಕಳ್ಳತನವೇ ಬಂದ್. ಖ್ಯಾತ ಕಲಾವರು, ಸಾಹಿತಿಗಳು, ಕುಶಲಕರ್ಮಿಗಳ ಕೈಗಳಿಗೆ ಅಪಾರ ಬೇಡಿಕೆ ಇರುತ್ತಿತ್ತು. ಕಳ್ಳತನವಾಗದಂತೆ ಅವರು ತಮ್ಮ ಕೈಗಳನ್ನು ಜಾಗ್ರತೆಯಾಗಿ ಕಾಯ್ದುಕೊಳ್ಳುತ್ತಿದ್ದರು, ತಮ್ಮ ಕೈ ಕಾಲುಗಳಿಗೆ ವಿಮೆ ಇಳಿಸುತ್ತಿದ್ದರು. ವಿಮೆ ಇಳಿಸಲು ಇನ್ನೂ 4 ಅವಯವ ಹೆಚ್ಚಿಗೆ ದೊರಕಿ ವಿಮಾ ಏಜೆಂಟರಿಗೂ ಕಂಪನಿಗಳಿಗೂ ಲಾಭವಾಗುತ್ತಿತ್ತು, ಸಾಧು ಸಂತರಿಗೆ ಹೆಚ್ಚಿನ ಅನುಕೂಲವಾಗುತ್ತಿತ್ತು. ಆಶೀರ್ವಾದ ಪೂರ್ವಕವಾಗಿ ಶ್ರೀಯುತರು ತಮ್ಮ ಹಸ್ತವನ್ನು ಕಳಿಸಿದ್ದಾರೆ. ಒಂದೇ ಸಮಯದಲ್ಲಿ ಅನೇಕ ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗುತ್ತಾ ಚುನಾವಣೆಯ ಒತ್ತಡದಲ್ಲಿ ಅವರು ಸಮಯವನ್ನು ನಿಭಾಯಿಸುತ್ತಿದ್ದರು. ಇಷ್ಟೇ ಅಲ್ಲದೆ ರಿಪ್ಲೇಸ್ಮೆಂಟ್ಗಳು ಲಭ್ಯವಾಗುತ್ತಿದ್ದವು, ಕೃತಕ ಕೈ ಕಾಲುಗಳ ತಯಾರಿಕೆ ಹೆಚ್ಚಾಗುತ್ತಿತ್ತು. ತಮ್ಮದೇ ಗಾತ್ರ, ಬಣ್ಣ, ಅಳತೆಯ ಕೈ ಕಾಲುಗಳನ್ನು ಆರ್ಡರ್ ಕೊಟ್ಟು ಮಾಡಿಸಬಹುದಾದರೆ ಅಲ್ಲೂ ಚೈನಾ ಮೇಡ್, ಅಮೆರಿಕಾ ಮೇಡ್, ಮೇಡ್ ಇನ್ ಇಂಡಿಯಾಗಳ ಸ್ಪರ್ಧೆ ಜೋರಾಗಿತ್ತು. ಆದರೂ ಸಾಧಾರಣ, ಉತ್ತಮ, ಅತ್ಯುತ್ತಮ ಗುಣಮಟ್ಟದವು ದೊರಕಿ ಆಯ್ಕೆಗೆ ಲಭ್ಯವಾಗುತ್ತಿದ್ದವು. ಶ್ರೀಮಂತರು ಒಂದೆರಡು ಸ್ಪೇರ್ಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುತ್ತಿದ್ದರು, ಕೂಲಿಂಗ್ ಗ್ಲಾಸ್ಗಳಂತೆ. ದೊಡ್ಡ ದೊಡ್ಡ ಹಾಸ್ಪಿಟಲ್ ಅವರೆಲ್ಲ ತಾವೇ ನುರಿತ ವೈದ್ಯರಿಂದ ತಯಾರಿಸಿ ಅಳವಡಿಸುತ್ತಿದ್ದರು. ಅದಕ್ಕಾಗಿ ಬೇರೊಂದು ವಿಭಾಗವೇ ಸೃಷ್ಟಿಯಾಗಿ ಬಹು ಬೇಡಿಕೆಯಲ್ಲಿರುತ್ತಿತ್ತು. ಪರೀಕ್ಷೆಗಳಲ್ಲಂತೂ ನಿಮ್ಮ ಮೂಲ ಕೈಗಳಿಂದಲೇ ಉತ್ತರಿಯಬೇಕು ಎಂಬ ನಿಬಂಧನೆ ಇರುತ್ತಿತ್ತು. ಹಾಲ್ ಟಿಕೆಟ್ ಅನ್ನು ಪರಿಶೀಲಿಸಿದ ನಂತರ ನಿಮ್ಮ ಕೈಗಳನ್ನು ಪರಿಶೀಲಿಸಲಾಗುತ್ತಿತ್ತು. ಬೇರೆ ಕೈಗಳಿಂದ ಬರೆದರೆ ಅದನ್ನು ಅಮಾನ್ಯ ಮಾಡಿ ಡಿಬಾರ್ ಎನ್ನುವ ಸುದ್ದಿ ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತಿತ್ತು. ಎಲ್ಲಾ ಸ್ಪರ್ಧೆಗಳಲ್ಲೂ ನಿಮ್ಮ ಒರಿಜಿನಲ್ ಕೈ ಕಾಲುಗಳನ್ನೇ ಉಪಯೋಗಿಸಬೇಕು ಎನ್ನುವ ಕರಾರು ಕಾಣುತ್ತಿತ್ತು. ಯಾವುದೇ ಕಲಾಕೃತಿ ಕಾವ್ಯ ಪ್ರಶಸ್ತಿ ಪಡೆದರೆ ಅಲ್ಲಿ ನನ್ನ ಕೈ ಕಳಿಸಿದ್ದೆ ಕಣಯ್ಯ ಎಂದು ಸುಖಾಸುಮ್ಮನೆ ಹೇಳಿಕೊಳ್ಳುವವರಿಗೂ ಕಡಿಮೆ ಇರುತ್ತಿರಲಿಲ್ಲ. ಅದಕ್ಕೆ ನುರಿತ ವೈದ್ಯರ ದೃಢೀಕರಣ ಪತ್ರವನ್ನು ಲಗತ್ತಿಸಿ ಎನ್ನುವ ಒಕ್ಕಣೆಯೂ ಕಾಣುತ್ತಿತ್ತು. ವೃದ್ಧರು ಮದುವೆ, ಮುಂಜಿ, ರಿಸೆಪ್ಷನ್ಗಳಲ್ಲಿ ಅಬ್ಬ ಸ್ಟೇಜ್ ಹತ್ತಿ ಹೋಗಕ್ಕೆ ಆಗಲ್ಲ ಕಂಡ್ರೆ, ಯಾರು ಹೋಗ್ತಿದ್ದೀರಾ, ನನ್ನ ಕೈ ತೆಗೆದುಕೊಂಡು ಹೋಗಿ ಆಶೀರ್ವಾದ ಮಾಡಿ ಬನ್ನಿ ಎಂದು ಕಳಿಸಬಹುದಿತ್ತು. ಸುಂದರವಾಗಿ ಅಲಂಕರಿಸಿಕೊಂಡ ಅವಳ ಮೊಮ್ಮಗಳು ಅಜ್ಜಿ ಕೈ ಬಂತು, ಎಲ್ಲರೂ ದಾರಿ ಬಿಡಿ ಎಂದು ನುಲಿಯುತ್ತಾ ಹೋಗಿ ಅಕ್ಷತೆ ಹಾಕಿಸಿ ಬರುತ್ತಿದ್ದಳು. ಹಾಗೆ ಲಂಚ ತೆಗೆದುಕೊಂಡವರು ಕೈಗಳನ್ನೇ ಬದಲಿಸಿ, ಛೇಛೆ ಇವು ನನ್ನ ಕೈಗಳಲ್ಲ, ನಾನು ಲಂಚ ಸ್ವೀಕರಿಸಿಲ್ಲ ಎನ್ನುವ ಅಪಾಯವೂ ಕಾದಿತ್ತು. ಕಾಲಿಗೂ ಇದೇ ಕಥೆಯೇ. ಬಿಚ್ಚಿಕೊಟ್ಟರೆ ರಿಪೇರಿಯಾಗಿ ಬರಬಹುದಿತ್ತೇನೋ, ಸಾಕ್ಸು ಶೂಗಳಂತೆ ಕಾಲುಗಳನ್ನು ಬದಲಾಯಿಸಬಹುದಾಗಿತ್ತು. ಅಣ್ಣ, ನೀನ್ ಫುಟ್ಬಾಲ್ ಚೆನ್ನಾಗ್ ಆಡ್ತೀಯಣ್ಣ, ಇವತ್ತು ನನಗೆ ಬಾಲ್ ಮ್ಯಾಚ್ ಇದೆ, ನಿನ್ ಕಾಲ್ ಹಾಕೊಂಡು ಹೋಗಿರ್ತೀನಿ, ಬಂದ ತಕ್ಷಣ ಕೊಡ್ತೀನಿ ಎಂದು ಪೂಸಿ ಹೊಡೆಯುವ ತಮ್ಮಂದಿರೋ ಸ್ನೇಹಿತರೋ ಇರುತ್ತಿದ್ದರು. ತಂಗಿಯರು ಅಕ್ಕಂದಿರಿಗೆ, ನಾಳೆ ಕಾಲೇಜ್ನಲ್ಲಿ ಕ್ಯಾಟ್ ವಾಕ್ ಇದೆ ಕಣೆ, ರ್ಯಾಂಪ್ ಮೇಲೆ ಹೆಜ್ಜೆ ಹಾಕ್ಬೇಕು, ನಿನ್ ಕಾಲು ನೀಳವಾಗಿ ತುಂಬಾ ಚೆನ್ನಾಗಿವೆ, ಕೊಟ್ಟಿರು ಪ್ಲೀಸ್ ಎಂದು ದುಂಬಾಲು ಬಿಡುತ್ತಿದ್ದರು. ನಟ ನಟಿಯರು ಸೆಲೆಬ್ರಿಟಿಗಳು ತಮ್ಮ ಕಾಲುಗಳಿಗೆ ವಿಮೆ ಇಳಿಸಿ ಅವುಗಳ ಸೌಂದರ್ಯ ಕಾಪಾಡುವಲ್ಲಿ ಹೆಚ್ಚಿನ ಆಸ್ಥೆ ವಹಿಸುತ್ತಿದ್ದರು. ಜಗತ್ತಿನ ಖ್ಯಾತ ಮಾಡೆಲ್ ನವೋಮಿ ಕ್ಯಾಂಬೆಲ್ಗಳ ಕಾಲುಗಳಂತೆ ಅವು ದಾಖಲೆಯ ಮೊತ್ತಕ್ಕೆ ವಿಮೆಯಾಗಿರುತ್ತಿದ್ದವು. ಇವೆಲ್ಲವುಗಳ ನಡುವೆ ಬಡವರಿಗೆ ಒಂದು ಆಕಿರಣವಿರುತ್ತಿತ್ತು. ಕೈ ಕಾಲುಗಳನ್ನು ಬಾಡಿಗೆಗೆ ಕೊಟ್ಟು ಅವರು ಹೊಟ್ಟೆ ಹೊರೆಯಬಹುದಿತ್ತು. ಓನರಮ್ಮ ಅದ್ಯಾವುದೋ ದೇವಸ್ಥಾನಕ್ಕೆ ನಾಡ್ಕೊಂಡು ಬರ್ತೀನಿ ಅಂತ ಅರಕೆ ಕಟ್ಕೊಂಡವಳಂತೆ. ಕಪ್ಪಗಿದ್ರು ನಿನ್ ಕೈ ಕಾ ಗಟ್ಟಿಗಿದ್ದಾವಲ್ಲ, ಒಂದಿನ ಕೊಡು ಅಂತ ಈಸ್ಕೊಂಡು ಹೋಗವಳೆ. ಅವಳ ಕೈ ಕಾಲ್ಗೆ ಏನೂ ಮಾಡಿ ಅಭ್ಯಾಸ ಇಲ್ಲ ಅನ್ಸುತ್ತೆ. ಬೆಳಕಿಂದ ಏನು ಕೆಲಸ ಮಾಡಕ್ಕಾಯ್ತಾ ಇಲ್ಲ, ಕುಂತೇ ಇವನಿ ಎಂದು ಕೆಲಸದವಳು ಇನ್ನೊಬ್ಬಳ ಮುಂದೆ ಅಲವತ್ತುಕೊಳ್ಳುವ ದೃಶ್ಯ ಕಾಣಬರುತ್ತಿತ್ತು. ಟ್ರಾಫಿಕ್ ಪೊಲೀಸರು, ದೂರ ಪ್ರಯಾಣ ಮಾಡುವ ಡ್ರೈವರ್ಗಳು, ಅವಶ್ಯಕತೆ ಇರುವರು ಎಲ್ಲ ಎಕ್ಸ್ಟ್ರಾ ಕೈಗಳನ್ನು ಇಟ್ಟುಕೊಂಡೇ ಮನೆಯಿಂದ ಹಾಗೆ ಬೀಳುತ್ತಿದ್ದರು. ಕಾನೂನಿನ ಪರಿಧಿಯಲ್ಲೂ ತಮ್ಮದಲ್ಲದ ಕೈ ಕಾಲುಗಳಿಂದ ಮಾಡಿದ ಅಪರಾಧಗಳಿಗೆ ಬೇರೆ ಶಿಕ್ಷೆಗಳೇ ಕಾದಿರುತ್ತಿದ್ದವು. ಈ ಜೋಡಿಸಿಕೊಳ್ಳುವ ಪಾರ್ಟ್ಗಳಲ್ಲಿ ವಿಂಗಡಣೆ ಇದ್ದು ಆಕಾರ, ಗಾತ್ರ, ಸ್ತ್ರೀ ಪುರುಷ, ಸಮಾನ ವಯಸ್ಸು ಮತ್ತು ಸಮಾನ ಗಾತ್ರಗಳಿಗೆ ಹೊಂದಿಕೆಯಾಗುವಂತಿದ್ದರೆ ಮಾತ್ರ ಈ ಎಲ್ಲ ಸೌಲಭ್ಯಗಳ ಸ್ವರೂಪ ಬೇರೆಯೇ ಆಗಿರುತ್ತಿತ್ತು. ಆಗ ಅಮ್ಮ, ಏ ನನ್ನ ಕೈ ಬರಲ್ವ, ಪಕ್ಕದ ಮನೆ ದೀಪುಗೆ ಜ್ವರ ಬಂದು ಮಲಗಿದಾನೆ, ಸ್ಕೂಲಿಗೆ ಹೋಗಲ್ವಂತೆ, ಅವನ್ ಕೈ ಕೇಳ್ ಹೋಗು ಎಂದು ಕಳಿಸಬಹುದಾಗಿತ್ತು. ಸರ್ಕಾರದವರು ಕೂಡ ನಿಮ್ಮ ಕೈ ಕಾಲುಗಳು ಸದಾ ನಿಮ್ಮವೇ ಆಗಿರಲಿ ಎಂಬ ಜಾಹೀರಾತನ್ನು ನೀಡುತ್ತಿದ್ದರು. ಬೇರೆ ಶೇಡ್ನ ಬಟ್ಟೆಗಳಂತೆ ಬೇರೆ ಬಣ್ಣದ ಕೈ ಕಾಲುಗಳನ್ನು ಬಳಸುವುದು ಫ್ಯಾಷನ್ ಆಗಬಹುದಿತ್ತು. ನನ್ನ ನಿನ್ನ ಕೈಗಳ ನಡುವೆ ಎಂಬ ಕವನಗಳು, ಅನೇಕಾನೇಕ ಕಥೆಗಳು ಬರಬಹುದಿತ್ತು. ಟಿವಿ ಸೀರಿಯಲ್ಗಳಂತೂ ಕೇಳಲೇಬೇಡಿ. ಕೈ ಕಾಲುಗಳು ಬೇರೆಯಾದ ಬಗ್ಗೆ, ಅದಲು ಬದಲಾಗಿ ಮತ್ತೆ ಕೂಡಿದ ಬಗ್ಗೆ ಮೆಗಾ ಧಾರಾವಾಹಿಗಳನ್ನೇ ಮಾಡಿಬಿಡುತ್ತಿದ್ದರು. ಇಷ್ಟೆಲ್ಲಾ ಆದ ಮೇಲೆ ತನಗೇ ಕೈಕಾಲುಗಳನ್ನು ಜೋಡಿಸುವಂತೆ ಸೃಷ್ಟಿಸಿದ ಭಗವಂತನನ್ನು ಮನುಷ್ಯ ಬಿಡುತ್ತಿರಲಿಲ್ಲ, ದೇವರಿಗೆ ಕೈಕಾಲುಗಳನ್ನು ಜೋಡಿಸುವಂತೆ ಇಡುತ್ತಿದ್ದ. ಆಗ ಇಷ್ಟಾರ್ಥಗಳು ಈಡೇರಿದರೆ ಕೈಕಾಲುಗಳನ್ನು ಮಾಡಿಸಿಕೊಂಡು ಹರಕೆಯನ್ನು ಭಕ್ತರು ಬೇಡಿಕೊಳ್ಳುತ್ತಿದ್ದರು. ಚಿನ್ನದ, ಬೆಳ್ಳಿಯ, ಹಿತ್ತಾಳೆ, ಪಂಚಲೋಹ ಮುಂತಾದವುಗಳಲ್ಲಿ ಮಾಡಿದ ಕೈ ಕಾಲುಗಳು ದೇವಸ್ಥಾನದಲ್ಲಿ ಸಾಲಾಗಿ ಕುಳಿತಿರುತ್ತಿದ್ದವು. ಹಬ್ಬ ಹರಿದಿನಗಳಲ್ಲಿ ಚಿನ್ನದ, ಮಿಕ್ಕಂತೆ ಬೆಳ್ಳಿ, ಹಿತ್ತಾಳೆಯವು ಬಳಕೆಯಾಗುತ್ತಿದ್ದವು. ಇದೇನು ಪುರಾಣ ನಿಲ್ತಾನೆ ಇಲ್ಲ, ನದಿ ಹರಿದಂತೆ ಹರಿತಾನೇ ಇದೆ, ತನ್ನದಲ್ಲ ಬೇರೆ ಯಾರ್ದೋ ಕೈ ಇಟ್ಕೊಂಡು ಬರಿತಿದ್ದಾರೆ ಅನ್ಸುತ್ತೆ. ಮೆದುಳಿಗೆ ಸಂದೇಶವನ್ನ ನರಗಳು ತಿಳಿಸಿ ಅಲ್ಲಿಂದ ಇಂಪಲ್ಸ್ಗಳ ಮೂಲಕ ಸಂದೇಶಗಳು ರವಾನೆಯಾಗಿ ಎಲ್ಲ ವಿಜ್ಞಾನ ನನಗೂ ಗೊತ್ತು ಸ್ವಾಮಿ, ಆದರೆ ಇದೊಂದು ಲಘು ದಾಟ ಊಹೆ ಅಷ್ಟೇ. ಹೀಗೆಲ್ಲ ಆಗಬಾರದು ಅಂತಲೇ ದೇವರು ನಮ್ಮನ್ನ ಸಂಪೂರ್ಣ ಆಗಿರುವ ಒಂದೇ ದೇಹವನ್ನು ಒಂದೇ ಪೀಸಿನಲ್ಲಿ ನಮಗೆ ದಯಪಾಲಿಸಿದ್ದಾನೆ. ಆದರೂ ನಿತ್ಯ ಪೆನ್ನು ಡಬ್ಬಿ ಮರೆತು ಬರುವ ಮಕ್ಕಳಿಗೆ ತಾಯಂದ್ರು, ಪುಣ್ಯ ದೇವ್ರ ಎಲ್ಲ ಕೂಡ್ಸಿ ಕಳಶಾನ, ಇಲ್ಲಾಂದ್ರೆ ತಲಿಯೊಬ್ಬರ ಮನ್ಯಾಗ ಕಾಲೊಬ್ಬರ ಮನ್ಯಾಗ ಬಿಟ್ಟು ಬರ್ತಿದ್ರಿ ಎಂದು ಆಕ್ಷೇಪಿಸುವುದು ಸರ್ವೇ ಸಾಮಾನ್ಯ. ನಾನು ಮೊದಲು ಹೇಳಿದಂತೆ ದೇಹದ ಬೇರಾವ ಭಾಗಗಳನ್ನು ಬಿಡಿ ಮಾಡುವ ತಂಟೆಗೆ ಹೋಗಿಲ್ಲ ನಾನು. ಬೆರಳುಗಳನ್ನು ಒಟ್ಟಾಗಿ ಇರಲು ಬಿಟ್ಟಿದ್ದೇನೆ. ಇಲ್ಲವಾದಲ್ಲಿ ದಿನವೂ ಕಸದಲ್ಲಿ ಒಂದೋ ಎರಡೋ ದೊರಕುತ್ತಿದ್ದವು, ಅವುಗಳ ಸಂಖ್ಯೆ ಜಾಸ್ತಿಯಲ್ಲವೇ. ಅಯ್ಯೋ ಸಾಕಿನ್ನು, ತಲೆ ಸುತ್ತುತ್ತಿದೆ ಅಂದ್ರ ಹೆದರಬೇಡಿಪ್ಪ, ಹಾಗೇನೂ ಆಗಿಲ್ಲ, ಎಲ್ಲ ಒಟ್ಟಾಗೆ ಇವೆ. ಆದ್ರೂ ಜಾಗ್ರತೆಗೆ ಅಂತ ನೀವು ನಿಮ್ಮ ಕೈ ಕಳುಗಳನ್ನು ಒಮ್ಮೆ ಎಳೆದು ನೋಡಿಕೊಂಡು ಬಿಡಿ, ಎಲ್ಲ ಸೇರ್ಕೊಂಡೇ ಇವೆ ತಾನೆ.
0: ಪಾರ್ಟುಗಳ ಪರರ ಪ್ರಬಂಧ ವಾಚನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಮಧುರಾ ಕರ್ಣಂ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ.
1: ಆಕಾಶವಾಣಿ ಹಾಸನ ಎಫ್ಎಂ.
2: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆ ಆಶಯ.
2: ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

ಇದೊಂದು ಪ್ರಕಟಣೆ. ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು 2026 ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರಕ್ಕೆ ನಾಮನಿರ್ದೇಶನಗಳನ್ನು ಆಹ್ವಾನಿಸುತ್ತಿದೆ. ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರ ಎಂಬುದು ಶೌರ್ಯ, ಸಾಮಾಜಿಕ ಸೇವೆ, ಪರಿಸರ, ಕ್ರೀಡೆ, ಕಲೆ ಮತ್ತು ಸಂಸ್ಕೃತಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ 18 ಕಡಿಮೆ ವಯಸ್ಸಿನ ಮಕ್ಕಳ ಅಸಾಧಾರಣ ಸಾಧನೆಗಳನ್ನು ಗುರುತಿಸುವ ಪ್ರತಿಷ್ಠಿತ ರಾಷ್ಟೀಯ ಪ್ರಶಸ್ತಿಯಾಗಿದೆ. ರಾಷ್ಟೀಯ ಬಾಲ ಪುರಸ್ಕಾರಕ್ಕೆ ನಾಮನಿರ್ದೇಶನ ಮತ್ತು ಶಿಫಾರಸುಗಳನ್ನು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ https://award.gov.in ಇಲ್ಲಿ ಸಲ್ಲಿಸಬಹುದು. ಸೂಕ್ತ ಅಭ್ಯರ್ಥಿಗಳನ್ನು ಗುರುತಿಸಿ ನಾಮನಿರ್ದೇಶನಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 31 ಜುಲೈ 2026.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ

0: ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
1: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
2: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ತೋಟಗಾರಿಕೆ ಇಲಾಖೆ ಹಾಸನ.

ಆಕಾಶವಾಣಿ ಹಾಸನ ಎಫ್ಎಂ. ಈಗ ವೇಳೆ 12:35 ನಿಮಿಷವಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ.

0: ആകാശവാണി ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
1: ಕೇಳುಗ್ರೆ, ಇವತ್ತಿನ ಸಂಚಿಕೆಯಲ್ಲಿ ನಾವು ಗರ್ಭಿಣಿಯರಲ್ಲಿ ಕಾಡುವ ಒಂದು ಸಮಸ್ಯೆ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ. ಯಾವ ಸಮಸ್ಯೆ ಅಂತ ಅಂದ್ರೆ ಪ್ರೀ ಎಕ್ಲಾಂಪ್ಸಿಯಾ. ಏನಿದು ಪ್ರೀ ಎಕ್ಲಾಂಪ್ಸಿಯಾ, ಯಾವಾಗ ಕಾಣಿಸಿಕೊಳ್ಳುತ್ತೆ, ಇದರ ಲಕ್ಷಣಗಳೇನು, ಇದರಿಂದ ಗರ್ಭಿಣಿಗಾಗ್ಲಿ ಅಥವಾ ಮಗುವಿಗಾಗ್ಲಿ ಏನಾದರೂ ಸಮಸ್ಯೆ ಆಗತ್ತಾ, ಇದನ್ನೆಲ್ಲ ಪತ್ತೆ ಹಚ್ಚೋದು ಹೇಗೆ, ಮತ್ತೆ ಇದಕ್ಕೇನಾದ್ರೂ ಚಿಕಿತ್ಸೆ ಇದೆಯಾ, ಈ ಕುರಿತು ಮಾಹಿತಿ ನೀಡೋದಕ್ಕಾಗಿ ಇವತ್ತು ನಮ್ ಜೊತೆ ಇದ್ದಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರು. ಡಾಕ್ಟರ್ ಶಿಲ್ಪಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಮೇಡಮ್.
1: ಡಾಕ್ಟರ್ ಶಿಲ್ಪಾ ಅವರೇ, ಏನಿದು ಪ್ರೀ ಎಕ್ಲಾಂಪ್ಸಿಯಾ ಅಂದ್ರೆ?
2: ಪ್ರೀ ಎಕ್ಲಾಂಪ್ಸಿಯಾ ಅನ್ನುವಂಥದ್ದು ಗರ್ಭಾವಸ್ಥೆಯಲ್ಲಿ ಅಧಿಕ ರಕ್ತದೊತ್ತಡ ಇರುವಂತಹ ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಕಾಂಪ್ಲಿಕೇಶನ್. ಯಾವಾಗ ಈ ಅಧಿಕ ರಕ್ತದೊತ್ತಡವನ್ನ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಆಕೆಗೆ ಸಿಕ್ಕಿರೋದಿಲ್ವೋ, ಆಕೆಗೆ ನಾವು ಟ್ರೀಟ್ಮೆಂಟ್ ಅನ್ನ ಕೊಡೋಕಾಗಿರೋದಿಲ್ಲ, ಆ ಸಮಯದಲ್ಲಿ ಅಧಿಕ ರಕ್ತದೊತ್ತಡ ಅವಳ ದೇಹದಲ್ಲೇ ತುಂಬಾ ದಿನಗಳ ಕಾಲ ಇದ್ದಾಗ ಅವಳ ದೇಹದಲ್ಲಿ ಉಂಟಾಗುವಂತ ಕೆಲವು ಚೇಂಜಸ್ ಅಂತ ಹೇಳ್ಬೋದು. ಅಂದ್ರೆ ಈ ಅಧಿಕ ರಕ್ತದೊತ್ತಡ ಅವಳ ರಕ್ತನಾಳಗಳನ್ನಲ್ಲದೆ ರಕ್ತ ಎಲ್ಲಿ ಎಲ್ಲಿ ಸಂಚಾರವಾಗುತ್ತೆ, ದೇಹದ ಬೇರೆ ಅಂಗಾಂಗಗಳಿಗೂ ಕೂಡ ಅದರ ಅಪಾಯ ತಲುಪಿದಾಗ ಅದನ್ನ ಪ್ರೀ ಎಕ್ಲಾಂಪ್ಸಿಯಾ ಅಂತೀವಿ. ಸಾಧಾರಣವಾಗಿ ಮೆದುಳು, ಶ್ವಾಸಕೋಶ, ಕಣ್ಣುಗಳು, ಕಿಡ್ನಿ, ಲಿವರ್, ಈ ಅಂಗಾಂಗಗಳು ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ.
1: ಯಾವಾಗ ಕಾಣಿಸ್ಕೊಳ್ಳುತ್ತೆ ಈ ಪ್ರೀ ಎಕ್ಲಾಂಪ್ಸಿಯಾ ಅನ್ನೋದು?
2: ಸಾಧಾರಣವಾಗಿ ರಕ್ತದೊತ್ತಡ ಅನ್ನುವುದು ಪ್ರೆಗ್ನೆನ್ಸಿನಲ್ಲಿ ಬರೋದು 20 ವಾರಗಳ ನಂತರ. ಆ 20 ವಾರಗಳ ನಂತರ ಏನು ಅಧಿಕ ರಕ್ತದೊತ್ತಡ ಬರುತ್ತೋ ಅದನ್ನ ಆ ತಕ್ಷಣವೇ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟಾಗ ಆ ರಕ್ತದೊತ್ತಡ ನಿಯಂತ್ರಣದಲ್ಲಿರಬೇಕು. ಒಂದು ವೇಳೆ ಪೇಷಂಟ್ ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದ್ರಲ್ಲಿ ಒಂದು ಡಿಲೇ ಅಥವಾ ಅವ್ರು ಬರ್ತಾ ಇಲ್ಲ, ವಿಳಂಬ ಅಥವಾ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇಲ್ಲ, ಈ ತರ ಪೇಷಂಟ್ಸ್ ಡಾಕ್ಟರ್ಸ್ ಹತ್ರ ಪದೇ ಪದೇ ಬಿ ಪಿ ಚೆಕ್ ಮಾಡಿಸ್ಕೊಳ್ಳಿಕ್ಕೆ ಬರಬೇಕಾಗ್ತದೆ. ಆ ಹಂತದಲ್ಲಿ ಎಲ್ಲೋ ಒಂದು ಕಡೆ ತಪ್ಪುಗಳಾದಾಗ ಆ ರಕ್ತದೊತ್ತಡ ನಿಯಂತ್ರಣದಲ್ಲಿ ಯಾವಾಗ ಇರೋದಿಲ್ವೋ ಆ ಸಮಯದಲ್ಲಿ ಆ ರಕ್ತನಾಳಗಳಿಗೆ ಮಾತ್ರವೇ ಅಲ್ಲದೆ ಆ ರಕ್ತನಾಳಗಳಿಂದ ಅದು ಸಂಚಾರ ಮಾಡುವಂತಹ ಅಂಗಾಂಗಗಳು, ಆಗ್ಲೇ ಹೇಳಿದಾಗೆ ಮೆದುಳು ಭಾಗ, ಕಣ್ಣು, ಶ್ವಾಸಕೋಶ, ಲಿವರ್ ಮತ್ತೆ ಕಿಡ್ನಿ, ಈ ಅಂಗಾಂಗಗಳು ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗತ್ತೆ, ಅದರ ವೈಫಲ್ಯಗಳು ಕಾಣತೊಡಗತ್ತೆ. ಈ ಪರಿಸ್ಥಿತಿಯನ್ನ ಪ್ರೀ ಎಕ್ಲಾಂಪ್ಸಿಯಾ ಅಂತ ಹೇಳ್ತೀವಿ.
1: ಸಾಮಾನ್ಯವಾಗಿ ಗರ್ಭಿಣಿ ಅಂತ ಗೊತ್ತಾದ ಕೂಡ್ಲೆ ನೀವು ಅವಳಿಗೆ ಪ್ರತಿ ತಿಂಗಳು ಆಸ್ಪತ್ರೆಗೆ ಬರೋದಕ್ಕೆ ಹೇಳ್ತೀರಿ, ಟೆಸ್ಟ್ಗೆ ಬರೋದಕ್ಕೆ ಹೇಳ್ತೀರಿ, ಪ್ರತಿ ಸರ್ತಿ ಬಂದಾಗ್ಲೂ ಅವಳ ವೆಯ್ಟು ಮತ್ತೆ ಅವಳ ಬಿ ಪಿ ಎಲ್ಲಾನು ಒಂದೊಂದು ಸರ್ತಿ ಚೆಕ್ ಮಾಡಿಬಿಡ್ತೀರಿ. ಹಾಗಾಗಿ ಈ ಬ್ಲಡ್ ಪ್ರೆಷರ್ ಇರೋ ಅಂಥವ್ರಿಗೆಲ್ಲರಿಗೂ ಈ ಸಮಸ್ಯೆ ಕಾಡುತ್ತಾ, ಅಥವಾ ಇಂಥವ್ರಿಗೆ ಬಿ ಪಿ ಹೆಚ್ಚಾಗಿ ಈ

0: ಫೆಮಿಲಿಯಲ್ ಅಂದ್ರೆ ಅವರ ಕುಟುಂಬಗಳಲ್ಲಿ ಅಕ್ಕ ತಂಗಿರಿಗೆ ಬಿಪಿ ಜಾಸ್ತಿ ಇತ್ತು, ತಾಯಿಗೆ ಬಿಪಿ ಜಾಸ್ತಿ ಇದೆ, ತಂದೆಗೆ ಜೆನೆಟಿಕ್ ಇದ್ರೆ, ಆಗ ಕೂಡ ಈಕೆಗೆ ಗರ್ಭಾವಸ್ಥೆಯಲ್ಲಿ ಹೆಚ್ಚಿನ ರಕ್ತದೊತ್ತಡ ಅಥವಾ ಹೆಚ್ಚಿನ ಬಿಪಿ ಬರೋ ಸಾಧ್ಯತೆ ಇರುತ್ತೆ. ಇದಲ್ಲದೆ ಕೆಲವು ಸ್ವಯಂ ನಿರೋಧಕ ಅಥವಾ ಪ್ರತಿರೋಧಕ ಸಮಸ್ಯೆಗಳು ಇರುತ್ತೆ, ಹಾಗಂದ್ರೆ ಆಟೋ ಇಮ್ಯೂನ್ ಡಿಸೀಸ್. ಇತ್ತೀಚೆಗೆ ಅವು ತುಂಬಾ ಹೆಣ್ಮಕ್ಳಲ್ಲಿ ಅದಿದೆ ಅಂತಾನೆ ಗೊತ್ತಾಗೋದಿಲ್ಲ, ಒಂದೊಂದ್ಸಲ ಪ್ರೆಗ್ನೆನ್ಸಿನಲ್ಲಿ ಅದಿರಬಹುದು, ಈ ತರ ಬಿಪಿ ಎಲ್ಲ ಜಾಸ್ತಿ ಆದಾಗ ಓ ಹೀಗೆ ಇರಬಹುದು, ರೆಟ್ರೋಸ್ಪೆಕ್ಟಿವ್ ಆಗಿ ನಮ್ಗೆ ತಿಳಿದು ಬರುತ್ತೆ. ಸೊ ಆ ತರ ಅಂದ್ರೆ ಎಸ್ ಎಲ್ ಇ ಅಂತ ಹೇಳ್ತೀವಿ, ಆಪ್ಲಾ ಸಿಂಡ್ರೋಮ್ ಅಂತ ಹೇಳ್ತೀವಿ, ಈ ಒಂದು ಕಾರಣಗಳಿಂದ ಆಕೆಗೆ ಅಧಿಕ ರಕ್ತದೊತ್ತಡ ಬರೋ ಸಾಧ್ಯತೆಗಳು ಇದಾವೆ.
1: ಜೊತೆಗೆ ಈ ಅವಳಿಗಳು ತ್ರಿವಳಿಗಳು ಆ ತರ ಇದ್ದಾಗ ಕೂಡ ಅವರಿಗೆ
0: ಬರಬಹುದು. ಅದರ ಜೊತೆಗೆ ತಾಯಿಗಾಗಲೇ ಡಯಾಬಿಟೀಸ್ ಇದೆ, ಅವರಿಗೆ ಪ್ರೆಗ್ನೆನ್ಸಿಯಲ್ಲಿ ಬಿಪಿ ಜಾಸ್ತಿ ಆಗಬಹುದು, ಥೈರಾಯ್ಡ್ ಸಮಸ್ಯೆಗಳಿದ್ದಾವೆ, ಆವಾಗ ಕೂಡ ರಕ್ತದೊತ್ತಡ ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆ ಇದೆ.
1: ಏನು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ 20 ವಾರಗಳ ನಂತರ ಅಂತ ನೀವು ಹೇಳಿದ್ರಿ? ಸಾಮಾನ್ಯವಾಗಿ 20 ವಾರಗಳ ನಂತರ ಅಂತ ಅಂದ್ರೆ ಕೆಲವರಿಗೆ ಕೈ ಕಾಲು ಊದ್ಕೊಂಡಿರುತ್ತೆ, ಅಯ್ಯೋ ಬಸರಿ ಹೆಂಗ್ಸು ಕಳೆ ಬಂದಿದೆ ಅಂತೆಲ್ಲ ಹೇಳ್ತಿರ್ತಾರೆ.
0: ಇದು ಬೇರೆ ತರ ಕಳೆ ಇರುತ್ತೆ. 20 ವಾರಗಳ ನಂತರ ಸಾಧಾರಣವಾಗಿ ರಕ್ತದೊತ್ತಡ ಜಾಸ್ತಿ ಆಗೋದನ್ನ ನೋಡ್ತೀವಿ. ಕೆಲವು ಹೆಣ್ಣು ಮಕ್ಕಳಲ್ಲಿ ತುಂಬಾ ಬೇಗ ಒಂದು 28-30 ವಾರಗಳಲ್ಲೇ ಕಾಣಿಸ್ಕೋಬಹುದು. ಕೆಲವು ಹೆಣ್ಣು ಮಕ್ಕಳಿಗೆ ಅದು ಅವರ ಪ್ರಸವದ ಇನ್ನೇನು ಸ್ವಲ್ಪ ಸಮಯದ ನಂತರ, 1 ವಾರ ಇದೆ 2 ವಾರ ಇದೆ ಅನ್ನೋ ಸಮಯದಲ್ಲಿ ಕಾಣಿಸ್ಕೋಬಹುದು, ಯಾವಾಗ ಬೇಕಾದ್ರೂ ಕಾಣಿಸ್ಕೋಬಹುದು. ಅವರ ಈ ಎಲ್ಲ ದೇಹ ಲಕ್ಷಣಗಳು ಹೇಗಿದೆ ಮತ್ತೆ ಅವರ ರಕ್ತದೊತ್ತಡ ಎಷ್ಟರ ಮಟ್ಟಿಗೆ ನಿಯಂತ್ರಣದಲ್ಲಿದೆ, ಇದೆಲ್ಲದರ ಮೇಲೆ ಅದು ಪ್ರಭಾವವನ್ನು ಬೀರುತ್ತೆ. ಅವರಿಗೆ ಈ ಲಕ್ಷಣಗಳು ಅಂತಂದ್ರೆ ಮೇಲಿಂದ ಕೆಳಗೆ ಹೋಗೋದಾದ್ರೆ ತಲೆನೋವಿರಬಹುದು, ಕಣ್ಣು ಮಂಜು ಮಂಜಾಗೋದಿರ್ಬೋದು, ದೃಷ್ಟಿಯಲ್ಲಿ ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಕಾಣಬಹುದು, ಎಲ್ಲವೂ ಕ್ಲಿಯರ್ ಆಗಿಲ್ಲ, ಮಧ್ಯ ಮಧ್ಯ ಏನೋ ಡಾರ್ಕ್ ಸ್ಪಾಟ್ಸ್, ಕುಟುಮಸ್ ಅಂತೀವಿ, ನಾಸಿಯಾ ವಾಮಿಟಿಂಗ್ ಅಂತೀವಿ ಅಂದ್ರೆ ವಾಂತಿ ಆಗೋದು, ಗ್ಯಾಸ್ಟ್ರೈಟಸ್ ಆಗೋದು, ಎದೆ ಉರಿ ಬರೋದು, ಪಕ್ಕೆ ನೋವು, ಬಲಗಡೆ ಪಕ್ಕೆ ನೋವು, ಮತ್ತೆ ಯೂರಿನ್ ಔಟ್ಪುಟ್ ಸ್ವಲ್ಪ ಕಮ್ಮಿ, ಯಾಕೋ ಯೂರಿನ್ ಜಾಸ್ತಿ ಪಾಸ್ ಆಗ್ತಿಲ್ಲ ಅನ್ನುವಂಥದ್ದು, ಕಾಲು ಮುಖ ಇವೆಲ್ಲವೂ ಬಾತ್ಕೊಳ್ಳುವುದು. ಸಾಧಾರಣವಾಗಿ ಪ್ರೆಗ್ನೆನ್ಸಿನಲ್ಲಿ ಕಾಲು ಬಾತ್ಕೊಳ್ಳೋದು ಪ್ರೆಗ್ನೆನ್ಸಿಯ ಲಕ್ಷಣ ಕೂಡ ಹೌದು, ಆದ್ರೆ ಈ ಪ್ರಿಯಕ್ಲಾಂಪ್ಸಿಯ ಅಥವಾ ರಕ್ತದೊತ್ತಡ ಜಾಸ್ತಿ ಆದಾಗ ಕಾಲು ಯಾವ ರೀತಿ ಉತ್ಕೊಳ್ಳುತ್ತೆ ಅನ್ನೋದಕ್ಕೆ, ಬೆಳಿಗ್ಗಿಂದ ಆಕೆ ನಡೆದಾಗ ಡಿಪೆಂಡೆಂಟ್ ಎಡಿಮಾ ಅಂತ ಹೇಳ್ತೀವಿ, ಅದರ ಒಂದು ಕಾರಣದಿಂದ ಕಾಲುಗಳು ಊದ್ಕೊಳ್ಳುತ್ತೆ. ಆಕೆ ರಾತ್ರಿ ಮಲಗಿ ರೆಸ್ಟ್ ತಗೊಂಡು ಬೆಳಿಗ್ಗೆ ಎದ್ದಾಗ ಆ ಊತ ಕಮ್ಮಿ ಆಗಿರುತ್ತೆ. ಇದು ಪ್ರೆಗ್ನೆನ್ಸಿಗೆ ಸಹಜವಾಗಿರುವಂತಹ ಒಂದು ಕಾಲೂತ. ಇನ್ನು ಈ ಬಿಪಿ ಹೆಚ್ಚಾದಾಗ ಅಥವಾ ಪ್ರಿಯಕ್ಲಾಂಪ್ಸಿಯ ಕಡೆ ಹೋಗಿದೆ ಅಂದಾಗ ಕಾಲೂತ ಅನ್ನೋದು ಕಡಿಮೆನೆ ಆಗೋಲ್ಲ. ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದು ರೆಸ್ಟ್ ತಗೊಂಡ ನಂತರವೂ ಚೂರು ಕಮ್ಮಿ ಆಗಿರಲ್ಲ, ಬಿಪಿದು ಜಾಸ್ತಿ ಆಗಿದ್ರೆ ಈ ಕಾಲೂತ ಕೂಡ ಇನ್ನೂ ಜಾಸ್ತಿ ಆಗಿರಬಹುದು.
1: ಮೇಡಮ್, ನೀವು ಹೇಳಿದ್ರಿ ಗರ್ಭಿಣಿಗೆ ಅಂಗಗಳು ಕೆಲವೊಂದ್ಸರ್ತಿ ಸರಿಯಾಗಿ ಕೆಲಸ ಮಾಡದೇ ಇರಬಹುದು ಅಂತ ಅಂದ್ರೆ ಈ ಪ್ರೀ ಎಕ್ಲಾಂಪ್ಸಿಯ ಸ್ಟೇಜ್ ಬಂದ ಮೇಲೆ, ಅಂದ್ರೆ ಆ ರಕ್ತದೊತ್ತಡ ತುಂಬಾ ಜಾಸ್ತಿ ಆದಾಗ, ಈ ರಕ್ತದೊತ್ತಡ ತುಂಬಾ ಜಾಸ್ತಿ ಆದಾಗ ಆ ಮಗುವಿಗೆ ಯಾವ ಸಮಸ್ಯೆ ಆಗುತ್ತೆ?
0: ಆಗ್ಲೇ ಹೇಳಿದ ಹಾಗೆ ಮಗುವಿಗೆ ರಕ್ತ ಸಂಚಾರ ಚೆನ್ನಾಗಾಗೋದಕ್ಕೆ ಏನು ನಮ್ಮ ರಕ್ತನಾಳಗಳು ಅಗಲವಾಗಿ ಆ ಗರ್ಭಾಶಯಕ್ಕೆ ತಲುಪಬೇಕು, ಅದು ತಲುಪದಿದ್ದಾಗ ಮಗುವಿನ ಬೆಳವಣಿಗೆ ಕುಂಠಿತವಾಗುತ್ತೆ. ಲೋ ಬರ್ತ್ ವೇಟ್ ಅಂತೀವಿ, 2.5 kg 2.5 kg ಜಾಸ್ತಿ ಬೆಳಿಬೇಕಾಗಿರುವಂತಹ ಮಗು 1.5 kg ಆಗ್ಬೋದು. ಆಮೇಲೆ ಅದು ರಕ್ತ ಸಂಚಾರ ಕಮ್ಮಿಯಾಗಿ ಅದಕ್ಕೂ ಆಕ್ಸಿಜನ್ ಏರುಪೇರುಗಳಾಗಿ ತೊಂದರೆಗಳಾಗ್ಬೋದು, ಅದನ್ನ ಸ್ಕ್ಯಾನ್ ಮೂಲಕ ನಾವು ಕಂಡಿಟ್ಕೊಂತೀವಿ. ಮಗುವಿನ ಸುತ್ತಲಿನ ನೀರು ಕಮ್ಮಿ ಆಗಬಹುದು, ಈ ಕಾರಣಗಳಿಂದ ಮಗುವಿನಲ್ಲಿ ಹಾರ್ಟ್ ಬೀಟ್ ಏರುಪೇರುಗಳಾಗಬಹುದು, ಅವಾಗ ತಕ್ಷಣ ಡೆಲಿವರಿ ಮಾಡೋ ಪರಿಸ್ಥಿತಿ ಬರುತ್ತೆ. ತೂಕ ಏನೋ ಚಿಕ್ಕದಾಗಿದೆ, ಆದ್ರೆ ಕೆಲವು ಬಾರಿ ಪ್ರೀ ಟರ್ಮ್ ಅಕಾಲಿಕವಾಗಿ ಕೂಡ ಮಗು ಹುಟ್ಟಬಹುದು, ಅಂದ್ರೆ 37 ವಾರಗಳು ಏನು ಕಂಪ್ಲೀಟ್ ಆಗಬೇಕು, ಆವಾಗ ಮಗು ತಕ್ಕ ಮಟ್ಟಿಗೆ ಹೊರಗಡೆ ಬಂದ್ರೆ ಚೆನ್ನಾಗಿ ಬದುಕತ್ತೆ ಅನ್ನುವಂತ ಒಂದು ಆಶಾಭಾವನೆ ನಮ್ಗಿದೆ. ಅದಕ್ಕಿಂತ ಮುಂಚಿತವಾಗಿ ತಾಯಿಗೆ ಯಾವಾಗ ಬೇರೆ ಅಂಗಗಳಲ್ಲಿ ತೊಂದರೆಗಳು ಹೆಚ್ಚು ಕಾಣಿಸ್ಕೋತಾ ಇದೆ, ಕಿಡ್ನಿ ಕೆಲಸ ಮಾಡ್ತಾ ಇರೋದ್ರಲ್ಲಿ ಸ್ವಲ್ಪ ಏರುಪೇರು ಕಾಣಿದೆ, ಲಿವರ್ ಕೆಲಸ ಮಾಡ್ತಾ ಇರೋದ್ರಲ್ಲಿ ಏರುಪೇರು ಕಾಣಿಸ್ತಾ ಇದೆ, ಬಿಪಿ ಕಂಟ್ರೋಲಿಗೆ ಬರ್ತಾ ಇಲ್ಲ, ಆಕೆಗೆ ಬೇರೆ ಸಿಂಪ್ಟಮ್ಸ್ ತಲೆನೋವು ಆ ತರ ಎಲ್ಲ ಇದೆ, ಸೊ ಮೆದುಳಿಗೆ ಅಫೆಕ್ಟ್ ಆಗಿರಬಹುದು, ಉಸಿರಾಟಕ್ಕೆ ತೊಂದರೆ ಇರಬಹುದು, ಈ ತರ ಎಲ್ಲ ಪರಿಸ್ಥಿತಿಗಳು ಬಂದಾಗ ನಾವು ಕಾಯೋದಿಲ್ಲ,
1: ಆಗ್ಲೇ ಹೆರಿಗೆ ಮಾಡ್ಬಿಡ್ತೀವಿ.
0: ಯಾಕಂದ್ರೆ ಈ ಸಮಯದಲ್ಲಿ ಹೆರಿಗೆ ಎಷ್ಟು ಬೇಗ ಮಾಡ್ತೀವಿ ತಾಯಿಗೆ ತುಂಬಾ ಒಳ್ಳೇದು, ಮಗುವಿಗೂ ಕೂಡ ಒಳ್ಳೇದು. ಯಾಕಂದ್ರೆ ಈ ಸಮಯದಲ್ಲಿ ನಮ್ಗೆ ತಾಯಿನ ಯಾವಾಗ್ಲೂ ಮೊದಲು, ಆದ್ರೂ ಕೂಡ ಮಗುವಿಗೂ ಕೂಡ ಆತರ ವಾತಾವರಣದಲ್ಲಿ ಮಗು ಗರ್ಭಚೀಲದಲ್ಲಿ ಇದ್ರೂ ಕೂಡ ಮಗುವಿಗೂ ತೊಂದರೆ ಆಗಿ ಮಗುವಿನ ಹಾರ್ಟ್ ಬೀಟ್ ಕೂಡ ನಿಂತು ಹೋಗಬಹುದು, ಆತರ ಪರಿಸ್ಥಿತಿನೂ ಇದೆ. ಇತ್ತ ತಾಯಿಗೆ ಇನ್ನ ಸೀರಿಯಸ್ ಕಂಡೀಷನ್ಗೆ ಆಕೆ ಹೋಗಬಹುದು. ಈ ಸಿಚುವೇಶನ್ ಇದ್ದಾಗ ನಾವು ಬೇಗ ಹೆರಿಗೆ ಮಾಡ್ತೀವಿ.

0: ಕೆಲವೊಮ್ಮೆ ಮಗುವಿಗೆ ಆ ಶ್ವಾಸಕೋಶ ಎಲ್ಲ ಡೆವಲಪ್ ಆಗ್ಲಿಕ್ಕೆ ಕೆಲವು ಇಂಜೆಕ್ಷನ್ಸ್ ಕೊಡುವಷ್ಟು ಟೈಮ್ ಇರುತ್ತೆ. ಪ್ರೀಕ್ಲಾಂಪ್ಸಿಯಾದಲ್ಲೂ ಮೈಲ್ಡ್ ಸಿವಿಯರ್ ಅಂತ ಬರುತ್ತೆ. ಮೈಲ್ಡ್ ವೆರೈಟಿಯಲ್ಲಿ ಕೆಲವೊಮ್ಮೆ ಬಿ ಪಿ ಕಂಟ್ರೋಲಿಗಿದೆ, ಬೇರೆ ಅಂಗಗಳ ಒಂದು ಲಿವರ್ ಪರೀಕ್ಷೆ, ಕಿಡ್ನಿ ಪರೀಕ್ಷೆ ಎಲ್ಲ ಮಾಡಿದಾಗ ಎಲ್ಲವೂ ಸ್ವಲ್ಪ ಸೆಟಲ್ ಆಗಿದೆ, ಅಷ್ಟೊಂದು ಇನ್ನೂ ತೊಂದರೆಗಳು ಕಾಣ್ತಾ ಇಲ್ಲ.
1: ನಾವು ಆ ಪ್ರೆಷರ್ನ ಮೇಂಟೈನ್ ಮಾಡಿದ್ರೆ ಕಂಟಿನ್ಯೂ ಮಾಡಬಹುದು ಪ್ರೆಗ್ನೆನ್ಸಿನ ಅಂತ ಅನ್ಕೊಂಡಾಗ
0: ಪ್ರೆಷರ್ನು ಮೇಂಟೈನ್ ಮಾಡಬೇಕು. ಈ ಕಿಡ್ನಿ, ಲಿವರ್, ಲಂಗ್ಸ್, ಬ್ರೈನ್ ಏನು ಯೂಶಲಿ ಈ ನಾಲ್ಕು ತುಂಬಾ ಇನ್ವಾಲ್ವ್ ಆಗುತ್ತೆ. ಮತ್ತೆ ರಕ್ತ ಅಂದ್ರೆ ಬಿಳಿ ರಕ್ತ ಕಣಗಳು ಎಲ್ಲ ಸರಿಯಾಗಿದೆ. ಈ ತರ ಎಲ್ಲ ಇದ್ದಾಗ ನಾವು ಮಗುವಿಗೂ ಇಂಜೆಕ್ಷನ್ ಕೊಡಬಹುದು, ಅದರ ಒಂದು ಶ್ವಾಸಕೋಶ ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗ್ಲಿ.
1: ಕಾಲಿಕವಾಗಿರೋ ಮಗುಗೂ ಕೂಡ ಇಂಜೆಕ್ಷನ್,
0: ಗರ್ಭದಲ್ಲಿರುವ ಮಗುವಿಗೆ ತಾಯಿಯ ಮುಖಾಂತರ ಕೊಡ್ತೀವಿ, ತಾಯಿಗೆ ಇಂಜೆಕ್ಷನ್ ಕೊಡ್ತೀವಿ, ಅದು ಮಗುಗೆ ಹೋಗಿ ಸೇರುತ್ತೆ. ಅದು ಮಗುವಿನ ಒಂದು ಶ್ವಾಸಕೋಶವನ್ನ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಸೊ ಇದು ಸಾಧಾರಣ ಒಂದೊಂದು 48 ಗಂಟೆಗಳು ಬೇಕು ಈ ಇಂಜೆಕ್ಷನ್ ಪೂರ್ತಿ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ. ಸೊ ಕೆಲವೊಮ್ಮೆ ನಮ್ಗೆ ಈ ರೀತಿ ಕಾಯುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಆವಾಗ ಎರಡನ್ನೂ ನಾವು ತಕ್ಕಡಿಯಲ್ಲಿ ಹಾಕಿ ಹೇಗೆ ಡಿಸಿಷನ್ ತಗೋತೀವಿ ಅದರ ಮೇಲೆ ಹೋಗುತ್ತೆ. ಒಮ್ಮೊಮ್ಮೆ ಆ ತರ ಅವಕಾಶಗಳು ನಮ್ಗೆ ಸಿಗೋದಿಲ್ಲ, ತುರಂತವಾಗಿ ಡೆಲಿವರಿ ಮಾಡಬೇಕಾಗಿರೋ ಪರಿಸ್ಥಿತಿಗಳಿರುತ್ತೆ. ಆವಾಗ ಮಗುವಿಗೆ ಈ ಒಂದು ಸೌಲಭ್ಯವನ್ನು ನಾವು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದು ಹುಟ್ಟಿ ಬಂದಾಗ ಸ್ವಲ್ಪ ಅದಕ್ಕೆ ಪ್ರೀ ಟರ್ಮ್, ಅಕಾಲಿಕವಾಗಿ ಹುಟ್ಟಿದ ಮಕ್ಕಳಿಗೆ ಕೆಲವೊಮ್ಮೆ ಉಸಿರಾಟದಲ್ಲಿ ತೊಂದರೆ ಬರಬಹುದು, ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ತೊಂದರೆ ಬರಬಹುದು, ಕೆಲವೊಮ್ಮೆ ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ ಆಗಬಹುದು, ಈ ರೀತಿಯ ಇಶ್ಯೂಸ್, ಫೀಡಿಂಗ್ ಇಶ್ಯೂಸ್ ಆಗ್ಬಹುದು. ಕೆಲವೊಮ್ಮೆ ಬ್ರೈನ್ ಡೆವಲಪ್ಮೆಂಟ್ ಆ ತಕ್ಷಣ ಗೊತ್ತಾಗದಿದ್ರು ಬೆಳವಣಿಗೆ ಅಂದ್ರೆ 1 ವರ್ಷ 2 ವರ್ಷದ ಬೆಳವಣಿಗೆಯಲ್ಲಿ ಗೊತ್ತಾಗಬಹುದು. ಸೊ ಈ ರೀತಿಯ ತೊಂದರೆಗಳು ಆಗ್ಬಹುದು.
1: ಹಾರ್ಟಿಗೆ ಸಮಸ್ಯೆ ಆಗುತ್ತೆ, ಕಿಡ್ನಿಗೆ ಸಮಸ್ಯೆ ಆಗುತ್ತೆ, ಶ್ವಾಸಕೋಶದಲ್ಲೆಲ್ಲ ನೀರ್ ತುಂಬಿಕೊಳ್ಳುತ್ತೆ, ಅದರಿಂದನೂ ಸಮಸ್ಯೆ ಆಗುತ್ತೆ ಅಂದ್ರೆ, ಜೊತೆಗೆ ಬ್ರೈನ್ ಅಂತ ಕೂಡ ಹೇಳಿದ್ರೆ ಮೆದುಳಲ್ಲೂ ಸಮಸ್ಯೆ ಆಗುತ್ತೆ ಅಂತ, ಆಗ ಏನಾದ್ರು ಗರ್ಭಿಣಿಗೆ ಸೀಜರ್ಸ್ ಬರುವಂತ ಸಾಧ್ಯತೆಗಳಿರುತ್ತಾ?
0: ಇದು ನಾವೀಗ ಇದುವರೆಗೂ ಮಾತಾಡಿದ ಪ್ರೀ ಎಕ್ಲಾಂಪ್ಸಿಯಾ. ಪ್ರೀ ಅಂತಂದ್ರೆ ಮುಂಚಿತವಾಗಿ, ಎಕ್ಲಾಂಪ್ಸಿಯಾ ಎಕ್ಲಾಂಪ್ಸಿಯಾ ಬರುವ ಮುಂಚಿತವಾಗಿ ನಾವು ನಮ್ಮ ಗರ್ಭಿಣಿಯರಲ್ಲಿ ತೊಂದರೆ ಇದೆಯಾ ಅಂತ ಐಡೆಂಟಿಫೈ ಮಾಡಿ ಅವರಿಗೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಟ್ಟು ಆ ಎಕ್ಲಾಂಪ್ಸಿಯಾನ ನಾವು ತಡೆಗಟ್ಟಬೇಕು. ಅದು ಪ್ರೀ ಎಕ್ಲಾಂಪ್ಸಿಯಾ ಟ್ರೀಟ್ಮೆಂಟ್ನ ಉದ್ದೇಶ. ಬಟ್ ಕೆಲವೊಮ್ಮೆ ಈ ತಾಯಿ ನಮಗೆ ಎಕ್ಲಾಂಪ್ಸಿಯಾ ಸ್ಟೇಜ್ ಅಲ್ಲೇ ಬರ್ತಾರೆ ಡೈರೆಕ್ಟ್ ಆಗಿ, ಅಂದ್ರೆ ಬಿ ಪಿ ರಕ್ತದೊತ್ತಡ ಮೊದಲನೇ ಸ್ಟೇಜ್, ಅದಾದ ನಂತರ ಬೇರೆ ಅಂಗಾಂಗಗಳಿಗೆ ತೊಂದರೆ ಆಗ್ತದೆ, ಅದರಲ್ಲಿ ಮೆದುಳು ಕೂಡ ಒಂದು. ಮೆದುಳಿಗೆ ತೀವ್ರವಾದ ತೊಂದರೆ ಆದಾಗ ಆಕೆಗೆ ಫಿಟ್ಸ್ ಬರಬಹುದು. ಫಿಟ್ಸ್ ಬಂದಾಗ ಕೆಲವೊಮ್ಮೆ ಆಕೆಗೆ ಸ್ಟ್ರೋಕ್ ರೀತಿಯ ತೊಂದರೆಗಳಾಗಬಹುದು, ಕೆಲವೊಮ್ಮೆ ಬ್ರೈನ್ ನಲ್ಲಿ ಹೆಮೋರೇಜ್ ಅಥವಾ ರಕ್ತ ಹೆಪ್ಪುಗಟ್ಟಬಹುದು, ರಕ್ತ
1: ಒಡೆದು
0: ಚೆಲ್ಲಬಹುದು, ಎರಡೂ ಪರಿಸ್ಥಿತಿಗಳು ಬರಬಹುದು. ಕೋಮಾಗ ಹೋಗ್ಬಹುದು, ಆಕೆ ಪ್ರಾಣಕಪಾಯ ಬರಬಹುದು. ಸೊ ಇವೆಲ್ಲ ಎಕ್ಲಾಂಪ್ಸಿಯಾ ಇಂದ ಆಗುವಂತ ತೊಂದರೆಗಳು. ಒಂದು ಸಲ ಪೇಷಂಟ್ ಎಕ್ಲಾಂಪ್ಸಿಯಾಗಿ ಹೋದ್ರೆ ಅವ್ರಿಗೆ ಇದೇ ತರ ತೊಂದರೆ ಆಗತ್ತೆ ಅಥವಾ ಬದುಕಿ ಬರ್ತಾರೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಸೊ ಅದನ್ನ ನಾವು ಅವಾಯ್ಡ್ ಮಾಡಿದ್ರೆ ಬೆಟರ್, ಪ್ರಿವೆನ್ಷನ್, ಆ ಲೆವೆಲ್ ಗೆ ಹೋಗೋದನ್ನ ಪ್ರಿವೆಂಟ್ ಮಾಡಿ ಅದಕ್ಕೆ ಮುಂಚೆನೆ ಪ್ರೀ ಎಕ್ಲಾಂಪ್ಸಿಯಾಗೂ ನಾವು ಪೇಷಂಟ್ ನ ಹೋಗ್ಲಿಕ್ಕೆ ಬಿಡಬಾರ್ದು. ಬಟ್ ಒಂದ್ ವೇಳೆ ಹೋದ್ರೆ ಅದನ್ನ ಮೈಲ್ಡ್ ಇದ್ದಾಗ್ಲೇ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಅದರಲ್ಲೂ ಸಿವಿಯರ್ ಫಾರ್ಮ್ ಗೆ ಹೋಗ್ದಂಗೆ, ಅದರಲ್ಲೂ ನೆಕ್ಸ್ಟ್ ಎಕ್ಲಾಂಪ್ಸಿಯಾ ಸ್ಟೇಜ್ ಗೆ ಹೋಗ್ದಂಗೆ ನೋಡ್ಕೊಬೇಕಾಗಿರೋದು ನಮ್ಮ ಕೈಲಿರುತ್ತೆ.
1: ತಡೆಗಟ್ಟೋದು ಹೇಗೆ ಇದನ್ನ, ಪ್ರೀ ಎಕ್ಲಾಂಪ್ಸಿಯಾ ಅಥವಾ ಎಕ್ಲಾಂಪ್ಸಿಯಾ ಇಂದ ತಡೆಗಟ್ಟೋದು ಹೇಗೆ, ಮತ್ತೆ ಇದು ಅಕಸ್ಮಾತ್ ನಮಗೆ ಇಲ್ಲ ನಮ್ಮ ಬಿ ಪಿ ಇದೆ, ಮೊದಲೇ ಬಿ ಪಿ ಇತ್ತು, ಯಾಕೆಂದ್ರೆ ಇವಾಗೆಲ್ಲ 35 ವರ್ಷಗಳ ನಂತರ ಗರ್ಭವತಿ ಆಗೋದು ಸಾಮಾನ್ಯವಾಗಿಬಿಟ್ಟಿದೆ. 35 ವರ್ಷಗಳ ನಂತರ ಅಂತ ಅಂದ್ರೆ ಅವರಿಗೆ ಜೀವನ ಶೈಲಿಯ ರೋಗಗಳಾದ ಎಲ್ಲವೂ ಅಂದ್ರೆ ಹೈ ಬ್ಲಡ್ ಪ್ರೆಷರ್, ಡಯಾಬಿಟಿಸ್ ಮೆಲಿಟಸ್ ಎಲ್ಲ ಬಂದಿರುತ್ತೆ. ಆಗ ನಾವು ಏನೇನು ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ, ನಾವು ಒಂದು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದೀವಿ ಅಂತ ಅಂದ್ರೆ?
0: 35 ವರ್ಷಗಳ ನಂತರ ಪ್ರೆಗ್ನೆನ್ಸಿ ಅಂದ್ರೆ ಒಂದು ಕಿವಿ ಮಾತು. ಆ ವಯಸ್ಸು 35ರ ನಂತರ ಪ್ರೆಗ್ನೆನ್ಸಿ ಮೊದಲನೇದಿರಬಹುದು ಎರಡನೇದಿರಬಹುದು ಸ್ವಲ್ಪ ರಿಸ್ಕಿ, ಸ್ವಲ್ಪ ಆರಾಮದಾಯಕವಾಗಿ ಎಷ್ಟು ತುಂಬಾ ಜನಕ್ಕೆ ಇಲ್ಲದೆ ಇರಬಹುದು ಆ ವಯಸ್ಸಿನ ಕಾರಣದಿಂದಲೇ ಇರಬಹುದು. ಹಾಗಾಗಿ ತೀರಾ ಚಿಕ್ಕ ವಯಸ್ಸು ಅಲ್ಲ, ತೀರಾ 35 ಅಲ್ಲ, ಅದರ ಮಧ್ಯದಲ್ಲಿ 27, 28, 29, 30 ಒಳಗಡೆ ಪ್ರೆಗ್ನೆನ್ಸಿಯನ್ನ ಪ್ಲಾನ್ ಮಾಡೋದು ತುಂಬಾ ಒಳಿತು ಅಥವಾ ಉಚಿತ. 35ರ ನಂತರ ಈಗಾಗಲೇ ಸಕ್ಕರೆ ಕಾಯಿಲೆ ಇದೆ, ಬಿ ಪಿ ಕಾಯಿಲೆ ಇದೆ ಅನ್ನುವರಿಗೆ ಈಗ ಪ್ರೆಗ್ನೆನ್ಸಿ ನಾನು ಜನವರಿಯಿಂದ ಪ್ಲಾನ್ ಮಾಡಬೇಕು ಅನ್ನೋದಾದ್ರೆ, ಸಕ್ಕರೆ ಕಾಯಿಲೆ ಅವರಿಗೆ ಅದಕ್ಕಿಂತ 3 ತಿಂಗಳು ಮುಂಚೆ ಅವರ ಶುಗರ್ ಕಂಟ್ರೋಲ್ ಅಲ್ಲಿ ಇರಬೇಕು. ಶುಗರ್ ಕಂಟ್ರೋಲ್ ಅಲ್ಲಿ ಇದೆ, ಒಂದು 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಕಂಟ್ರೋಲ್ ಅಲ್ಲಿ ಇದೆ ಅಂದ ನಂತರ ಅವರು ಪ್ರೆಗ್ನೆನ್ಸಿಗೆ ಪ್ರಯತ್ನ ಪಡಬೇಕು. ಇನ್ನು ಬಿ ಪಿ ತೊಂದರೆ ಆಗ್ಲೇ ಇರೋರು ಅವರು ಅವರ ಬಿ ಪಿಯನ್ನ ತುಂಬಾ ನಿಯಂತ್ರಿತವಾಗಿ ಇಟ್ಕೊಳ್ಳೋದು ಒಳ್ಳೇದು. ಎಷ್ಟೋ ಬಾರಿ ಬಿ ಪಿ ಎಲ್ಲ ಇರುವಂತ ಹೆಣ್ಣು ಮಕ್ಕಳಿಗೆ ಬಿಗಿನಿಂಗ್ ಅಲ್ಲೇ ಸ್ವಲ್ಪ ಹೆಚ್ಚಿಗೆ ಬಿ ಪಿ ಬಂದು ತೊಂದರೆಗಳಾಗೋ ಸಾಧ್ಯತೆಗಳನ್ನೆಲ್ಲ ನಾವು ನೋಡ್ಬಿಟ್ಟಿದೀವಿ. ಆದ ಕಾರಣ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ಮುಂಚಿತವಾಗಿನೆ ಅದನ್ನ ನೀಟಾಗಿ ಕಂಟ್ರೋಲ್ ಮಾಡಿಟ್ಕೊಂಡು ಆ ಒಂದು ಕಾನ್ಫಿಡೆನ್ಸ್ ನ ಅವರು ತಗೊಂಡು ನಂತರ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋದು ಒಳ್ಳೇದು. ಬಿ ಪಿ ಸಮಸ್ಯೆ ಮುಂಚೆಯಿಂದನೇ ಇದೆ ಅಂದ್ರೆ ಪ್ಲಾನ್ ಮಾಡ್ಲಿಕ್ಕೆ ಮುಂಚೆ ವೈದ್ಯರ ಹತ್ರ ಹೋಗೋದು ಒಳ್ಳೇದು. ಯಾಕಂದ್ರೆ ಕೆಲವು ಮಾತ್ರೆಗಳನ್ನ ನಾವು ತುಂಬಾ ಬಿಗಿನಿಂಗ್ ಸ್ಟೇಜ್ ನಲ್ಲೇ ಕೊಡ್ತೀವಿ, ಸೊ ದಟ್ ಹೆಚ್ಚಿಗೆ ರಕ್ತದೊತ್ತಡದ ತೊಂದರೆಗಳು ಅವರನ್ನ ಪ್ರೆಗ್ನೆನ್ಸಿನಲ್ಲಿ ಕಾಡಬಾರದು ಅನ್ನೋದು. ಇಂಜೆಕ್ಷನ್ ಮೂಲಕ ಇದೆ, ಮಾತ್ರೆಗಳ ಮೂಲಕ ಇದೆ. ಆ ಪೇಷಂಟ್ಗೆ ನೋಡಿ ಅವರಿಗೆ ಯಾವುದು ಸೂಕ್ತ ಆ ರೀತಿಯಲ್ಲಿ ನಾವು ಕೊಡಬೇಕಾಗುತ್ತೆ.
1: ಕೆಲವರಿಗೆ ಶುರು ಆಗಿಬಿಟ್ಟಿರುತ್ತೆ ಈ ಪ್ರೀ ಎಕ್ಲಾಂಪ್ಸಿಯಾ ಸ್ಟೇಜ್ಗೆ ಬಂದಿರ್ತಾರೆ, ಅವರಿಗೆ ಚಿಕಿತ್ಸೆ
0: ಪ್ರೀ ಎಕ್ಲಾಂಪ್ಸಿಯಾ ಸ್ಟೇಜ್ಗೆ ಆಗಲೇ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಸಾಧಾರಣ 7 ತಿಂಗಳು 8ನೇ ತಿಂಗಳು ಅಥವಾ 6ನೇ ತಿಂಗಳು ತುಂಬಾ ಪ್ರಾಬ್ಲಮ್ ಇರುವಂತವರಿಗೆ 6ನೇ ತಿಂಗಳು ಹಿಂಗೆ ನೋಡ್ತೀವಿ. ಆ ಸಮಯದಲ್ಲಿ ಆ ಪ್ರೆಗ್ನೆನ್ಸಿ ಮೈಲ್ಡ್ ಇದೆಯಾ, ಸಿವಿಯರ್ ಇದೆಯಾ, ಕಂಟಿನ್ಯೂ ಮಾಡಬಹುದಾ, ಎಷ್ಟು ಟೈಮ್ ಇದೆ ನಮಗೆ ಕಂಟಿನ್ಯೂ ಮಾಡಲಿಕ್ಕೆ, ಕೆಲವೊಮ್ಮೆ ಅಡ್ಮಿಟ್ ಮಾಡ್ಕೋಬೇಕಾಗತ್ತೆ, ಕೆಲವೊಮ್ಮೆ ಪದೇ ಪದೇ ಸ್ಕ್ಯಾನ್ ಮಾಡಿಕೊಂಡು ನೋಡಬೇಕಾಗತ್ತೆ. ಈ ರಕ್ತ ಪರೀಕ್ಷೆಗಳನ್ನೆಲ್ಲ ಪದೇ ಪದೇ ಮಾಡಿ ಆ ರಕ್ತ ಪರೀಕ್ಷೆಗಳಲ್ಲಿ ಏನಾದರೂ ಚೇಂಜಸ್ ಕಾಣ್ತಾ ಇದೆಯಾ, ಮೇಂಟೈನ್ ಆಗ್ತಾ ಇದೆಯಾ ಅಥವಾ ಸ್ವಲ್ಪ ವ್ಯಾಲ್ಯೂಸ್ ಎಲ್ಲ ಜಾಸ್ತಿ ಬರ್ತಾ ಇದೆಯಾ, ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆಯಾ, ಇದನ್ನ ಅಳೆದು ಈ ತರ ಎಲ್ಲ ಡೆಲಿವರಿ ಮಾಡಬೇಕು ಅಂದ್ರೆ ಸ್ವಲ್ಪ ಟರ್ಷಿಯರಿ ಕೇರ್, ಸ್ವಲ್ಪ ಎಲ್ಲ
1: ಆಧುನಿಕ ತಂತ್ರಜ್ಞಾನ ಇರುವಂತಹ ಆಸ್ಪತ್ರೆ
0: ಐಸಿಯು ಫೆಸಿಲಿಟಿ ತಾಯಿಗೆ ಬೇಕು, ಆ ತರದ ಫೆಸಿಲಿಟಿನಲ್ಲಿ ಅಡ್ಮಿಟ್ ಆಗಿ ಆ ತರದ ಫೆಸಿಲಿಟಿನಲ್ಲಿ ಡೆಲಿವರಿ ಮಾಡಿಸ್ಕೊಳ್ಳೋದು ತುಂಬಾ ಸೂಕ್ತ.
1: ಇವಾಗ ಆಯ್ತು ಪ್ರೀ ಎಕ್ಲಾಂಪ್ಸಿಯಾದಿಂದ ಅವರು ಈ ಸರ್ತಿ ಏನೂ ಸಮಸ್ಯೆ ಇಲ್ದಲೆ ಮಗುವಿಗೆ ಜನ್ಮ ನೀಡಿದ್ರು, ಅವರಿಗೆ ಮತ್ತೆ ಈ ಅಂಗಗಳು ಕೆಲವೊಂದು ಸರಿಯಾಗಿ ಕೆಲಸ ಮಾಡೋದನ್ನ ಕಡಿಮೆ ಮಾಡಿರುತ್ತವೆ ಅಂತ ಹೇಳಿದ್ರಿ, ಅವು ಮುಂದೆ ಅದು ರಿವರ್ಸ್ ಆಗಬಹುದಾ ಅಥವಾ ಅದು ಹಾಗೆ ಕಂಟಿನ್ಯೂ ಆಗುತ್ತಾ? ಅಂದ್ರೆ ಕಿಡ್ನಿ ಸಮಸ್ಯೆ ಇರಬಹುದು, ಲಿವರ್ ಸಮಸ್ಯೆ ಇರಬಹುದು, ಶ್ವಾಸಕೋಶದ ಸಮಸ್ಯೆ ಇರಬಹುದು, ಅದೆಲ್ಲ
0: ಅದು ಸಾಮಾನ್ಯವಾಗಿ ರಿವರ್ಸ್ ಆಗುತ್ತೆ. ನಾವು ಎಷ್ಟು ಬೇಗ ಈಗ ಅದು ಈ ತೊಂದರೆಗಳೆಲ್ಲ ಸ್ವಲ್ಪ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತಾ ಇದೆ ಅನ್ನುವ ಹಂತದಲ್ಲೇ ಒಮ್ಮೊಮ್ಮೆ ನಾವು ಕ್ರಮ ಕೈಗೊಂಡ್ರೆ ಖಂಡಿತ ಅದೆಲ್ಲ ರಿವರ್ಸ್ ಆಗ್ಬಹುದು. ಕೆಲವೊಮ್ಮೆ ಈಗ ನೀಟಾಗಿ ಮುಂಚಿಂದ ನಿಯಂತ್ರಿತವಾಗಿಲ್ಲ, ಸಡನ್ ಆಗಿ ಅವ್ರು ಲಾಸ್ಟ್ ಸ್ಟೇಜ್ ಅಲ್ಲಿ ಬಂದಿದ್ದಾರೆ ಅಂದಾಗ ಎಷ್ಟೋ ಬಾರಿ ತೊಂದರೆಗಳು ಕೂಡ ನೋಡಿದೀವಿ. ಮಗುವಿನ ಹಾರ್ಟ್ ಬೀಟ್ ಕಾಣಿಸದೇ ಇರಬಹುದು, ಬಂದಾಗ್ಲೇ ಮಗುವಿನ ಹಾರ್ಟ್ ಬೀಟ್ ಸಿಗ್ತಾ ಇಲ್ಲ, ಮಗು ಒಳಗಡೆನೆ ತೀರ್ಕೊಂಡಿದೆ, ಆ ತರ ಸಮಸ್ಯೆಗಳಿರಬಹುದು. ಅಥವಾ ಕಿಡ್ನಿ ಸಮಸ್ಯೆಗಳು ಸ್ಟಾರ್ಟ್ ಮಾಡಿ ಆಗಿದೆ, ಡಯಾಲಿಸಿಸ್ ಸ್ಟಾರ್ಟ್ ಮಾಡೋ ಅವಶ್ಯಕತೆ ಬರಬಹುದು. ಲಿವರ್ಗೂ ತೊಂದರೆಗಳಾಗಿ ಕೆಲವೊಮ್ಮೆ ಲಿವರ್ ಎನ್ಝೈಮ್ಸ್ ಅಂತ ಹೇಳ್ತೀವಿ ಅವು ಜಾಸ್ತಿ ಆಗಬಹುದು. ಆಮೇಲೆ ಈ ರಕ್ತ ಕಣಗಳೇನಿರುತ್ತೆ RBCs ಅವು ಲೈಸಸ್ ಅಂತೀವಿ, ಅವು ಹೊಡೆದೋಗ್ಬಹುದು, ಅಂದ್ರೆ ಅದು ಜಾಂಡಸ್ ರೀತಿಯಲ್ಲಿ ಕಾಣಿಸ್ಕೋಬಹುದು. ಬಿಳಿ ರಕ್ತ ಕಣಗಳು ತುಂಬಾ ಕಮ್ಮಿ ಆಗಬಹುದು. ಇಂಥ ಸಮಯದಲ್ಲಿ ಆಕೆಗೆ ಡೆಲಿವರಿ ನಾವು ಮಾಡ್ಲಿಕ್ಕೆ ಹೋದ್ರೂ ತುರಂತವಾಗಿ ಡೆಲಿವರಿ ಮಾಡಿದ್ರೆ ತಾಯಿ ಬದುಕ್ತಾರೆ, ಆದ್ರೆ ಡೆಲಿವರಿ ಮಾಡುವಾಗ ಮುಂಚೆನೆ ಈ ಸಮಸ್ಯೆಗಳೆಲ್ಲ ತುಂಬಾ ಅತಿರೇಕಕ್ಕೆ ಹೋದಾಗ ಡೆಲಿವರಿ ಮಾಡಿದಾಗ ಕೂಡ ನಾರ್ಮಲ್ ಡೆಲಿವರಿ ಆದ್ರೂ ಅಥವಾ ಸಿಸೇರಿಯನ್ ಮಾಡಿದ್ರು ಕೂಡ ತುಂಬಾ ಅತೀವ ರಕ್ತಸ್ರಾವ ಆಗುವಂತಹ ಸಮಸ್ಯೆಗಳು ಬರುತ್ತೆ. ಈ ರಕ್ತಸ್ರಾವಕ್ಕೆ ನಾವು ಎಷ್ಟೇ ಪ್ರಿಪೇರ್ಡ್ ಇದ್ರೂ ಕೆಲವೊಮ್ಮೆ ಅವರು ಲಾಸ್ಟ್ ಸ್ಟೇಜ್ ಅಲ್ಲಿ ಬಂದಾಗ ರಕ್ತ ಸ್ರಾವ ಆಯ್ತು, ತುರಂತವಾಗಿ ನಾವು ರಕ್ತ ಅರೇಂಜ್ ಮಾಡ್ಕೊಂಡ್ವಿ, ಬಿಳಿ ರಕ್ತ ಕಣಗಳನ್ನು ಕೊಟ್ವಿ, ಆ ಪ್ಲಾಸ್ಮಾ FFPs ಅಂತೀವಿ ಅದನ್ನು ಕೊಟ್ವಿ, ಸೊ ಅದೆಲ್ಲವನ್ನು ಕೊಟ್ಟು ಆಕೆಗೆ ಕ್ಲಾಟಿಂಗ್ ಸಿಸ್ಟಮ್ ಎಲ್ಲ ಕರೆಕ್ಟ್ ಆಗಿ ಕೆಲಸ ಮಾಡೋ ತರ ನಾವು ವ್ಯವಸ್ಥೆ ಮಾಡಿಕೊಂಡ್ರೂ ಕೂಡ ಕೆಲವೊಮ್ಮೆ ಬ್ಲೀಡಿಂಗ್ ಅನ್ನೋದು ನಾವು ಅನ್ಕೊಳ್ಳೋ ತರ ಇರೋದಿಲ್ಲ, ತುಂಬಾ ಹೆಚ್ಚಾದಾಗ ಆಕೆಗೆ ಕಿಡ್ನಿ ಸಮಸ್ಯೆ ಲೈಫ್ ಲಾಂಗ್ ಉಳಿದಿರುವಂತಹದ್ದನ್ನೂ ನೋಡಿದೀವಿ, ಕೆಲವೊಮ್ಮೆ ಪ್ರಾಣಕ್ಕೆ ಅಪಾಯ ಬರುವಂತದ್ದನ್ನೂ ನೋಡಿದೀವಿ, ಕೆಲವೊಮ್ಮೆ ಇವೆಲ್ಲವುಗಳಿಂದ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಸಿಂಡ್ರೋಮ್ ಮಾಡ್ಸ್ ಅಂತ ಹೇಳ್ತೀವಿ, ಎಲ್ಲ ಅಂಗಾಂಗಗಳು ಏನು ಸ್ವಲ್ಪ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ವೋ ಅವು ಪೂರ್ತಿ ಫೇಲ್ಯೂರ್ ಆಗಿ ಆಕೆಯನ್ನ ಕಳ್ಕೊಳ್ಳಬಹುದು, ಆ ಪರಿಸ್ಥಿತಿಗೂ ಆಕೆ ಹೋಗಬಹುದು.
1: ಇವರು ಈ ಪ್ರೀ ಎಕ್ಲಾಂಪ್ಸಿಯಾಗೆ ತುತ್ತಾಗಿ ಮಗುವನ್ನ ಹೆತ್ತವರು ಮುಂದೆ ಇನ್ನೊಂದ್ಸರ್ತಿ ಗರ್ಭಧಾರಣೆ ಮಾಡಬಹುದಾ? ಮಾಡಿದ್ರೆ ಆ ಗರ್ಭಾವಸ್ಥೆಯಲ್ಲೂ ಕೂಡ ಇವರಿಗೆ ಈ ಸಮಸ್ಯೆ ಬರುತ್ತಾ?
0: ಇದು ಸಾಧಾರಣವಾಗಿ ಈ ಜೀನ್ಸ್ ಅಂದ ಅಂತ ಹೇಳಿದೆ ಅಂದ್ರೆ ಮೊದಲನೇ ಪ್ರೆಗ್ನೆನ್ಸಿ ಇದ್ರೆ ಮತ್ತೆ ಬರುತ್ತೆ, ಫ್ಯಾಮಿಲಿ ಹಿಸ್ಟ್ರಿ ಇದೆ ಮತ್ತೆ ಬರುತ್ತೆ, ಸೊ ಒಂದು ಸಲ ಬಂದಿದೆ ಅಂದ್ರೆ ಮತ್ತೆ ಬರಬಹುದು. ಆದ್ರೆ ಕೆಲವರಿಗೆ ತುಂಬಾ ಬೇರೆ ಸಮಸ್ಯೆಗಳಿರುತ್ತೆ, SLE, ಆಪ್ಲಾ ಸಿಂಡ್ರೋಮ್, ಈ ಆಟೋಇಮ್ಯೂನ್ ಡಿಸೀಸಸ್, ಅವರಿಗೆ ಅವರ ಒಂದು ದೇಹ ಯಾವ ರೀತಿ ಆರೋಗ್ಯವನ್ನ ಕಾಪಾಡಿಕೊಂಡು ಬಂದಿದೆ ಅದನ್ನ ಅಳೆದು ತಾಯಿಗೆ ಮತ್ತೆ ಪ್ರೆಗ್ನೆಂಟ್ ಆದ್ರೆ ಎಷ್ಟು ರಿಸ್ಕ್ ಇದೆ, ಬಿಪಿಯಿಂದ ಎಷ್ಟು ರಿಸ್ಕ್ ಇದೆ ಅದನ್ನ ಅಳೆದು ಇದೆಲ್ಲ ವೈದ್ಯರ ಸಲಹೆಯನ್ನ ತಗೊಂಡು ಅವರು ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಬೇಕಾ ಮಾಡಬಾರ್ದ ನೋಡಿಕೊಳ್ಳೋದು ಉತ್ತಮ. ಸಾಧಾರಣವಾಗಿ ಬರೀ ರಕ್ತದೊತ್ತಡ ಬಂದಿತ್ತು ಅನ್ನೋರಿಗೆ ಮತ್ತೆ ರಕ್ತದೊತ್ತಡ ಬರಬಹುದು, ಆ ಬರಕ್ಕೆ ಮುಂಚೆ ಕೆಲವು ಮಾತ್ರೆಗಳನ್ನ ನಾನು ನಿಮ್ಗೆ ಹೇಳಿದೆ, ಸ್ವಲ್ಪ ಬಿಗಿನಿಂಗ್ ಸ್ಟೇಜ್ ಅಲ್ಲೇ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಅದೆಲ್ಲವನ್ನ

0: ವೈದ್ಯರ ಹತ್ರ ಅವರು ಕೂಲಂಕುಷವಾಗಿ ಹೇಳ್ಕೋಬೇಕು, ನನಗೆ ಮೊದಲನೇ ಪ್ರೆಗ್ನೆನ್ಸಿನಲ್ಲಿ ಈ ತರ ಇತ್ತು, ಈ ತರ ಆಗಿತ್ತು. ಸೊ ಅವಾಗ ನಾವು ಅದನ್ನ ಈ ಪ್ರೆಗ್ನೆನ್ಸಿನಲ್ಲಿ ಪ್ರಿವೆಂಟ್ ಮಾಡಕ್ಕೆ ಏನೇನು ಔಷಧಿಗಳನ್ನ ನಾವು ಕೊಡಬಹುದು, ಏನೇನು ಟೆಸ್ಟ್ ಗಳನ್ನ ಮುಂಚಿತವಾಗಿ ನಾವು ಮಾಡಿಸಿ ನಾವು ಸ್ವಲ್ಪ ಜಾಗೃತಿಯಾಗಿರಬಹುದು, ಅದನ್ನ ನಾವು ನೋಡಬಹುದು.
1: ಡಾಕ್ಟ್ರೆ, March 17 ನಾವು ವಿಶ್ವ ರಕ್ತದೊತ್ತಡ ದಿನವನ್ನ ಆಚರಿಸಿದೀವಿ. ಅದರಲ್ಲೂ ಈ ಗರ್ಭಿಣಿಯರಲ್ಲಿ ರಕ್ತದೊತ್ತಡ ನೀವು ಹೇಳದಾಗೆ ಇಷ್ಟೊಂದು ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಇದು ಮಗುವಿಗೂ ಸಮಸ್ಯೆ ಆಗೋದ್ರಿಂದ ನಮ್ಮ ಗರ್ಭಿಣಿ ತಾಯಂದ್ರಿಗೆ ಕಾರ್ಯಕ್ರಮದ ಕಡೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಈ ಬಾರಿಯ ಧ್ಯೇಯ ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಅಥವಾ ವಿಶ್ವ ರಕ್ತದೊತ್ತಡದ, ಅತಿ ಹೆಚ್ಚು ರಕ್ತದೊತ್ತಡದ ದಿನಾಚರಣೆ. ಇದರ ಒಂದು ಧ್ಯೇಯ ಆಗಿತ್ತು ಕಂಟ್ರೋಲಿಂಗ್ ಹೈಪರ್ ಟೆನ್ಷನ್ ಟುಗೆದರ್, ಚೆಕ್ ಯೋರ್ BP ರೆಗ್ಯುಲರ್ಲಿ ಅಂಡ್ ಡಿಫೀಟ್ ಸೈಲೆಂಟ್ ಕಿಲ್ಲರ್. ಸೊ ಕಂಟ್ರೋಲಿಂಗ್ ಹೈಪರ್ ಟೆನ್ಷನ್ ಟುಗೆದರ್ ಅಂತಂದ್ರೆ ಇದು ಒಂದು ವ್ಯಕ್ತಿಯಿಂದ ಶುರುವಾಗುವಂತದ್ದು. ಈಗ BP ಜಾಸ್ತಿ ಆಗಿದೆ ಅಂತ ಡಾಕ್ಟರ್ ನೋಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ಲಿಕ್ಕೆ ಮುಂಚೆ ಆ ವ್ಯಕ್ತಿಗೆ ಗರ್ಭಾವಸ್ಥೆಯಲ್ಲೂ BP ಬರಬಹುದು, ಅದರಿಂದ ತೊಂದರೆ ಆಗಬಹುದು ಅನ್ನುವ ಅರಿವಿರಬೇಕು. ಕರೆಕ್ಟ್ ಆಗಿ BP ಚೆಕ್ ಮಾಡ್ಕೋಬೇಕು, ಪ್ರೆಗ್ನೆನ್ಸಿ ಆಗೋದಕ್ಕೆ ಮುನ್ನವೂ ಚೆಕ್ ಮಾಡ್ಕೋಬೇಕು. BP ಬರೋ ಸಾಧ್ಯತೆಗಳು, ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಲ್ಲ, ಅವುಗಳನ್ನೆಲ್ಲ ಕಮ್ಮಿ ಮಾಡ್ಕೋಬೇಕು. ಅದಾದ ನಂತರ ಒಬೆಸಿಟಿ ಅಂದ್ರೆ ಪ್ರೆಗ್ನೆಂಟ್ ಆಗ್ಲಿಕ್ಕೆ ಮುಂಚೆ ತೂಕ ಹೆಚ್ಚಿದ್ರೆ ತೂಕ ಕಮ್ಮಿ ಮಾಡ್ಕೋಬೇಕು, BP ಸಮಸ್ಯೆ ಆಗ್ಲೇ ಕಾಡ್ತಾ ಇದ್ರೆ ಕಂಟ್ರೋಲ್ ಮಾಡ್ಕೋಬೇಕು, ಡಯಾಬಿಟೀಸ್ ಮುಂಚಿತವಾಗಿದ್ರೆ ಅದನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ಬೇಕು, ಥೈರಾಯ್ಡ್ ಸಮಸ್ಯೆ ಇದ್ರೆ ಅದನ್ನು ಸಹ ಕಂಟ್ರೋಲ್ ಮಾಡ್ಕೊಂಡಿರ್ಬೇಕು, ನಂತರ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ಬೇಕು. ಒಂದು ಸಲ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು, ವೈದ್ಯರ ಸಲಹೆ ತಗೊಂಡು BP ಎಲ್ಲವನ್ನು ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಆಮೇಲೆ ಪ್ರೆಗ್ನೆನ್ಸಿನಲ್ಲೂ ಊಟ ತಿಂಡಿ ಎಲ್ಲವನ್ನು ಸ್ವಲ್ಪ ನಿಯಮಿತವಾಗಿ ಮಾಡಬೇಕು. ಸೊಪ್ಪು, ತರಕಾರಿ, ಹಣ್ಣು ಇವುಗಳು ಹೆಚ್ಚಾಗಿರುವಂತೆ ತಗೋಬೇಕು. ಪ್ರೆಗ್ನೆನ್ಸಿನಲ್ಲೂ ಹೆಚ್ಚು ತೂಕ ಆಕೆ ಹೊಂದಬಾರದು. ಪ್ರೆಗ್ನೆನ್ಸಿನಲ್ಲೂ ಸಾಧಾರಣವಾಗಿ ಎಲ್ಲವೂ ನಾರ್ಮಲ್ ಆಗಿದೆ ಅಂತಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತಿಂಡಿ ಊಟ ಆದ ನಂತರ ಸುಮ್ನೆ ಕುತ್ಕೊಳ್ಳಿಕ್ಕೆ ಮುಂಚೆ 15 ನಿಮಿಷವಾದರೂ ವಾಕ್ ಮಾಡಿ ಅಂತ ಹೇಳ್ತೀವಿ. ಇವೆಲ್ಲವೂ ಮಾಡೋದ್ರಿಂದ ಹೆಚ್ಚು ವೆಯ್ಟ್ ಗೇನ್ ಆಗುವ ಸಮಸ್ಯೆ ಕಮ್ಮಿ ಆಗುತ್ತೆ. ಸೊ ಇದರಿಂದ ಕೂಡ ಪ್ರೆಗ್ನೆನ್ಸಿ ಸಮಯದಲ್ಲಿ BP ಬರೋದನ್ನ ತಪ್ಪಿಸಬಹುದು. ಇದು ವೈಯಕ್ತಿಕವಾಗಿ ಗರ್ಭಿಣಿಗೆ ಬೇಕಾಗಿರುವಂತಹ ಒಂದು ಅರಿವು. ಆದ್ರೆ ಆಕೆಯ ಫ್ಯಾಮಿಲಿ, ಯಾಕಂದ್ರೆ ಇಲ್ಲಿ ಹೇಳಿರೋದು ಕಂಟ್ರೋಲಿಂಗ್ ಹೈಪರ್ ಟೆನ್ಷನ್ ಟುಗೆದರ್, ಆಕೆಯ ಕುಟುಂಬ ಆಕೆಯನ್ನ ಚೆನ್ನಾಗಿ ನೋಡ್ಕೋಬೇಕು. ಸ್ವಲ್ಪ ಒತ್ತಡ, ಮಾನಸಿಕವಾಗಿ ದೈಹಿಕವಾಗಿ ಒತ್ತಡವನ್ನೆಲ್ಲ ಸ್ವಲ್ಪ ಆಕೆಗೆ ನಿಯಮಿತವಾಗಿ ಕಡಿಮೆ ಕೊಡಬೇಕು. ಊಟ ವ್ಯವಸ್ಥೆ ಮತ್ತೆ ವೈದ್ಯರ ಹತ್ರ ಕರ್ಕೊಂಡು ಹೋಗುವ ವ್ಯವಸ್ಥೆ ಇವೆಲ್ಲವನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು. ಮತ್ತೆ ಇದು ನಂತರ ಆರೋಗ್ಯ ಸಂಸ್ಥೆಗಳಿಗೆ ಬರುತ್ತೆ, PHC, CHC, ಅಲ್ಲೆಲ್ಲ ಸೂಕ್ತವಾಗಿ BP ಚೆಕ್ ಮಾಡಿ ಕರೆಕ್ಟ್ ಟೈಮ್ಗೆ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗಳಿಗೆ ಅಥವಾ ಹೈಯರ್ ಸೆಂಟರ್ಸ್ಗೆ ಅವರು ರೆಫರ್ ಮಾಡುವಂಥದ್ದು. ಇವೆಲ್ಲವನ್ನು ಮಾಡಿದ ನಂತರ ಗವರ್ಮೆಂಟ್ ಪಾಲಿಸಿಗಳು, ಹೆಲ್ತ್ ಸಿಸ್ಟಮ್ಸ್ ಅಲ್ಲಿ NICU, ICU ಫೆಸಿಲಿಟಿ ಇವೆಲ್ಲವನ್ನು ಜಾಸ್ತಿ ಮಾಡುವಂಥದ್ದು. ಹೀಗೆ ವಿ ಕ್ಯಾನ್ ಡಿಫೀಟ್ ದಿಸ್ ಸೈಲೆಂಟ್ ಕಿಲ್ಲರ್.
1: ಓಕೆ, ಮತ್ತೆ May 22 ನಾವು ವಿಶ್ವ ಪ್ರೀ ಎಕ್ಲಾಂಪ್ಸಿಯಾ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ.
0: ಎಸ್ ಮ್ಯಾಮ್.
1: ಇದರ ಮಹತ್ವ ಮತ್ತೆ ಇದರ ಧ್ಯೇಯ ವಾಕ್ಯದ ಬಗ್ಗೆ ಹೇಳೋದಾದ್ರೆ,
0: ಈ ಬಾರಿಯ ಥೀಮ್ ನೋ ದ ಸಿಂಪ್ಟಮ್ಸ್ ಟೇಕ್ ಆಕ್ಷನ್, ನೋ ದ ಸಿಂಪ್ಟಮ್ಸ್ ಅರ್ಲಿ ಆಕ್ಷನ್ ಸೇವ್ಸ್ ಲೈವ್ಸ್. ಸೊ ನೋ ದ ಸಿಂಪ್ಟಮ್ಸ್ ಅಂದ್ರೆ ಈಗ ನಾವು ಸಿಂಪ್ಟಮ್ಸ್ ಅನ್ನ ಆಗ್ಲೇ ಡಿಸ್ಕಸ್ ಮಾಡಿದೀವಿ, ವಿವರವಾಗಿ ಹೇಳಿದೀವಿ. ಪ್ರೀ ಎಕ್ಲಾಂಪ್ಸ್ ಆ ಸಿಂಪ್ಟಮ್ಸ್ ಅನ್ನ ಮತ್ತೆ ಒಂದು ಸಲ ಹೇಳ್ತೀನಿ. ಮೇಲಿಂದ ಕೆಳಗಡೆ ಹೋದ್ರೆ, ತಲೆಯಿಂದ ಕಾಲ್ಭಾಗ ತನಕ ಹೋದ್ರೆ, ಒಂದು BP ಹೆಚ್ಚಿರುವಂತವರಿಗೆ, ಅಥವಾ ಕೆಲವೊಮ್ಮೆ BP ಹೆಚ್ಚಿದೆ ಅಂತ ಅವರಿಗೆ ಗೊತ್ತೇ ಇರೋದಿಲ್ಲ. ಲಾಸ್ಟ್ ಟೈಮ್ ಹೋಗಿದ್ದಾಗ ವೈದ್ಯರ ಹತ್ರ ಜಾಸ್ತಿ ಇರೋದಿಲ್ಲ, ಮಧ್ಯದಲ್ಲಿ ಜಾಸ್ತಿ ಆಗಿರುತ್ತೆ, ಆಗ್ಲೇ ಅದು ಒಂದ್ ವಾರದಲ್ಲೋ ಎರಡು ವಾರದಲ್ಲೋ ತೊಂದರೆಗಳು ಕೂಡ ಆಗಬಹುದು. ಅಂತ ಒಂದು ಸಂದರ್ಭದಲ್ಲಿ ತಲೆನೋವು, ಕಣ್ಣು ಮಂಜಾಗೋದು, ವಾಂತಿ ಹಾಗೂ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಜಾಸ್ತಿ ಆಗೋದು, ಪಕ್ಕೆ ನೋವು ಬರೋದು, ಬಲದ ಕಡೆ ಪಕ್ಕೆ ನೋವು ಹೆಚ್ಚಾಗಿ ಬರೋದು, ಯೂರಿನ್ ಔಟ್ಪುಟ್ ಕಮ್ಮಿ ಆಗೋದು, ಮತ್ತೆ ದೇಹ ಬಾತ್ಕೊಳ್ಳೋದು, ಕಾಲ್ ಬಾತ್ಕೊಳ್ಳೋದು, ತೊಡೆ ಬಾತ್ಕೊಳ್ಳೋದು, ಹಾಗೆ ಅದು ಕಲಂದ ಮೇಲೆ ಮುಖವೂ ಕೂಡ ಬಾತ್ಕೊಳ್ಳುವಂತಹ ಸಮಸ್ಯೆಗಳು ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ಸ್ಟೇಜ್ ಫಿಟ್ಸ್ ಆಗಿ ಬರುತ್ತೆ.
1: ಈ ಲಕ್ಷಣಗಳು ಇದ್ರೆ ನೀವು ಬೇಗ ನಿಮ್ಮ ಸಿಂಪ್ಟಮ್ನ ಅರ್ಥ ಮಾಡಿಕೊಂಡು, ಗರ್ಭಿಣಿ ಅಂತ ಅಂದ್ರೆ ಕಾಲಕಾಲಕ್ಕೆ ವೈದ್ಯರನ್ನ ಕಾಣಲೇಬೇಕಾಗತ್ತೆ, ಕಂಡು ನಿಮ್ಮ ಸಮಸ್ಯೆಗಳನ್ನ ಅದು ಮುಂದಕ್ಕೆ ಹೋಗದೆ ಇದ್ದ ಹಾಗೆ ನೋಡಿಕೊಂಡು ನಿಮ್ಮ ಮಗುನು ಆರೋಗ್ಯವಂತ ಮಗುವಾಗಿ ಹುಟ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರೇ, ಇಷ್ಟೊತ್ತು ಪ್ರೀ ಎಕ್ಲಾಂಪ್ಸಿಯಾದ ಬಗ್ಗೆ ನಮಗೆ ಸಾಕಷ್ಟು ವಿವರವಾಗಿ ಮಾಹಿತಿಯನ್ನ ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಿಮಗೂ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಆಕಾಶವಾಣಿಗೂ ಧನ್ಯವಾದಗಳು.
2: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ತೋಟಗಾರಿಕಾ ಸಮಗ್ರ ಅಭಿವೃದ್ಧಿ ಮಿಷನ್ ಈ ವಿಷಯದ ಕುರಿತು ಮಾಹಿತಿಯನ್ನ ನೀಡಲಿದ್ದಾರೆ ರೂಪಾ ಗೌಡ.
5: ಕೃಷಿಯಾಗಿರಬಹುದು ಅಥವಾ ತೋಟಗಾರಿಕೆಯಾಗಿರಬಹುದು, ಇವೆರಡೂ ಸಹ ಮಾನವನ ಪೌಷ್ಟಿಕಾಂಶದ ಭದ್ರತೆ, ಉದ್ಯೋಗ ಸೃಷ್ಟಿ ಹಾಗೂ ಆರ್ಥಿಕ ಸುಧಾರಣೆಗೆ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಪ್ರಮುಖವಾದಂತಹ ತೋಟಗಾರಿಕಾ ಬೆಳೆಗಳಾದ ಹಣ್ಣು ತರಕಾರಿಗಳು ಮಾನವನ ಆರೋಗ್ಯವನ್ನು ಕಾಪಾಡುತ್ತೆ ಮತ್ತು ಪುಷ್ಪ ಕೃಷಿ ಅಂದರೆ ಅಲಂಕಾರಿಕ ಹೂವುಗಳು ಮಾನವನ ಸೌಂದರ್ಯಕ್ಕೂ ಮತ್ತು ಪರಿಸರದ ಸೌಂದರ್ಯಕ್ಕೂ ಪೂರಕವಾಗಿದೆ. ಈ ಹಣ್ಣು ತರಕಾರಿಗಳು, ಔಷಧೀಯ ಸಸ್ಯಗಳು, ಸಂಬಾರು ಪದಾರ್ಥಗಳು, ಹೂವಿನ ಕೃಷಿ, ಈ ಎಲ್ಲ ತೋಟಗಾರಿಕಾ ಬೆಳೆಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡೋದ್ರಿಂದ ಇದನ್ನು ಒಂದು ಉದ್ಯಮವಾಗಿ ಪರಿವರ್ತಿಸಬಹುದು. ಇದರಿಂದ ರೈತನು ಕೂಡ ಒಬ್ಬ ಉದ್ಯಮಿಯಾಗಿ ಪರಿವರ್ತನೆಯಾಗಬಹುದು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ದೇಶದ ರೈತರ ಆದಾಯವನ್ನ ದ್ವಿಗುಣಗೊಳಿಸಲು ಮತ್ತು ಅವರ ಜೀವನ ಮಟ್ಟವನ್ನ ಸುಧಾರಿಸಲು ಹಲವು ಯೋಜನೆಗಳನ್ನು ಆರಂಭಿಸಿದೆ. ಇದರಲ್ಲಿ ಎನ್ಎಚ್ಎಂ ಅಂದರೆ ರಾಷ್ಟೀಯ ತೋಟಗಾರಿಕಾ ಮಿಷನ್, ಇದು 2005-06 ಹತ್ತನೇ ಪಂಚವಾರ್ಷಿಕ ಯೋಜನೆಯಡಿ ಆರಂಭವಾಯಿತು. ತೋಟಗಾರಿಕಾ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವಂತಹ ರೈತರಿಗೆ ಮಾಹಿತಿಯನ್ನ ಒದಗಿಸುವುದು, ತರಬೇತಿಯನ್ನ ನೀಡುವುದು ಮತ್ತು ತೋಟಗಾರಿಕಾ ಬೆಳೆಗಳ ಉತ್ಪಾದನೆಯನ್ನ ಹೆಚ್ಚಿಸುವುದಕ್ಕೆ ಸವಲತ್ತುಗಳನ್ನ ನೀಡುವುದು, ಸಹಾಯಧನವನ್ನ ನೀಡುವುದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ. ಈ ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ದೇಶದ ರೈತರಿಗೆ ತರಕಾರಿ, ಹಣ್ಣು, ಹೂವು, ಸಾಂಬಾರು ಪದಾರ್ಥಗಳನ್ನು ಬೆಳೆಯುವುದಕ್ಕೆ ಪ್ರೋತ್ಸಾಹಿಸಲಾಗುತ್ತೆ. ಇದರ ಜೊತೆಗೆ ಈ ತೋಟಗಾರಿಕಾ ಬೆಳೆಗಳಲ್ಲಿ ಹಲವು ಬೆಳೆಗಳು, ಸಾಂಬಾರು ಪದಾರ್ಥಗಳು ವಿದೇಶಗಳಿಗೂ ರಫ್ತು ಆಗ್ತಾ ಇರೋದ್ರಿಂದ ಇಂತಹ ತೋಟಗಾರಿಕಾ ಬೆಳೆಯನ್ನು ಹೆಚ್ಚಿನ ಪ್ರದೇಶದಲ್ಲಿ ವಿಸ್ತರಿಸುವುದು ಕೂಡ ಈ ಯೋಜನೆಯ ಮುಖ್ಯ ಉದ್ದೇಶ. ಕೇಂದ್ರ ಸರ್ಕಾರವು ಆರಂಭಿಸಿರುವ ಎನ್ಎಚ್ಎಂ ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ಫಲಾನುಭವಿ ರೈತರು ವಿವಿಧ ರೀತಿಯ ಹಣ್ಣು, ಹೂವು, ತರಕಾರಿ, ಔಷಧೀಯ ಸಸ್ಯಗಳು, ಸಂಬಾರು ಪದಾರ್ಥಗಳನ್ನು ಬೆಳೆಯಬಹುದು. ಈ ಯೋಜನೆಯಿಂದ ರೈತರ ಆದಾಯ ಹೆಚ್ಚುವ ಜೊತೆಗೆ ಆರ್ಥಿಕತೆಯ ತ್ವರಿತ ಬೆಳವಣಿಗೆ ಕೂಡ ಆಗತ್ತೆ. ನಮ್ಮ ದೇಶದಲ್ಲಿ ತೋಟಗಾರಿಕಾ ಬೆಳೆಗಳ ಅಡಿಯಲ್ಲಿ ದ್ರಾಕ್ಷಿ, ಮಾವು, ಅನಾನಸ್, ಪೇರಲ, ಚಿಕ್ಕು, ದಾಳಿಂಬೆ, ಬಾಳೆ ಇನ್ನು ಬಹಳಷ್ಟು ಹಣ್ಣುಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಉತ್ಪಾದಿಸಲಾಗ್ತಾ ಇದೆ. ಸಮೀಕ್ಷೆಯ ಪ್ರಕಾರ 2015-16 ಸಾಲಿನಲ್ಲಿ ನಮ್ಮ ದೇಶದ ಒಟ್ಟು ಹಣ್ಣಿನ ಉತ್ಪಾದನೆ 90,183 ಟನ್ಗಳಷ್ಟಿತ್ತು. ಸಾಂಬಾರು ಪದಾರ್ಥಗಳ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಭಾರತಕ್ಕೆ ಮೊದಲ ಸ್ಥಾನವಿದೆ. ಹಾಗೆಯೇ ನಮ್ಮ ದೇಶವನ್ನ ಮಸಾಲೆಗಳ ತವರು ಎಂದು ಕೂಡ ಕರೆಯಲಾಗುತ್ತೆ. ಅಂದರೆ ನಮ್ಮ ದೇಶವು ಮಸಾಲೆಗಳ ರಫ್ತಿನಲ್ಲಿ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿದೆ. ಇನ್ನು ತರಕಾರಿ ಉತ್ಪಾದನೆಯಲ್ಲಿ ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ, ಹೂಕೋಸು ಇತ್ಯಾದಿ ತರಕಾರಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಲಾಗ್ತಾ ಇದೆ. ಸಮೀಕ್ಷೆಯ ಪ್ರಕಾರ ನಮ್ಮ ದೇಶದಲ್ಲಿ 2015-16 ಸಾಲಿನಲ್ಲಿ ಒಟ್ಟು 1.69 ಲಕ್ಷ ಟನ್ ತರಕಾರಿ ಉತ್ಪಾದನೆಯಾಗಿದೆ. ಇಡೀ ವಿಶ್ವದಲ್ಲಿ ತರಕಾರಿ ಉತ್ಪಾದನೆಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಹಾಗಾಗಿ ಈ ಎಲ್ಲ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ರೈತರಿಗೆ ಈ ಯೋಜನೆಯ ಮೂಲಕ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ. ಜೊತೆಗೆ ತೋಟಗಾರಿಕಾ ಬೆಳೆಗಳಿಗೆ ಉತ್ತೇಜನ ನೀಡುವ ಮೂಲಕ ಸಾಂಪ್ರದಾಯಿಕ ಕೃಷಿಗೆ ಬದಲಾಗಿ ಆಧುನಿಕ ಕೃಷಿಯತ್ತ ರೈತರನ್ನ ಆಕರ್ಷಿಸುವ ಗುರಿಯನ್ನು ಕೂಡ ಈ ಯೋಜನೆ ಹೊಂದಿದೆ. ಎನ್ಎಚ್ಎಂ ಈ ರಾಷ್ಟೀಯ ತೋಟಗಾರಿಕಾ ಮಿಷನ್ ಈ ಯೋಜನೆಯಡಿ ರೈತರಿಗೆ ನೀರಾವರಿ, ನೆಟ್ ಹೌಸ್, ಬೆಳೆಗಳನ್ನು ಶೇಖರಣೆ ಮಾಡಲು ಶೇಖರಣೆ ಮತ್ತು ಬೇಲಿ ಇತ್ಯಾದಿಗಳಿಗೆ ಆರ್ಥಿಕ ನೆರವನ್ನ ನೀಡಲಾಗ್ತಾ ಇದೆ. ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ರೈತರಿಗೆ ನೀಡುವ ಆರ್ಥಿಕ ಸಹಾಯಕ್ಕಾಗಿ ರಾಜ್ಯ ಸರ್ಕಾರದ ವಂತಿಕೆಯಲ್ಲಿ 35%-50%

0: ಹಣ ನೀಡಲಾಗ್ತಾ ಇದ್ದು, ಉಳಿದ ಮೊತ್ತವನ್ನು ಕೇಂದ್ರ ಸರ್ಕಾರ ನೀಡ್ತಾ ಇದೆ. ಇನ್ನು ಔಷಧೀಯ ಸಸ್ಯಗಳಾದ ಅಲೋವೆರಾ, ಕಲಾಮಾಂಗ್, ತುಳಸಿ, ಆಮ್ಲ, ಶತಾವರಿ, ಬ್ರಾಹ್ಮಿ, ಪಿಪ್ಪಲಿ, ಅಶ್ವಗಂಧ, ತೇಜ್ ಪತ್ತ ಇಂತಹ ಔಷಧೀಯ ಸಸ್ಯಗಳಿಗೆ ಶೇಕಡ 20%ರಷ್ಟು ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ಸರ್ಪಗಂಧ, ಚಿತ್ರ ಕಲಿಹಾರಿ ಸಸ್ಯಗಳಿಗೆ ಶೇಕಡ 50%ರಷ್ಟು ಹಾಗೂ ಗುಗ್ಗಲಿ ಬೆಳೆಗೆ ಶೇಕಡ 75%ರಷ್ಟು ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ನರ್ಸರಿ ನಿರ್ಮಾಣಕ್ಕೆ ಶೇಕಡ 50%ರಷ್ಟು ಸಹಾಯಧನ, ಒಣಗಿಸುವ ಶೆಡ್ 50%ರಷ್ಟು ಶೇಕಡ 50%ರಿಂದ 100%ರಷ್ಟು ಸಹಾಯಧನ, ಶೇಖರಣೆಗಾಗಿ ಗೋದಾಮು ನಿರ್ಮಾಣಕ್ಕೆ ಶೇಕಡ 50%ರಿಂದ 100%ರಷ್ಟು ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರ ಆರಂಭಿಸಿರುವ ಔಷಧೀಯ ಸಸ್ಯಗಳ ರಾಷ್ಟೀಯ ಮಿಷನ್ ಅಡಿಯಲ್ಲಿ ಔಷಧೀಯ ಸಸ್ಯಗಳ ಕೃಷಿ, ಮೂಲಸೌಕರ್ಯ ಅಭಿವೃದ್ಧಿ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ಮಾರುಕಟ್ಟೆ ವ್ಯವಸ್ಥೆಗೆ ನೆರವನ್ನು ನೀಡಲಾಗ್ತಾ ಇದೆ. ಅಲ್ಲದೆ ರಫ್ತಿಗೆ ಹೆಚ್ಚಿನ ಬೇಡಿಕೆ ಇರುವ ಔಷಧೀಯ ಸಸ್ಯಗಳ ಕೃಷಿಯನ್ನು ಬೆಂಬಲಿಸಲಾಗ್ತಾ ಇದೆ. ಇವುಗಳನ್ನು ಸ್ಥಳೀಯ ಔಷಧ ಪದ್ದತಿಯಲ್ಲಿ ಬಳಸಲಾಗುತ್ತೆ. ಮೂಲಸೌಕರ್ಯ ಅಭಿವೃದ್ಧಿ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಉತ್ಪನ್ನಗಳ ಮಾರುಕಟ್ಟೆ ವ್ಯವಸ್ಥೆಗಾಗಿ ನೆರವನ್ನು ನೀಡಲಾಗ್ತಾ ಇದೆ. ಈ ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ದೇಶದ ಸಣ್ಣ ಮತ್ತು ಅತಿಸಣ್ಣ ರೈತರು ಕಡಿಮೆ ಭೂಮಿಯಲ್ಲಿ ಹೆಚ್ಚು ಉತ್ಪಾದಿಸಲು ಸಾಧ್ಯವಾಗುತ್ತೆ. ಈ ಯೋಜನೆಯ ಮೂಲಕ ಆಹಾರ ಬೆಳೆಗಳಿಗೆ ಹೋಲಿಸಿದರೆ ತೋಟಗಾರಿಕಾ ಬೆಳೆಗಳಲ್ಲಿ ನೀರಾವರಿಯ ಅವಶ್ಯಕತೆ ಕಡಿಮೆಯಾಗಿದೆ. ತೋಟಗಾರಿಕೆಯಲ್ಲಿ ಬೆಳೆದ ಬೆಳೆಗಳಿಗೆ ವರ್ಷವಿಡೀ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುತ್ತೆ. ಇದರಿಂದಾಗಿ ಬೆಳೆಗಳನ್ನು ಮಾರಾಟ ಮಾಡಲು ರೈತರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ. ಈ ಯೋಜನೆಯಡಿ ರೈತರು ಒಮ್ಮೆ ಬೆಳೆದರೆ ಹಲವು ವರ್ಷಗಳವರೆಗೆ ಉತ್ಪಾದನೆಯನ್ನು ತೆಗೆದುಕೊಳ್ಳಬಹುದು. ತೋಟಗಾರಿಕೆ ಮೂಲಕ ಬೆಳೆಯುವ ಬೆಳೆಗಳು ಆಹಾರ ಬೆಳೆಗಳಿಗಿಂತ ಹೆಚ್ಚು ಪೌಷ್ಟಿಕಾಂಶದ ಮೌಲ್ಯವನ್ನು ಹೊಂದಿದೆ. ಈ ಎಲ್ಲ ಕಾರಣಕ್ಕಾಗಿ ಈ ರಾಷ್ಟೀಯ ತೋಟಗಾರಿಕಾ ಮಿಷನ್ ಪಡೆದುಕೊಳ್ಳೋದ್ರಿಂದ ಹೆಚ್ಚಿನ ಪ್ರಯೋಜನವಿದೆ. ಈ ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿ ಫಲಾನುಭವಿಗಳು ಕೆಲವೊಂದು ಅರ್ಹತಾ ಮಾನದಂಡಗಳನ್ನು ಪೂರೈಸುವುದು ಅವಶ್ಯಕ. ಈ ಯೋಜನೆಗೆ ಔಷಧೀಯ ಸಸ್ಯಗಳ ಉತ್ಪಾದಕರು, ರೈತ ಸಂಘಗಳು, ಸ್ವಸಹಾಯ ಗುಂಪುಗಳು, ಸರ್ಕಾರೇತರ ಸಂಸ್ಥೆಗಳು, ಕಾರ್ಪೊರೇಟ್ ಕಂಪನಿಗಳು, ಖಾಸಗಿ ಅಥವಾ ಸಾರ್ವಜನಿಕ ಉದ್ಯಮಗಳು ಮತ್ತು ಔಷಧೀಯ ವಲಯದ ಇತರ ಪಾಲುದಾರರು ಈ ತೋಟಗಾರಿಕಾ ಮಿಷನ್ ಯೋಜನೆಗೆ ಅರ್ಹರು. ಈ ಯೋಜನೆಯಡಿ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡುವಂತಹ ಪಾಲುದಾರರು ಅಥವಾ ಗುಂಪುಗಳು, ಜಿಲ್ಲಾ ತೋಟಗಾರಿಕಾ ಮಿಷನ್ ಸಮಿತಿಯ ಮೂಲಕ ಮತ್ತು ಅಂತರ್ಜಿಲ್ಲಾ ಅಥವಾ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಲು ಇಚ್ಛಿಸುವವರು ಯೋಜನೆಯ ಪ್ರಸ್ತಾವನೆಯನ್ನು ಮಿಷನ್ ಪ್ರಧಾನ ಕಚೇರಿಗೆ ಸಲ್ಲಿಸಬಹುದು. ರಾಷ್ಟೀಯ ತೋಟಗಾರಿಕಾ ಮಿಷನ್ ಯೋಜನೆಯನ್ನು ಪಡೆದುಕೊಳ್ಳೋದಾದರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಮೊದಲಿಗೆ ರೈತರು ತೋಟಗಾರಿಕಾ ನಿರ್ದೇಶನಾಲಯದ ಅಧಿಕೃತ ವೆಬ್ಸೈಟ್ಗೆ ಭೇಟಿಯನ್ನ ನೀಡಬೇಕು. ವೆಬ್ಸೈಟ್ನ ಮುಖಪುಟದಲ್ಲಿ ಸ್ಕೀಮ್ಗಳ ಲಾಭ ಪಡೆಯಲು ಅನ್ವಯಿಸು ಆಯ್ಕೆಯನ್ನ ಕ್ಲಿಕ್ ಮಾಡಬೇಕು. ಆಗ ಡ್ಯಾಶ್ಬೋರ್ಡ್ನಲ್ಲಿ ನೀವು ಕೆಲವು ಸ್ಕೀಮ್ಗಳ ಬಾಕ್ಸ್ಗಳನ್ನು ನೋಡುತ್ತೀರಿ. ನೀವು ರಾಷ್ಟೀಯ ತೋಟಗಾರಿಕಾ ಮಿಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ರಾಷ್ಟೀಯ ತೋಟಗಾರಿಕೆ ಮಿಷನ್ಗಾಗಿ ಆನ್ಲೈನ್ ಅರ್ಜಿ ನಮೂನೆಗಾಗಿ ಹಣಕಾಸಿನ ವರ್ಷ ಮತ್ತು ಅರ್ಜಿದಾರರ ಕೆಲವು ಮಾಹಿತಿಯನ್ನ ನಿಮಗೆ ಕೇಳಲಾಗುತ್ತೆ. ಅಗತ್ಯ ಮಾಹಿತಿಯನ್ನ ನಮೂದಿಸಿದ ನಂತರ ನಿಮ್ಮ ಡಿಬಿಟಿ ನೋಂದಣಿ ಸಂಖ್ಯೆಯನ್ನ ನಮೂದಿಸಬೇಕು. ಡಿಬಿಟಿ ಸಂಖ್ಯೆಯ ಆಧಾರದ ಮೇಲೆ ನಿಮ್ಮ ಅರ್ಹತೆಯನ್ನ ದೃಢೀಕರಿಸಿದ ನಂತರ ರಾಷ್ಟೀಯ ತೋಟಗಾರಿಕೆ ಮಿಷನ್ಗಾಗಿ ಆನ್ಲೈನ್ ಅರ್ಜಿ ನಮೂನೆ ತೆರೆದುಕೊಳ್ಳುತ್ತೆ. ಈ ಅರ್ಜಿ ನಮೂನೆಯಲ್ಲಿ ನಿಮ್ಮ ಹೆಸರು, ನಿಮ್ಮ ಇಮೇಲ್ ಐಡಿ ಮುಂತಾದ ಕೆಲವು ಅಗತ್ಯ ಮಾಹಿತಿಯನ್ನು ಭರ್ತಿ ಮಾಡಬೇಕು. ಈ ಎಲ್ಲಾ ವಿವರಗಳನ್ನು ನಮೂದಿಸಿದ ನಂತರ ಅಗತ್ಯ ದಾಖಲೆಗಳನ್ನು ಫಾರ್ಮ್ನೊಂದಿಗೆ ಲಗತ್ತಿಸಬೇಕು ಮತ್ತು ಸಲ್ಲಿಸು ಬಟನ್ ಅನ್ನು ಕ್ಲಿಕ್ ಮಾಡಬೇಕು. ಅಥವಾ ರೈತರು ಹತ್ತಿರದ ತೋಟಗಾರಿಕಾ ಇಲಾಖೆಗೆ ಭೇಟಿ ನೀಡಿ ಈ ಎನ್ಎಚ್ಎಂ ರಾಷ್ಟೀಯ ತೋಟಗಾರಿಕಾ ಮಿಷನ್ ಈ ಯೋಜನೆಯ ಸವಲತ್ತುಗಳೇನು, ಇದಕ್ಕಿರುವ ಪ್ರೋತ್ಸಾಹಗಳೇನು ಎನ್ನುವುದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಬಹುದು.
1: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ತೋಟಗಾರಿಕಾ ಸಮಗ್ರ ಅಭಿವೃದ್ಧಿ ಮಿಷನ್ ಈ ವಿಷಯದ ಕುರಿತು ಮಾಹಿತಿಯನ್ನು ಕೇಳಿದ್ರಿ. ಮಾಹಿತಿಯನ್ನು ನೀಡಿದವರು ರೂಪಾ ಗೌಡ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
2: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.
0: ಆಕಾಶವಾಣಿ, ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಇಂದು 2026 ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ಭಾರತ ನಿಯೋಗ ಇಂದಿನಿಂದ 3 ಕೆನಡಾ ಭೇಟಿ. ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಕುರಿತು ಚರ್ಚೆ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಭಾರತ, ಆಸ್ಟ್ರೇಲಿಯಾ, ಅಮೆರಿಕ, ಜಪಾನ್ ಸಚಿವರು ಭಾಗಿ. ಹಾಗೂ ನಾರ್ವೇಚಸ್ ಮುಕ್ತ ಮತ್ತು ಮಹಿಳೆಯರ ವಿಭಾಗದಲ್ಲಿ 4 ಭಾರತೀಯರು ಸ್ಪರ್ಧೆ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿಂದು ನಡೆಯಲಿರುವ 2026 ಸಾಲಿನ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ಅವರು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಮತ್ತು 58 ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026 ಸಾಲಿನಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿದಂತೆ 131 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲು ರಾಷ್ಟಪತಿ ಅವರು ಅನುಮೋದನೆ ನೀಡಿದ್ದಾರೆ. ಉಳಿದ ಪದ್ಮ ಪುರಸ್ಕೃತರಿಗೆ ನಂತರ ನಡೆಯಲಿರುವ ಸಮಾರಂಭದ 2 ಸುತ್ತಿನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನು ಘೋಷಿಸಲಾಗುತ್ತದೆ. ಕಲೆ, ಸಮಾಜ ಸೇವೆ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತ ನಾಗರಿಕ ಗೌರವಗಳನ್ನು ನೀಡಲಾಗುತ್ತದೆ. ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಪದ್ಮವಿಭೂಷಣ, ಉನ್ನತ ಶ್ರೇಣಿಯ ಸೇವೆಗಾಗಿ ಪದ್ಮಭೂಷಣ ಮತ್ತು ಯಾವುದೇ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆಗಾಗಿ ಪದ್ಮಶ್ರೀ ನೀಡಲಾಗುತ್ತದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವಾ ಮತ್ತು ಟೊರಾಂಟೋ ನಗರಗಳಲ್ಲಿ ವ್ಯಾಪಾರ ಹಾಗೂ ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾದ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಎಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಮಾರ್ಚ್ ತಿಂಗಳಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಿಎಪಿಎ ಒಪ್ಪಂದದ ಷರತ್ತುಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಹಂತದ ಮಾತುಕತೆ ವರ್ಚುವಲ್ ಮೂಲಕ ನಡೆದಿದ್ದು, ಎರಡನೇ ಹಂತದ ಮಾತುಕತೆ ಮೇ 8 ಪೂರ್ಣಗೊಂಡಿತು. ಭಾರತೀಯ ನಿಯೋಗದ ಈ ಕೆನಡಾ ಭೇಟಿ ಸಂದರ್ಭದಲ್ಲಿ ಮತ್ತೊಂದು ಹಂತದ ಮಾತುಕತೆ ನಡೆಯುವ ನಿರೀಕ್ಷೆ ಇದ್ದು, 2030 ಒಳಗಾಗಿ ದ್ವಿಪಕ್ಷೀಯ ವ್ಯಾಪಾರವನ್ನು $70 billion ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ನಾಳೆ ದೆಹಲಿಯಲ್ಲಿ ನಡೆಯಲಿದೆ. ಆತಿಥೇಯ ಭಾರತ ವಿದೇಶಾಂಗ ಸಚಿವರ ಜತೆಗೆ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಹಾಗೂ ಜಪಾನ್ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟೆಗಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುನ್ನಡೆಸುವುದು, ಪ್ರಸ್ತುತ ಇರುವ ಉಪಕ್ರಮಗಳ ಪ್ರಗತಿ ಪರಿಶೀಲಿಸುವುದು ಮತ್ತು ಪರಸ್ಪರ ಕಾಳಜಿಯ ಇತರ ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಕಚ್ಚಾ ತೈಲ ಬೆಲೆ $100 ದಾಟಿದೆ. ಹೀಗಾಗಿ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಮತ್ತೆ ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ 2.61 ಮತ್ತು ಡೀಸೆಲ್ ಬೆಲೆ ಲೀಟರ್ಗೆ 2.71 ಏರಿಕೆಯಾಗಿದೆ. ಈ ಪರಿಷ್ಕರಣೆಯೊಂದಿಗೆ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ ಈಗ ಪ್ರತಿ ಲೀಟರ್ಗೆ 102.12 ಮತ್ತು ಡೀಸೆಲ್ ಬೆಲೆ ಲೀಟರ್ಗೆ $95.20. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಈ ತಿಂಗಳ 28 ನಿಗದಿಯಾಗಿದ್ದ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಪದವಿ ಪೂರ್ವ ಸಿಯುಇಟಿ ಯುಜಿ 2026 ಪರೀಕ್ಷೆಗಳನ್ನು ಮುಂದೂಡಿದೆ. ಸರ್ಕಾರದ ಅಧಿಸೂಚನೆ ಪ್ರಕಾರ ಈದ್ ಉಲ್ ಜುಹಾ ಬಕ್ರೀದ್ ರಜಾದಿನದ ದಿನಾಂಕವನ್ನು ಬದಲಾಯಿಸಿದ ಕಾರಣದಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ಅಭ್ಯರ್ಥಿಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಏಜೆನ್ಸಿ ಮಾಹಿತಿ ನೀಡಿದೆ. ಅಭ್ಯರ್ಥಿಗಳು ಈ ಬದಲಾವಣೆಯನ್ನು ಗಮನಿಸಿ ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುವಂತೆ ಸೂಚಿಸಲಾಗಿದೆ. ಇತ್ತೀಚಿನ ನವೀಕರಣಗಳ ಕುರಿತು ತನ್ನ ಅಧಿಕೃತ ವೆಬ್ಸೈಟ್ಗೆ ನಿಯಮಿತವಾಗಿ ಭೇಟಿ ನೀಡುವಂತೆ ಅಭ್ಯರ್ಥಿಗಳಿಗೆ ಎನ್ಟಿಎ ಸಲಹೆ ನೀಡಿದೆ. ಯಾವುದೇ ಪ್ರಶ್ನೆಗಳು ಅಥವಾ ಸ್ಪಷ್ಟೀಕರಣಗಳಿಗೆ ಅಭ್ಯರ್ಥಿಗಳು ಎನ್ಟಿಎ ಸಹಾಯವಾಣಿ ಸಂಖ್ಯೆ 0114075900 ಸಂಪರ್ಕಿಸಬಹುದು ಅಥವಾ cuet-ugintea.ac.inಗೆ ಇಮೇಲ್ ಮಾಡಬಹುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಭಾರತ ಮತ್ತು ಅಮೆರಿಕ ಎಲ್ಲಾ ರೀತಿಯ ಭಯೋತ್ಪಾದನೆ ಎದುರಿಸಲು ಬಲವಾದ ಆಸಕ್ತಿಯನ್ನು ಹೊಂದಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಅಮೆರಿಕದ 250ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಯೋತ್ಪಾದನೆ ಕುರಿತು ಶೂನ್ಯ ಸಹಿಷ್ಣುತೆಯ ಬಗ್ಗೆ ಭಾರತ ಮತ್ತು ಅಮೆರಿಕ ಯಾವಾಗಲೂ ಸ್ಪಷ್ಟವಾಗಿರಬೇಕು ಮತ್ತು ಅದಕ್ಕಾಗಿ ಪರಸ್ಪರ ಭಯೋತ್ಪಾದನಾ ನಿಗ್ರಹ ಸಹಕಾರವು ಅತಿ ಮುಖ್ಯವಾಗಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಆರ್ಥಿಕತೆಯ ಅಪಾಯವನ್ನು ತಗ್ಗಿಸಲು ಮತ್ತು ಜಗತ್ತಿಗೆ ಹೆಚ್ಚಿನ ಆಯ್ಕೆಗಳನ್ನು ಒದಗಿಸುವಲ್ಲಿ ಉಭಯ ರಾಷ್ಟಗಳು ಸಮಾನ ಆಸಕ್ತಿ ಹೊಂದಿವೆ ಎಂದು ಪ್ರತಿಪಾದಿಸಿದ ಅವರು, ಅನೇಕ ಸಮನ್ವಯಗಳು ಎರಡೂ ರಾಷ್ಟಗಳನ್ನು ಬಹು ಕ್ಷೇತ್ರಗಳಲ್ಲಿ ಪರಿಣಾಮಕಾರಿ ಕಾರ್ಯತಂತ್ರದ ಪಾಲುದಾರರನ್ನಾಗಿ ಮಾಡುತ್ತವೆ ಎಂದು ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ನಾಗರಿಕರು ಉಚಿತ ದೂರವಾಣಿ ಸಂಖ್ಯೆ 1800-11-7800 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈ ಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ತೀವ್ರ ಉಷ್ಣಾಂಶದ ವಾತಾವರಣ ಮುಂದುವರೆದಿದೆ. ದೆಹಲಿ, ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ನ ಕೆಲವು ಭಾಗಗಳಲ್ಲಿ ಬಿಸಿ ಅಲೆಯ ಪರಿಸ್ಥಿತಿ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಇಂದು ಆರೆಂಜ್ ಅಲರ್ಟ್ ನೀಡಿದೆ. ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ, ಛತ್ತೀಸ್ಗಢ, ಕರಾವಳಿ ಆಂಧ್ರಪ್ರದೇಶ, ಜಾರ್ಖಂಡ್, ಒಡಿಶಾ ಮತ್ತು ತೆಲಂಗಾಣದ ಕೆಲವು ಭಾಗಗಳು ಹಗಲಿನಲ್ಲಿ ತೀವ್ರ ಶಾಖ ತರಂಗ ಎದುರಿಸುವ ಸಾಧ್ಯತೆ ಇದೆ. ಪಶ್ಚಿಮ ಬಂಗಾಳದ ಗಂಗಾನದಿ ಜಲನಯನ ಪ್ರದೇಶದಲ್ಲಿ ಇಂದು ಬಿಸಿ ಮತ್ತು ಆರ್ದ್ರ ವಾತಾವರಣ ಮುಂದುವರೆಯಲಿದೆ ಎಂದು ಇಲಾಖೆ ತಿಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನೊಂದಿಗೆ ಯಾವುದೇ ಒಪ್ಪಂದಕ್ಕೆ ಆತುರ ಪಡದಂತೆ ತಮ್ಮ ಪ್ರತಿನಿಧಿಗಳಿಗೆ ತಿಳಿಸಿದ್ದಾರೆ. ತಮ್ಮ ಆಡಳಿತದಲ್ಲಿ ಇರಾನ್ನೊಂದಿಗಿನ ಯಾವುದೇ ಭವಿಷ್ಯದ ಒಪ್ಪಂದವು ಯಾವುದೇ ರೀತಿಯ ಆರ್ಥಿಕ ರಿಯಾಯಿತಿಗಳನ್ನು ಒಳಗೊಂಡಿರುವುದಿಲ್ಲ ಮತ್ತು ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರ ಅಧಿಕಾರಾವಧಿಯಲ್ಲಿ ಏರ್ಪಟ್ಟ ಒಪ್ಪಂದಕ್ಕಿಂತ ಮೂಲಭೂತವಾಗಿ ಭಿನ್ನವಾಗಿರುತ್ತದೆ ಎಂದು ಟ್ರಂಪ್ ಹೇಳಿದ್ದಾರೆ. ನಾರ್ವೆ ಚೆಸ್ 2026 ಓಸ್ಲೋದಲ್ಲಿ ಇಂದು ಮೊದಲ ಸುತ್ತಿನ ಪಂದ್ಯಗಳೊಂದಿಗೆ ಪ್ರಾರಂಭವಾಗಲಿದೆ. ಭಾರತೀಯ ಕಾಲಮಾನ ರಾತ್ರಿ 8:30 ಟೂರ್ನಿ ಆರಂಭವಾಗಲಿದೆ. ತನ್ನ 13 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಟೂರ್ನಿಯು ಸ್ಟಾವೆಂಜರ್ನಿಂದ ರಾಜಧಾನಿ ಓಸ್ಲೋಗೆ ಸ್ಥಳಾಂತರಗೊಂಡಿದ್ದು ಅದರ ಪಂದ್ಯಗಳನ್ನು ಡಿಎಚ್1 ಬಿರ್ಜೋವಿಕ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಆಯೋಜಿಸಲಾಗಿದೆ. ಇದು ನಾರ್ವೆ ಚೆಸ್ನ 14ನೇ ಆವೃತ್ತಿ ಮತ್ತು ನಾರ್ವೆ ಚೆಸ್ ಮಹಿಳಾ ವಿಭಾಗದ 3ನೇ ಆವೃತ್ತಿಯಾಗಿದೆ. ಪ್ರತಿಷ್ಠಿತ 6 ಆಟಗಾರರ ಮುಕ್ತ ಮತ್ತು ಮಹಿಳಾ ವಿಭಾಗಗಳಲ್ಲಿ ಮ್ಯಾಗ್ನಸ್ ಕಾರ್ಲ್ಸನ್, ಡಿ ಗುಕೇಶ್ ಮತ್ತು ಆರ್ ಪ್ರಜ್ಞಾನಂದ ಸೇರಿದಂತೆ ಉನ್ನತ ಗ್ರ್ಯಾಂಡ್ ಮಾಸ್ಟರ್ಗಳು ಭಾಗವಹಿಸಲಿದ್ದಾರೆ. 2026 ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿಯ ಪ್ಲೇಆಫ್ ಪಂದ್ಯಗಳು ನಾಳೆಯಿಂದ ಆರಂಭವಾಗಲಿದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವಿನ ಪಂದ್ಯದೊಂದಿಗೆ ಲೀಗ್ ಹಂತ ನಿನ್ನೆ ಮುಕ್ತಾಯಗೊಂಡಿತು. 10 ತಂಡಗಳು ಪಾಲ್ಗೊಂಡಿದ್ದ ಟೂರ್ನಿಯಲ್ಲಿ 4 ತಂಡಗಳು ಪ್ಲೇಆಫ್ ಪ್ರವೇಶಿಸಿದ್ದು ಉಳಿದ 6 ತಂಡಗಳು ಲೀಗ್ ಹಂತದಲ್ಲಿ ಹೋರಾಟ ಮುಗಿಸಿವೆ. ನಾಳೆ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಸೆಣಸಲಿವೆ. ಇದೇ 27ರಂದು ನ್ಯೂ ಚಂಡೀಗಢದಲ್ಲಿ ನಡೆಯಲಿರುವ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಇದೇ 29ರಂದು ಎರಡನೇ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದ್ದು ಮೇ 31ರಂದು ಅಹಮದಾಬಾದ್ನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಇಂದು 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ಭಾರತ ನಿಯೋಗ ಇಂದಿನಿಂದ 3 ದಿನ ಕೆನಡಾ ಭೇಟಿ, ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಕುರಿತು ಚರ್ಚೆ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ, ಭಾರತ, ಆಸ್ಟ್ರೇಲಿಯಾ, ಅಮೆರಿಕ, ಜಪಾನ್ ಸಚಿವರು ಭಾಗಿ. ಹಾಗೂ ನಾರ್ವೆ ಚೆಸ್ ಮುಕ್ತ ಮತ್ತು ಮಹಿಳೆಯರ ವಿಭಾಗದಲ್ಲಿ 4 ಭಾರತೀಯರು ಸ್ಪರ್ಧೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
7: ಆಕಾಶವಾಣಿ ಹಾಸನ ಎಫ್ಎಂ ಭಾವಗೀತೆಗಳು. ಈ ಕಾರ್ಯಕ್ರಮದಲ್ಲಿ ಕೇಳಿ ಕುವೆಂಪುರ 2 ರಚನೆಗಳು. ಮೊದಲಿಗೆ ಬಿ ಕೆ ಸುಮಿತ್ರಾ ಅವರ ಸ್ವರದಲ್ಲಿ ಒಂದು ಗೀತೆ, ಏಕೆ ರಮಣಿ ಕೊರಗುವೆ.

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಇನ್ನು ಮುಂದೆ ಕೇಳಿ ಜೋಸ್ನೆ ತುಂಬಿ ತುಳುಕಿ, ಹಾಡಿದ್ದಾರೆ ರೇವತಿ ಬಾಗಲ್.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ FM. ಚಿತ್ರಗೀತೆಗಳು ಮೊದಲಿಗೆ ಕೇಳಿ ಹರಿಹರನ್ ಹಾಗೂ ಚಿತ್ರ ಅವರ ಸ್ವರದಲ್ಲಿ AK-47 ಚಿತ್ರದ ಗೀತೆಯನ್ನು. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಹಾಗೆ ಸುಮ್ಮನೆ ಚಿತ್ರದ ಗೀತೆಯನ್ನು ಕೇಳಿ. ಹಾಡಿದ್ದಾರೆ ಸುಪ್ರಿಯಾ ರಾಮಕೃಷ್ಣ ಹಾಗೂ ಕೇಶವ ಪ್ರಸಾದ್. ಕೆಲವರಿ ಬಣ್ಣದ ಗೆಜ್ಜೆ ಚಿತ್ರದ ಗೀತೆಯನ್ನು ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಸ್ವರದಲ್ಲಿ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
0: ಮೇ ತಿಂಗಳ 25-30 ತಾರೀಖಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
3: ಸಾಹಿತ್ಯ ಹಾಗೂ ಸಂಗೀತ ಎಸ್ ನಾರಾಯಣ ಅವರದು. ಚಿತ್ರ ಚಂಡ. ಗೀತೆಯನ್ನು ಹಾಡಿದ್ದಾರೆ ಕುಮಾರ್ ಸಾನು ಹಾಗೂ ಶ್ರೇಯಾ ಘೋಷಾಲ್.

ಹಾಗೂ ಮಂಜುಳಾ ಗುರು ಅವರ ಸ್ವರದಲ್ಲಿ ಕೇಳಿ ಮೋಜುಗಾರ ಸೊಗಸುಗಾರ ಚಿತ್ರದ ಗೀತೆಯನ್ನು. ಸಾಹಿತ್ಯ ಹಂಸಲೇಖ ಅವರದು, ಸಂಗೀತ ನೀಡಿದ್ದಾರೆ ರಾಜ್ಕೋಟಿ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಚೋರ ಚಿತ್ತ ಚೋರ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಆಕಾಶವಾಣಿ ಹಾಸನ ಎಫ್ಎಂ. ಈಗ ವೇಳೆ 2 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಇಂಧನ ಬೆಲೆಯ ಹೊರೆ ತಗ್ಗಿಸಲು ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಆಗ್ರಹ. ಆರೋಗ್ಯವಂತ ನಾಗರಿಕರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡೀಮ್ಡ್ ಅರಣ್ಯ ಲೋಪ, ಸುಪ್ರೀಂಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಸಮಿತಿ ರಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಭಟ್ಕಳ ನದಿ ದುರಂತ, 11 ಮಂದಿ ಮೃತರ ಅಂತ್ಯ ಸಂಸ್ಕಾರ, ಸಚಿವ ಮಂಕಾಳ ವೈದ್ಯರಿಂದ ಅಂತಿಮ ದರ್ಶನ. ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ನಿರಂತರವಾಗಿ ಹೆಚ್ಚಿಸುತ್ತಿರುವುದನ್ನು ಖಂಡಿಸಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜಂಟಿ ಮಾಧ್ಯಮ ಹೇಳಿಕೆ ಬಿಡುಗಡೆಗೊಳಿಸಿದರು. ಕಳೆದ 11 ದಿನಗಳಲ್ಲಿ ಇಂಧನ ದರವನ್ನು ಪ್ರತಿ ಲೀಟರ್ಗೆ 7.52 ರೂಪಾಯಿಯಷ್ಟು ಹೆಚ್ಚಿಸಲಾಗಿದ್ದು, ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ 110ರ ಗಡಿ ದಾಟಿದೆ. ಇದು ಕಳೆದ 78 ವರ್ಷಗಳ ಇತಿಹಾಸದಲ್ಲಿ ಅತ್ಯಂತ ಗರಿಷ್ಠ ಮಟ್ಟವಾಗಿದ್ದು, ಜನಸಾಮಾನ್ಯರು, ರೈತರು ಹಾಗೂ ಗೃಹಿಣಿಯರ ದೈನಂದಿನ ಜೀವನಕ್ಕೆ ತೀವ್ರ ಹೊಡೆತ ನೀಡಿದೆ ಎಂದು ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರದ ಈ ದುಬಾರಿ ನೀತಿಯಿಂದಾಗಿ ಕೇವಲ ಇಂಧನ ಮಾತ್ರವಲ್ಲದೆ ಗೃಹ ಬಳಕೆಯ ಗ್ಯಾಸ್, ವಾಣಿಜ್ಯ ಸಿಲಿಂಡರ್ ಹಾಗೂ ಸಿಎನ್ಜಿ ಬೆಲೆಗಳು ಗಗನಕ್ಕೇರಿದ್ದು ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಕಾರಣವಾಗಿದೆ. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರವು ಇಂಧನ ತೆರಿಗೆಯಿಂದ 43 ಲಕ್ಷ ಕೋಟಿ ರೂಪಾಯಿ ಹಾಗೂ ಆರ್ಬಿಐ ನಿಧಿಯಿಂದ 14 ಲಕ್ಷ ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು 57 ಲಕ್ಷ ಕೋಟಿ ರೂಪಾಯಿಯಷ್ಟು ಬೃಹತ್ ಮೊತ್ತವನ್ನು ಸಾರ್ವಜನಿಕರಿಂದ ಸಂಗ್ರಹಿಸಿದೆ ಎಂದು ನಾಯಕರು ದೂರಿದ್ದಾರೆ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಮತ್ತು ಎಲ್ಪಿಜಿ ಬೆಲೆಗಳು ಕುಸಿದಿದ್ದರೂ ದೇಶದಲ್ಲಿ ಅಬಕಾರಿ ಸುಂಕವನ್ನು ಪದೇ ಪದೇ ಹೆಚ್ಚಿಸಲಾಗುತ್ತಿದೆ ಎಂದು ಆಕ್ಷೇಪಿಸಿರುವ ರಾಜ್ಯ ಸರ್ಕಾರ ತಕ್ಷಣವೇ ಈ ಇಂಧನ ಹೊರೆಯನ್ನು ನಿಲ್ಲಿಸಿ ಬೆಲೆಗಳನ್ನು ಕಡಿತಗೊಳಿಸಬೇಕೆಂದು ಆಗ್ರಹಿಸಿದೆ. ಆರೋಗ್ಯವಂತ ಜನರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ 108 ಆರೋಗ್ಯ ಕವಚ ಕೇಂದ್ರೀಕೃತ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಈ ಅತ್ಯಾಧುನಿಕ ಕೇಂದ್ರ ದೇಶದಲ್ಲೇ ಮೊದಲನೆಯದಾಗಿದ್ದು, ಬೇರೆ ರಾಜ್ಯಗಳಲ್ಲಿ ನೀಡಲು ಸಾಧ್ಯವಾಗದ ಅತ್ಯಾಧುನಿಕ ಆರೋಗ್ಯ ಸೇವೆಯನ್ನು ಕರ್ನಾಟಕದಲ್ಲಿ ಜನತೆಗೆ ದೊರಕಿಸಿಕೊಡುವ ಧ್ಯೇಯದೊಂದಿಗೆ ಈ ಕೇಂದ್ರಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಎಲ್ಲಾ ಭಾಗ್ಯಗಳಿಗಿಂತ ಆರೋಗ್ಯ ಭಾಗ್ಯವೇ ಮೊದಲು. ಆರ್ಥಿಕ ಸಾಮಾಜಿಕ ಬೆಳವಣಿಗೆ ಪ್ರತಿಯೊಬ್ಬರಿಗೂ ಎಷ್ಟು ಮುಖ್ಯವೋ ಆರೋಗ್ಯವೂ ಅಷ್ಟೇ ಮುಖ್ಯ ಎಂದು ಹೇಳಿದರು. ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ನಿರ್ವಹಿಸುತ್ತಿರುವ ಬಿಐಎಎಲ್ ಸಂಸ್ಥೆಯಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ನಿಗಮ ಕೆಎಸ್ಐಐಡಿಸಿ ಹೊಂದಿರುವ ಶೇಕಡ 13 ಹೂಡಿಕೆಗೆ 2025-26 ಸಾಲಿನಲ್ಲಿ 16.49 ಕೋಟಿ ರೂಪಾಯಿ ಲಾಭಾಂಶ ಲಭಿಸಿದ್ದು, ಲಾಭಾಂಶದ ಚೆಕ್ ಅನ್ನು ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರಿಸಲಾಯಿತು. ಕೆಎಸ್ಐಐಡಿಸಿ ಪರವಾಗಿ ಬಿಐಎಎಲ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಹರಿ ಕೆ ಮರಾರ್ ಅವರು ಚೆಕ್ ಹಸ್ತಾಂತರಿಸಿದರು. ಬೃಹತ್ ಮತ್ತು ಮಧ್ಯಮ ಹಾಗೂ ಮೂಲಸೌಕರ್ಯ ಅಭಿವೃದ್ದಿ ಸಚಿವ ಎಂಬಿ ಪಾಟೀಲ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಹಾಗೂ ಕೆಎಸ್ಐಐಡಿಸಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಖುಷ್ಬು ಗೋಯಲ್ ಚೌಧರಿ ಉಪಸ್ಥಿತರಿದ್ದರು. ಡೀಮ್ಡ್ ಅರಣ್ಯ ಪ್ರದೇಶಗಳ ಗುರುತಿಸುವಿಕೆಯಲ್ಲಿ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವ ತಪ್ಪುಗಳನ್ನು ಸರಿಪಡಿಸಲು ರಾಜ್ಯ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ ಎಂದು ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಾರ್ಕಳದಲ್ಲಿ ವಲಯ ಅರಣ್ಯಾಧಿಕಾರಿಗಳು ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ನೂತನ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು, ಈ ತಾಂತ್ರಿಕ ಲೋಪದಿಂದಾಗಿ ಸರ್ಕಾರಿ ಆಸ್ಪತ್ರೆ, ಶಾಲೆ, ಅಂಗನವಾಡಿ ಹಾಗೂ ಸಾರ್ವಜನಿಕರ ಪಟ್ಟ ಭೂಮಿಗಳು ಅರಣ್ಯ ವ್ಯಾಪ್ತಿಗೆ ಸೇರಿ ಬಡಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಲು ಈಗ ಕೊನೆಯ ಅವಕಾಶ ಸಿಕ್ಕಿದ್ದು, ಸುಪ್ರೀಂಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ವಿಶೇಷ ಸಮಿತಿಗಳನ್ನು ರಚಿಸಲಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಅರಣ್ಯ ರಕ್ಷಣೆಯಲ್ಲಿ ತೊಡಗಿರುವ ಮುಂಚೂಣಿ ಸಿಬ್ಬಂದಿಯ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು. ಆನೆ ಕಾರ್ಯಪಡೆ, ಕಳ್ಳಬೇಟೆ ನಿಗ್ರಹ ಪಡೆ ಸೇರಿದಂತೆ ಮುಂಚೂಣಿ ಸಿಬ್ಬಂದಿಗೆ ವಸತಿ ಗೃಹ, ಅಪಾಯ ಭತ್ಯೆ ಹಾಗೂ ಆಧುನಿಕ ಸುರಕ್ಷತಾ ಸಲಕರಣೆಗಳನ್ನು ಒದಗಿಸುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಚಿವರು ಅರಣ್ಯ ಹುತಾತ್ಮರಿಗೆ ಪುಷ್ಪನಮನ ಸಲ್ಲಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಮೃತಪಟ್ಟ 11 ಜನರ ಸಾಮೂಹಿಕ ಅಂತ್ಯ ಸಂಸ್ಕಾರ ಭಟ್ಕಳದ ಶಾರದಾ ಹೊಳೆಯಲ್ಲಿ ನಡೆಯಿತು. ಮೃತರ ಅಂತಿಮ ದರ್ಶನ ಪಡೆದು ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ, ಭಟ್ಕಳದ ಇತಿಹಾಸದಲ್ಲೇ ಇದೊಂದು ದುರಂತ ಘಟನೆಯಾಗಿದೆ ಎಂದು ಶೋಕ ವ್ಯಕ್ತಪಡಿಸಿದರು. ಏಪ್ರಿಲ್ ಮೇ ತಿಂಗಳಲ್ಲಿ ಕಪ್ಪೆ ಚಿಪ್ಪು ತೆಗೆಯುವುದು ಸಾಮಾನ್ಯ, ಆದರೆ ಈ ದುರ್ಘಟನೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಅಧಿಕಾರಿಗಳಿಗೆ ತನಿಖೆ ನಡೆಸಲು ಸೂಚಿಸಲಾಗಿದ್ದು ಮೃತರ ಕುಟುಂಬಸ್ಥರ ನೆರವಿಗೆ ಸರ್ಕಾರ ಬದ್ದವಾಗಿದೆ. ರಕ್ಷಿಸಲ್ಪಟ್ಟವರ ವೈದ್ಯಕೀಯ ಚಿಕಿತ್ಸಾ ವೆಚ್ಚವನ್ನು ಭರಿಸುವುದರ ಜೊತೆಗೆ ಮೃತರ ಮಕ್ಕಳಿಗೆ ಶಿಕ್ಷಣದ ನೆರವು ನೀಡಲು ಸಿದ್ದವಿರುವುದಾಗಿ ತಿಳಿಸಿದರು. ಈ ಘಟನೆ ಕುರಿತು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿ ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದರು ಹಾಗೂ ಮೃತರ ವಾರಸುದಾರರಿಗೆ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ 50,000 ರೂಪಾಯಿ ಘೋಷಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಸಂಜೆ ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಆಯೋಜಿತ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026ರ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಹಾಗೂ 58 ಪದ್ಮಶ್ರೀ ಸೇರಿದಂತೆ 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ನಾಟಕ ರಚನೆ, ನಿರ್ದೇಶನ, ಕಿರುಚಿತ್ರಗಳ ನಿರ್ಮಾಣ, ಅಭಿನಯ ಹಾಗೂ ರಂಗಭೂಮಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಪ್ರಾಯೋಗಿಕ ತರಬೇತಿ ಕುರಿತು ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಜೂನ್ 1 ರಿಂದ 10 ದಿನಗಳ ಕಾಲ ರಂಗಭೂಮಿ ಕಾರ್ಯಾಗಾರ ಮತ್ತು ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ರಂಗಭೂಮಿ ಮತ್ತು ಕಿರುಚಿತ್ರ ನಿರ್ಮಾಣದಲ್ಲಿ ಆಸಕ್ತಿ ಇರುವ ಅಭ್ಯರ್ಥಿಗಳು ತಮ್ಮ ಪರಿಚಯ ಪತ್ರ ಹಾಗೂ ರಂಗಭೂಮಿ ಹಿನ್ನೆಲೆಯ ಅನುಭವದ ವಿವರಗಳನ್ನು ಇದೇ 30ರ ಒಳಗಾಗಿ ವಿಶ್ವವಿದ್ಯಾಲಯದ ನಾಟಕ ವಿಭಾಗದ ಮುಖ್ಯಸ್ಥರಿಗೆ ಸಲ್ಲಿಸಬಹುದಾಗಿದೆ. ನಗರ ನಿವಾಸಿ ಕೇಂದ್ರಿತ ಆಧಾರ್ ಸೇವೆಗಳನ್ನು ಬಲಪಡಿಸುವ ನಿಟ್ಟನಲ್ಲಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಬೆಂಗಳೂರು ಪ್ರಾದೇಶಿಕ ಕಚೇರಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನಿರಿಸಿದ್ದು ವಿಜಯಪುರ ನಗರದಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರವನ್ನು ಕಾರ್ಯಾರಂಭಿಸಲಾಗಿದೆ ಎಂದು ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ತಿಳಿಸಿದೆ. ವಿಜಯಪುರ ಆಧಾರ್ ಸೇವಾ ಕೇಂದ್ರಗಳ ಪೈಕಿ ಇದು ಬಿ ಮಾದರಿ ಕೇಂದ್ರವಾಗಿದ್ದು ನಿವಾಸಿಗಳಿಗೆ ತಡೆರಹಿತ ಆಧಾರ್ ಸಂಬಂಧಿತ ಸೇವೆ ಒದಗಿಸಲು ಕಾರ್ಯಾಚರಣಾ ಕಿಟ್ಗಳನ್ನು ಈ ಕೇಂದ್ರದಲ್ಲಿ ಅಳವಡಿಸಲಾಗಿದೆ. ಈ ಆಧಾರ್ ಸೇವಾ ಕೇಂದ್ರವು ಆಧಾರ್ ನೋಂದಣಿ, ಬಯೋಮೆಟ್ರಿಕ್ ನವೀಕರಣಗಳು, ದೋಷ ತಿದ್ದುಪಡಿ ಮತ್ತು ಕುಂದುಕೊರತೆ ನಿವಾರಣಾ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸುತ್ತದೆ. ಈ ಕೇಂದ್ರವು ವಾರದ ಎಲ್ಲ ದಿನಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಜಿಲ್ಲೆಯ 5ರಿಂದ 17 ವರ್ಷದ ಒಟ್ಟು 68,000 ಮಕ್ಕಳ ಕಡ್ಡಾಯ ಬಯೋಮೆಟ್ರಿಕ್ ಅಪ್ಡೇಟ್ ಸೌಲಭ್ಯವನ್ನು ಸೆಪ್ಟೆಂಬರ್ 30ರವರೆಗೆ ನೀಡಲು ಉಚಿತವಾಗಿ ಅವಕಾಶ ಕಲ್ಪಿಸಲಾಗಿದೆ. ಯುಜಿಸಿಇಟಿ 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಇಂದಿನಿಂದ ಇದೇ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಿಇಟಿ ಆನ್ಲೈನ್ .karnataka.gov.in/manthana2026 ಲಿಂಕ್ ಬಳಸಿ ಹೆಸರು ನೋಂದಾಯಿಸಿ ಪಾಲ್ಗೊಳ್ಳುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಕೋರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ mygov.in ಮೂಲಕ ಹಂಚಿಕೊಳ್ಳಬಹುದು. ಜೂನ್ 1ನೇ ತಾರೀಖಿನಂದು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಪ್ರಾರಂಭೋತ್ಸವ ನಡೆಯಲಿದೆ. ಎಲ್ಲ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ಶಿಕ್ಷಕರ ಸಭೆಯನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಡಿಯೋ ಸಂವಾದದ ಮೂಲಕ ಮಾತನಾಡಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂಧನ ಬೆಲೆಯ ಹೊರೆ ತಗ್ಗಿಸಲು ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಆಗ್ರಹ. ಆರೋಗ್ಯವಂತ ನಾಗರಿಕರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡೀಮ್ಡ್ ಅರಣ್ಯ ಲೋಪ, ಸುಪ್ರೀಂಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಸಮಿತಿ ರಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಭಟ್ಕಳ ನದಿ ದುರಂತ, 11 ಮಂದಿ ಮೃತರ ಅಂತ್ಯ ಸಂಸ್ಕಾರ, ಸಚಿವ ಮಂಕಾಳ ವೈದ್ಯರಿಂದ ಅಂತಿಮ ದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಹಾಸನ ಎಫ್ಎಂ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಅಂಬಾರಿ ಚಿತ್ರದ ಗೀತೆ, ಹಾಡಿದ್ದಾರೆ ಚೇತನ್. ಎಪಿ ಅರ್ಜುನ್ ಅವರ ರಚನೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ವಿ ಹರಿಕೃಷ್ಣ.

ಹಾಗೆ ಸುಮ್ಮನೆ ಚಿತ್ರದ ಗೀತೆ ಹಾಡಿದ್ದಾರೆ ಸುಪ್ರಿಯಾ ರಾಮಕೃಷ್ಣ ಹಾಗೂ ಕೇಶವ ಪ್ರಸಾದ್. ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
0: ಮೇ ತಿಂಗಳ 25-30 ತಾರೀಖಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
2: ಇನ್ನು ಮುಂದೆ ಕೇಳಿ ಸೋನು ನಿಗಮ ಅವರ ಸ್ವರದಲ್ಲಿ ಲೈಫ್ ಇಷ್ಟೇನೇ ಚಿತ್ರದಾಗಿದೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಹಾಸನ ಎಫ್ಎಂ ಈಗ ವೇಳೆ 3 ಗಂಟೆಯಾಗಲಿದೆ. ಇನ್ನು ಮುಂದೆ ಮುಂಬೈ ಕೇಂದ್ರದ ಸಹಪ್ರಸಾರ.

ಇದು ಆಕಾಶವಾಣಿಯ ಹಾಸನ ಕೇಂದ್ರ 107.2 ಮೆಗಾಹರ್ಟ್ಸ್ಗಳಲ್ಲಿ. ಕೇಳುಗರೆ, ಸಮಯ ಆಗ್ತಾ ಇದೆ 5 ಗಂಟೆ. ಆತ್ಮೀಯ ಕೇಳುಗರಿಗೆಲ್ಲ ಅನಿತಾ ಎಸ್ಜಿ ಮಾಡುವ ನಮಸ್ಕಾರಗಳು.

ಕೇಳುಗರೆ, ಈಗ ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಭವನದಲ್ಲಿ ನಡೆಯಲಿರುವ ಸಿವಿಲ್ ಇನ್ವೆಸ್ಟಿಯರ್ ಸಮಾರಂಭದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ.

ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.

0: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
1: ತೆಂಗಿನ ತೇರು ತೆಂಗಿನ ತೇರು ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು
2: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
1: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
0: ಮೇ ತಿಂಗಳ 25-30 ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.

0: ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ. ಇದು ಆಕಾಶವಾಣಿ ಹಾಸನ ಕೇಂದ್ರ. ಸಮಯ ಆಗ್ತಾ ಇದೆ 6 ಗಂಟೆ. ಇನ್ನು ಮುಂದೆ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮೊದಲಿಗೆ ಸಂಜೆ ಪ್ರಸಾರದಲ್ಲಿ 6:20 ಭಾವಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗ ಫಲಸಿರಿ, ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿ, ಹಾಸನ ಜಿಲ್ಲೆಯಲ್ಲಿ ಬೆಳೆಯುವ ಪ್ರಮುಖ ತೋಟಗಾರಿಕೆ ಬೆಳೆಗಳು ಹಾಗೂ ಮುಂಗಾರು ಹಂಗಾಮಿನಲ್ಲಿ ಅವುಗಳ ನಾಟಿ ಮಾಡುವ ವಿಧಾನ, ಅಂತರ, ಇತರೆ ಬೇಸಾಯ ಕ್ರಮಗಳ ಕುರಿತು ಬೇಲೂರಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಕೆಬಿ ಸತೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. 7:45 ಕನ್ನಡ ಚಿತ್ರಗೀತೆಗಳು, 8:00 ಯುವವಾಣಿ ಯುವರಸ ಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ, ಪ್ರಸ್ತುತಿ ಕೋಮಲ್ ಕೆಪಿ, ಕಾರ್ಯಕ್ರಮ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 8:30 ಗಜಲ್ಗಳು, 9:30 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಸತ್ಯ ಹರಿಶ್ಚಂದ್ರ ಪ್ರಸಾರವಾಗುವುದು. ಇನ್ನು 10:30 ಗೀತ್ ಗಾತಾ ಚಲ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ. ಕೆಳಗರೆ, ನಮ್ಮ ನಿಲಯದಿಂದ ನಾಳೆ ಮೂಡಿಬರುವ ಕಾರ್ಯಕ್ರಮಗಳ ವಿವರ. ಬೆಳಗಿನ ಪ್ರಸಾರದಲ್ಲಿ 6:10 ಸ್ತುತಿ ಮಲ್ಲಿಕಾ, 6:30 ಚಿಂತನ ಡಾ ಡಿ ಸತೀಶ್ ಚಂದ್ರ ಅವರಿಂದ, 6:35 ಭಾವಗೀತೆಗಳು, 6:45 ರೈತರಿಗೆ ಸಲಹೆ, 6:50 ಹಾಗೂ ಸಂಜೆ 6:15 ಪ್ರಾಯೋಜಿತ ಕಾರ್ಯಕ್ರಮ ಶ್ರೀ ಕೆರಗೋಡಿ ರಂಗಾಪುರ ಶ್ರೀಮಠ ಸೇವಾ ಚಟುವಟಿಕೆಗಳು. ಕೆರಗೋಡಿ ಪ್ರಾಯೋಜಕರು ಶ್ರೀ ಕೆರಗೋಡಿ ರಂಗಾಪುರ ಶ್ರೀಮಠ, ಕೆರಗೋಡಿ, ತಿಬಟೂರು, ತುಮಕೂರು ಜಿಲ್ಲೆ. ಇನ್ನು 7:15 ಪಾರಿಜಾತ ಕನ್ನಡ ಸಾಹಿತ್ಯ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ, ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳವಾರ್. 7:45 ಸವಿಗಾನ, 8:30 ಸೊಬಗಿನ ಶಾಲೆ, ಹಾಸನ ತಾಲೂಕಿನ ಮಡೆನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕುರಿತು ಮಾಹಿತಿ, ಪ್ರಸ್ತುತಿ ಡಾ ಮಂಜುನಾಥ್ ಕೆಎಂ. 9:00 ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಪದ ಸಂಪದ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು, 10:30 ಹಲೋ ಗೆಳೆಯರೆ ಲಿಸ್ನರ್ಸ್ ಚಾಯ್ಸ್ ಪ್ರೋಗ್ರಾಂ. ಇನ್ನು 11:00 ಫುಲ್ವಾರಿ ಗೀತೋಂಕ ಆಂಗನ್ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗುವುದು, ಇದರಲ್ಲಿ ಜಯಶ್ರೀ ಪಟ್ನೇಕರ್ ಅವರ ರುದ್ರವೀಣಾ ವಾದನ ಮೂಡಿಬರಲಿದೆ. ಕೆಳಗರೆ, ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ನಾಟಕ ನಾವು ಸೂಪರ್ ವುಮೆನ್ ರಚನೆ ನೇತ್ರಾ ಕೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಬೆನ್ನು ಹುರಿ ಹಾಗೂ ದೇಹದ ಇತರೆ ಭಾಗಗಳಿಗೆ ಬರುವ ತೊಂದರೆಗಳು, ಆಯುರ್ವೇದದ ಚಿಕಿತ್ಸೆ, ಈ ಕುರಿತು ಆಯುರ್ವೇದ ತಜ್ಞರಾದ ಡಾ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ, ಇದರಲ್ಲಿ ಪ್ರಧಾನಮಂತ್ರಿ ರಾಷ್ಟೀಯ ಗೋಕುಲ್ ಮಿಷನ್ ಮೂಡಿಬರುವುದು. 1:20 ಭಾವಗೀತೆಗಳು, 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. 3:00 ಸಖಿ ಸಹೇಲಿ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ, 4:00 ಎಕ್ಜೋಟೆ ಥಿಯೇಟರ್ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ಸಂಜೆ ಪ್ರಸಾರದಲ್ಲಿ 5:00 ನಿಮ್ಮ ಸಂದೇಶ ಮೇಘ ಸಂಗೀತ, 6:20 ಭಾವಗೀತೆಗಳನ್ನು ಆಲಿಸಬಹುದು, 6:30 ಅವಲೋಕನ, 6:50 ಕಿಸಾನ್ ಮಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ, ಇದರಲ್ಲಿ ನಿವೃತ್ತ ಯೋಧನ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಕುರಿತು ಹಾಸನ ತಾಲೂಕು ಮೊತ್ತತ್ತಿ ಗ್ರಾಮದ ಎಂಡಿ ತುಳಸಿರಾಮ್ ಅವರೊಂದಿಗೆ ಮಾತುಕತೆಯ ಮೊದಲ ಭಾಗ ಪ್ರಸಾರವಾಗುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು, 8:00 ವನಿತಾ ವಿಹಾರ, ಇದರಲ್ಲಿ ಶಾಸ್ತ್ರೀಯ ಸಂಗೀತ ಕಲಾವಿದೆ ಸ್ಮೃತಿ ಎಸ್ಸಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. 8:30 ಗಜಲ್ಗಳನ್ನು ಆಲಿಸಬಹುದು. 9:15 ಪ್ರಚಲಿತ ವಿದ್ಯಮಾನ ಸ್ಪಾಟ್ಲೈಟ್ ಮೂಡಿಬರುವುದು. 9:30 ನಮ್ಮ ನಿಲಯದಿಂದ ವೀರಗಾಸೆ ಕುಣಿತ, ಚಿಕ್ಕನಾಯಕನಹಳ್ಳಿ ತಾಲೂಕು ದೊಡ್ಡಬಿದಿರೆ ಗ್ರಾಮದ ನಾಗಭೂಷಣ್ ಡಿಎಸ್ ಮತ್ತು ತಂಡದವರಿಂದ ವೀರಗಾಸೆ ಕುಣಿತ ಮೂಡಿಬರುವುದು. 10:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ, 10:30 ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು ಗೀತ್ ಗಾತಾ ಚಲ್ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ. ಕೇಳುಗರೆ, ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರ್ ಅನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಮುಂದಿನ ಪ್ರಸಾರ ದೆಹಲಿ ಕೇಂದ್ರದಿಂದ.
2: Good evening. This is Akashvani, the news read by Saira Mujtaba. President Draupadi Murmu today conferred Padma Awards to 66 eminent personalities for the year 2026 at the first civil investiture ceremony held at the Rashtrapati Bhavan. Of them, two were conferred with Padma Vibhushan, 6 with Padma Bhushan, and 58 personalities were conferred with Padma Shri. Noted film actor Dharmendra Singh Deol has been honored with Padma Vibhushan posthumously for his contribution in the field of art. The actor's wife and Lok Sabha MP Hema Malini received the award. The legendary Indian violin maestro Dr. N. Rajam was also honored with the Padma Vibhushan. In the category of Padma Bhushan, former Uttarakhand Chief Minister and Maharashtra Governor Bhagat Singh Koshyari was awarded Padma Bhushan for his services in the field of public affairs. Besides, Shatavdhani Dr. R. Ganesh received the award in the field of art. Industrialist Uday Suresh Kumar Kotak received the Padma Bhushan for his contribution to trade and industry, while Dr. Kalipati Ramasamy Palaniswamy received the award in recognition of his outstanding contribution to the field of medicine. Those eminent personalities who have been honoured with Padma Shri include Indian women's cricket team captain Harmanpreet Kaur Bhullar for her contribution in the field of sports and Taga Ram Bheel for his contribution in the field of arts. During the ceremony, Vice President C.P. Radhakrishnan, Prime Minister Narendra Modi, Union Ministers Amit Shah, Gajendra Singh Shekhawat and H.D. Kumaraswamy, among others, were also present on the occasion. For the year 2026, the President has approved conferment of 131 Padma Awards, including 5 Padma Vibhushan, 13 Padma Bhushan and 113 Padma Shri Awards. The remaining Padma Awardees will be conferred in the second round of the ceremony to be held later. The government is making all efforts to ensure smooth supply of petroleum products within the country. Addressing the inter-ministerial briefing in New Delhi today on the recent developments in West Asia, Joint Secretary in the Ministry of Petroleum and Natural Gas, Sujata Sharma, said the refinery production of LPG in the country has been increased to 50,000 tons per day. The Joint Secretary said that over 8 lakh PNG connections have been gasified since March, adding that infrastructure has been created for 2,87,000 in connections. Additional Secretary of the Department of Fertilizers, Aparna Sharma, said that the overall stock position of fertilizers in the country remains comfortable. The Supreme Court has issued notice to the Union Government on a PIL seeking stricter prohibition of child labour in entertainment and hospitality-linked establishments. A bench comprising Chief Justice Suryakant and Justice Joymalia Bagchi and Justice Vipul M. Pancholi took note of the submissions made by child rights collective Just Rights for Children Alliance. A Delhi court today convicted Congress leader Alka Lamba in a case related to an assault on police personnel during a protest at the Jantar Mantar in the year 2024. Additional Chief Judicial Magistrate Ashwini Pamar convicted Lamba and fixed 5th of June to hear the arguments on Lamba's sentencing. The prosecution had accused Lamba, the president of the All India Mahila Congress, of obstructing police and blocking a public road while holding a protest at the Jantar Mantar on 29th of July 2024. Members of the Delhi Gymkhana Club today moved the Delhi High Court against the centre's order asking the club to hand over its premises to the government by the 5th of next month. The court listed the lawsuit for hearing tomorrow. The centre has asked the Gymkhana Club in Lachenz's Delhi to hand over its premises by 5th of June, citing that the 27.3-acre land parcel was required for strengthening and securing the defence infrastructure. In Tamil Nadu, political developments within the opposition AIADMK took a dramatic turn today as 3 MLAs belonging to the dissent group led by senior leader S.P. Velumani tendered their resignations from the assembly and joined the ruling Tamil Raga Vetrikaragam or TVK. Benchmark domestic equity indices ended on a bullish note today amid hopes of a possible agreement to end the U.S.-Iran conflict. Sensex surged 1,074 points or 1.4% to close at 76,489, while Nifty advanced 312 points to settle at 24,032. And that is the end of this news bulletin.
0: ಇದು ಆಕಾಶವಾಣಿಯ ಹಾಸನ ಕೇಂದ್ರ 107.2 MHz. ಸಮಯ ಸರಿಯಾಗಿ 6:10:08.
3: ಆಕಾಶವಾಣಿ ಹಾಸನ ಸೇವಾ ಮಾಹಿತಿ. ಆಕಾಶವಾಣಿ ಹಾಸನ.
4: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
5: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ಯುವರಸ ಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಕೋಮಲ್ ಕೆಪಿ, ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 24628 ಮತ್ತೊಂದು 24528. ಎಸ್ಟಿಡಿ ಕ್ರಮಾಂಕ 08172. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿ. ಯುವವಾಣಿ ಯುವರಸ ಪ್ರಶ್ನೆ ಕಾರ್ಯಕ್ರಮ. ಇದೊಂದು ಪ್ರಕಟಣೆ. ಸಕಲೇಶಪುರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ವ್ಯಾಪ್ತಿಯಲ್ಲಿ 9 ಅಂಗನವಾಡಿ ಕಾರ್ಯಕರ್ತೆ ಹಾಗೂ 73 ಅಂಗನವಾಡಿ ಸಹಾಯಕಿಯರ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಆಸಕ್ತ ಸ್ಥಳೀಯ ಅಭ್ಯರ್ಥಿಗಳು ಈ ಕಚೇರಿಯಲ್ಲಿ ಅರ್ಜಿಗಳನ್ನು ಪಡೆದು ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 24/6/2026 ಸಂಜೆ 5:30 ಒಳಗಾಗಿ. ಹೆಚ್ಚಿನ ಮಾಹಿತಿಗಾಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಸಕಲೇಶಪುರ ಇವರನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.

ಆತ್ಮೀಯ ರೈತ ಬಾಂಧವರೇ, ಗಮನಿಸಿ, ಇದೊಂದು ಪ್ರಕಟಣೆ. ಮಂಡ್ಯದ ಕೃಷಿ ವಿಶ್ವವಿದ್ಯಾನಿಲಯ ಹಾಗೂ ಹಾಸನದ ಕಾರಿಕೆರೆ ಸಮೀಪ ಇರುವ ಕೃಷಿ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಎರಡು ದಿನಗಳ ರಾಜ್ಯ ಮಟ್ಟದ ವೈಜ್ಞಾನಿಕ ಜೇನು ಸಾಕಾಣಿಕೆ ಕುರಿತ ವಿಚಾರ ಸಂಕಿರಣವನ್ನು ಮೇ ತಿಂಗಳ 26 ಹಾಗೂ 27 ಮಂಗಳವಾರ ಹಾಗೂ ಬುಧವಾರ ಆಯೋಜಿಸಲಾಗಿದೆ. ವೈಜ್ಞಾನಿಕ ಜೇನು ಸಾಕಾಣಿಕೆ, ಜೇನು ಸಾಕಾಣಿಕೆಯಿಂದ ದೊರೆಯುವ ಉಪಯೋಗಗಳು, ಜೇನು ಸಾಕಾಣಿಕೆಯಿಂದ ದೊರೆಯುವ ಪ್ರತ್ಯಕ್ಷ ಹಾಗೂ ಪರೋಕ್ಷ ಅನುಕೂಲಗಳನ್ನು ಕುರಿತು ಈ ಎರಡು ದಿನಗಳ ವಿಚಾರ ಸಂಕಿರಣದಲ್ಲಿ ತರಬೇತಿಯನ್ನು ನೀಡಲಾಗುವುದು. ಆಸಕ್ತ ಕೃಷಿಕರು ಎರಡು ದಿನಗಳ ಕಾಲ ರಾಜ್ಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಅನುಕೂಲವನ್ನು ಮಾಡಿಕೊಳ್ಳಬಹುದು ಎಂದು ಕೃಷಿ ಮಹಾವಿದ್ಯಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ನೋಂದಣಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಕ್ಕೆ ಮೊಬೈಲ್ ಸಂಖ್ಯೆ 7829947307. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.

0: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.
1: ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭವಾಗಿದೆ.

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರ್ತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನ ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮಕ್ಕೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
2: ಕೇಳುಗರೆ, ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
3: 9845450395.
0: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
4: ಆಕಾಶವಾಣಿ ಹಾಸನ.
3: ಕೇಳುಗರೆ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಎಸ್ಪಿ ಶೈಲಜಾ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ಡಾ ಕೆಸಿ ಶಿವಪ್ಪನವರ ಭಾವಗೀತೆ

0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಎಸ್ಎಸ್ಎಲ್ಸಿ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 9448720237.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಭಾವಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ರತ್ನಮಾಲಾ ಪ್ರಕಾಶ್ ಅವರ ಸ್ವರದಲ್ಲಿರುವ ಬಿಎಂ ಶ್ರೀಕಂಠಯ್ಯನವರ ರಚನೆಯ ಭಾವಗೀತೆ

0: ಕೇಳುಗರೆ, ಇದುವರೆಗೂ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ.
1: ಆಕಾಶವಾಣಿ ಇನ್ನೀಗ ಕೇಳಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ.
2: ಆಕಾಶವಾಣಿ ಧಾರವಾಡ ಜಿಲ್ಲೆ ವಾರ್ತಾಪತ್ರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಎ ನ್ಯೂ ಐಕಾನ್ ಫಾರ್ ಫಿಟರ್ ಇಂಡಿಯಾ ಪೆಡಲಿಂಗ್ ಟು 2030 ಧ್ಯೇಯದೊಂದಿಗೆ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಖೇಲೋ ಇಂಡಿಯಾ ಕೇಂದ್ರಗಳು ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯ್ ಕೇಂದ್ರಗಳ ಸಹಯೋಗದಲ್ಲಿ ಜನಜಾಗೃತಿ ಸೈಕ್ಲೋಥಾನ್ ಜರುಗಿತು. ಅಹಮದಾಬಾದ್ನ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವಿಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ಗೆ ಚಾಲನೆ ನೀಡಿದರು. ರೈಲ್ವೆ ರಕ್ಷಣಾ ದಳದ ಧಾರವಾಡ ಘಟಕದ ಸಿಬ್ಬಂದಿ ಸೇರಿದಂತೆ 75 ಆಸಕ್ತ ಸೈಕ್ಲಿಸ್ಟ್ಗಳು ಪಾಲ್ಗೊಂಡಿದ್ದರು. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗದಿಂದ ಉತ್ತರ ಕರ್ನಾಟಕಕ್ಕೆ 3 ಹೊಸ ವಿಶೇಷ ರೈಲುಗಳಿಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಹಸಿರು ಧ್ವಜ ತೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಕಿತ್ತೂರು ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಜನರ ದಶಕಗಳ ಬೇಡಿಕೆಗೆ ಮನ್ನಣೆ ನೀಡಿ ಹೈದರಾಬಾದ್ಗೆ ನೇರ ಸಂಪರ್ಕ ಕಲ್ಪಿಸುವ ರೈಲುಗಳು ಸೇರಿದಂತೆ ಒಟ್ಟು 3 ವಿಶೇಷ ರೈಲುಗಳನ್ನು ಒದಗಿಸಲಾಗಿದೆ ಎಂದರು. ಭಾರತೀಯ ರೈಲ್ವೆ 99% ರೈಲು ಮಾರ್ಗ ವಿದ್ಯುದೀಕರಣ ಸಾಧಿಸಿದ್ದು ಇಂಧನದ ಮೇಲಿನ ಅವಲಂಬನೆಯನ್ನು ಗಣನೀಯ ಪ್ರಮಾಣದಲ್ಲಿ ಕಡಿತಗೊಳಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಶ್ಲಾಘಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಜಾಗತಿಕ ಸವಾಲುಗಳ ಮಧ್ಯೆಯೂ ನವ ಹಾಗೂ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಪ್ರಗತಿಯಾಗಿದೆ, ಭಾರತ ಆರ್ಥಿಕ ಸ್ಥಿರತೆ ಸಾಧಿಸಿದೆ ಎಂದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ನೈಋತ್ಯ ರೈಲ್ವೆ ಅಧಿಕಾರಿಗಳ ಕ್ಲಬ್ನಲ್ಲಿ ಜರುಗಿದ ರೋಜ್ಗಾರ್ ಮೇಳದಲ್ಲಿ 150 ಉದ್ಯೋಗಾಕಾಂಕ್ಷಿಗಳಿಗೆ ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಆದೇಶ ನೀಡಿ ಅಭಿನಂದಿಸಿದರು. ಧಾರವಾಡ ನಗರಕ್ಕೆ ಪ್ರತ್ಯೇಕ ಪಾಲಿಕೆ ರಚನೆಗೆ ತಮ್ಮ ಒಮ್ಮತವಿದೆ. ಸಂಬಂಧಿತ ಕಡತಕ್ಕೆ ರಾಜ್ಯಪಾಲರ ಅನುಮೋದನೆ ಪಡೆಯಲು ರಾಜ್ಯ ಸರ್ಕಾರ ಕಾರ್ಯೋನ್ಮುಖವಾಗಿದೆ ಎಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಪರಿಶೀಲಿಸಿದರು. ಧಾರವಾಡ ಜಿಲ್ಲೆ ಹಾಗೂ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತಾಲಯ ವ್ಯಾಪ್ತಿಯ ಕಾನೂನು ಸುವ್ಯವಸ್ಥೆ, ಸಂಚಾರ ಸೇರಿದಂತೆ ಸಾರ್ವಜನಿಕ ಕುಂದುಕೊರತೆಗಳ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನಾ ಸಭೆ ನಡೆಸಿದರು. ಅಪರಾಧ ಪ್ರಕರಣಗಳನ್ನು ನಿಯಂತ್ರಿಸಿ ಶ್ರೀಸಾಮಾನ್ಯರಿಗೆ ರಕ್ಷಣೆ ಒದಗಿಸಲು ಪೊಲೀಸ್ ಇಲಾಖೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದೆ. ಮಾದಕ ವಸ್ತುಗಳ ಸಾಗಣೆ, ಮಾರಾಟ ಹಾಗೂ ಸೇವನೆ ಸಂಬಂಧಿ ಅಪರಾಧ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ನಿರ್ದೇಶಿಸಿದ್ದಾಗಿ ಸಚಿವರು ತಿಳಿಸಿದರು. ಧಾರವಾಡ ಜಿಲ್ಲೆಯ ಕಲಘಟಕಿ, ಅಳ್ನಾವರ, ಕುಂದಗೋಳ ಪಟ್ಟಣ ಪಂಚಾಯಿತಿ ಹಾಗೂ ಅಣ್ಣಿಗೇರಿ ಮತ್ತು ನವಲಗುಂದ ಪುರಸಭೆ ವ್ಯಾಪ್ತಿಯಲ್ಲಿ ಧಾರವಾಡ ಜಿಲ್ಲಾ ಪೊಲೀಸ್ ವತಿಯಿಂದ ವಿನೂತನ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಂ ಆರಂಭಿಸಲಾಗಿದೆ. ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಊಟ ಹಾಗೂ ಮೊಟ್ಟೆ ವಿತರಣೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಶಾಲೆಗಳು ಹಾಗೂ ವಸತಿ ನಿಲಯಗಳಿಗೆ ಅಗತ್ಯವಾದ ಗ್ಯಾಸ್ ಸಂಪರ್ಕಗಳನ್ನು ತಕ್ಷಣವೇ ಒದಗಿಸುವಂತೆ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಜರುಗಲಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಎಸ್ಐಆರ್ 2026 ಕುರಿತು ಕೇಂದ್ರ ಚುನಾವಣಾ ಆಯೋಗ ಹೊರಡಿಸಿರುವ ವೇಳಾಪಟ್ಟಿ ಬಗ್ಗೆ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಅವರು ಮಾಹಿತಿ ನೀಡಿದರು. ಇದುವರೆಗೆ ಧಾರವಾಡ ಜಿಲ್ಲೆ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಅಕ್ಷಯ್ ಕುಮಾರ್ ದೊಡ್ಡಮನಿ. ಸಂಯೋಜನೆ ಧಾರವಾಡ ಮತ್ತು ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಎನ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
0: ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಕೇಳುಗರೆ, ಸಮಯ ಸರಿಯಾಗಿ 6:35.14.
3: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
4: ನಮಸ್ತೆ, ನಾನು ಡಾಕ್ಟರ್ ಪ್ರೇಮಾ, ಫಿಸಿಷಿಯನ್ ಅಂಡ್ ಇಂಟರ್ನಿಸ್ಟ್ ಶ್ರೀ ಹಾಸನಾಂಬ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ ಒಪಿಡಿ ಟೈಮಿಂಗ್ಸ್ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಲಭ್ಯವಿರುತ್ತದೆ. ಇಲ್ಲಿ ಒಪಿಡಿ ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್ ಎರಡೂ ಲಭ್ಯವಿರುತ್ತದೆ.
3: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, ಎಸ್ಜೆಪಿ ರಸ್ತೆ, ಕೆಆರ್ಪುರಂ, ಹಾಸನ.
5: ಕಳೆದ 10 ವರ್ಷಗಳಿಂದ ಹಾಸನದಲ್ಲಿ ಪ್ರಸಿದ್ಧವಾಗಿರುವ ಎಸ್ಆರ್ಎಸ್ ಪ್ರಜ್ಞಾ ವಿದ್ಯಾ ಸ್ಕೂಲ್ ತನ್ನ 2ನೇ ಯೂನಿಟ್ ಅನ್ನು ಆರಂಭಿಸಿದ್ದಾರೆ. ಐಸಿಎಸ್ಇ ಪಠ್ಯ, ಪಂಚತತ್ವ ಶಿಕ್ಷಣ, ಅನುಭವಿ ಶಿಕ್ಷಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ, ಕ್ರೀಡೆ, ಕರಾಟೆ, ಚೆಸ್, ಸಂಗೀತ, ನೃತ್ಯ, ಚಿತ್ರಕಲೆ ಹಾಗೂ ಮಕ್ಕಳ ಸುರಕ್ಷತೆಗಾಗಿ ಸುಸಜ್ಜಿತ ಸಾರಿಗೆ ವ್ಯವಸ್ಥೆ ಇದೆ. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಎಸ್ಆರ್ಎಸ್ ಪ್ರಜ್ಞಾ ವಿದ್ಯಾ ಸ್ಕೂಲ್ ಯೂನಿಟ್ 2, ಹಾಸನ ಮೈಸೂರು ರಸ್ತೆ KIADB ಹಾಸನ. ದೂರವಾಣಿ ಸಂಖ್ಯೆ 0817226278 ಅಥವಾ 9448301389.
0: ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್. ಸಮಯಾಗ್ತಾ ಇದೆ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಮೂಡಿಬರುವುದು.
1: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
6: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ.

0: govt.in.
1: ಅಪ್ಪ ಕಾಲೇಜ್ ಫೀಸ್ ಜಾಸ್ತಿ ಇದೆ.
2: ಮಗಳೇ
1: ನೆನಪಿದ್ಯಾ, ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ.
2: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
3: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್ ಪೂರ್ತಿ ಫ್ರೀ. ಹೋಗಣ್ವ?
1: ಎಲ್ಲಿಗೆ?
3: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು ಆಕ್ಟಿವ್.
1: RBI ಹೇಳುತ್ತೆ
4: ಜಾಣರಾಗಿರಿ ಜಾಗರೂಕರಾಗಿರಿ.
5: ಹೇಳಿ ಹೇಳಿ ಸಾಕಾಯ್ತು.
6: ಏನಾಯ್ತು?
5: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
6: ಮೊದ್ಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
5: ಕರೆಕ್ಟ್.
6: ಹಾಗೆ ಮೊದ್ಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದ್ಲು ಬ್ಯಾಂಕ್ ಆಮೇಲೆ CMS ಪೋರ್ಟಲ್, ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಗ್.
7: RBI ಹೇಳುತ್ತೆ
8: ಮೊದ್ಲು ನಮ್ಮ ಬ್ಯಾಂಕ್ ಆಮೇಲೆ RBI ಒಂಬುಡ್ಸ್ಮನ್. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 FM ರೈನ್ಬೋ 101.3 MHz ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
9: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
10: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
11: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ರಾಜ್ಯದ 8 ಸಾಧಕರ ಪೈಕಿ 3 ಪ್ರಶಸ್ತಿ ಸ್ವೀಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ, ನಾಳೆ ಕಾಂಗ್ರೆಸ್ ಹೈಕಮಾಂಡ್ನ ಪ್ರಮುಖ ಸಭೆಯಲ್ಲಿ ಭಾಗಿ. ಅರಣ್ಯ ಭೂಮಿ ಒತ್ತುವರಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶೂನ್ಯ ಸಹಿಷ್ಣುತೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಬೆಳಗಾವಿ ಪಾಲಿಕೆಯಲ್ಲಿ ಕರ್ನಾಟಕ ಪರ ಗೊತ್ತುವಳಿಗೆ ಆಗ್ರಹ, ನಾಳೆ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ. ರಾಷ್ಟಪತಿ ಭವನದಲ್ಲಿ ಇಂದು ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇಬ್ಬರು ಸಾಧಕರಿಗೆ ಪದ್ಮವಿಭೂಷಣ, 6 ಸಾಧಕರಿಗೆ ಪದ್ಮಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಿಟೀಲು ವಾದಕ ಡಾ ಎನ್ ರಾಜಂ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇಂದು ನಡೆದ ಸಮಾರಂಭದಲ್ಲಿ ಕರ್ನಾಟಕದ 3 ಸಾಧಕರಿಗೆ ರಾಷ್ಟಪತಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು. ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಶತಾವಧಾನಿ ಡಾ ಆರ್ ಗಣೇಶ್ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಸಾಮಾಜಿಕ ಸೇವೆ ವಿಭಾಗದಲ್ಲಿ ಪುಸ್ತಕ ಮನೆ ಖ್ಯಾತಿಯ ಅಂಕೇಗೌಡ ಎಂ ಮತ್ತು ಎಸ್ಜಿ ಸುಶೀಲಮ್ಮ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದರು. ಪದ್ಮಭೂಷಣ ವಿಭಾಗದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿನ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಕೈಗಾರಿಕೋದ್ಯಮಿ ಉದಯ್ ಸುರೇಶ್ ಕುಮಾರ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಡಾ ಕಲ್ಲಿಪಟ್ಟಿ ರಾಮಸ್ವಾಮಿ ಪಲ್ಲೈಸ್ವಾಮಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಇದೇ ವೇಳೆ ಕನ್ನಡಿಗರಾದ ಅಂಕೇಗೌಡರು ಎಸ್ಜಿ ಸುಶೀಲಮ್ಮ ಅವರ ಜೊತೆಗೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ಪ್ರೀತ್ ಕೌರ್ ಸೇರಿದಂತೆ ಒಟ್ಟು 58 ಗಣ್ಯರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ

0: ಇಂದು ಸಂಜೆಯೇ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಮತ್ತೊಂದೆಡೆ ಹೈಕಮಾಂಡ್ ಸೂಚಿಸಿದರೆ ತಾವು ಸಹ ದೆಹಲಿಗೆ ಭೇಟಿ ನೀಡುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಂಬರುವ 2028 ಚುನಾವಣೆಯಲ್ಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವೇ ಮರಳಿ ಅಧಿಕಾರಕ್ಕೆ ಬರಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಮೂಲಗಳ ಪ್ರಕಾರ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಹಿರಿಯ ನಾಯಕ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಹಿರಿಯ ನಾಯಕರ ಸಭೆ ನಡೆಯಲಿದ್ದು ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಹಾಗೂ ಮುಂಬರುವ ರಾಜಕೀಯ ಬೆಳವಣಿಗೆಗಳ ಕುರಿತು ಚರ್ಚೆಗಳು ನಡೆಯುವ ನಿರೀಕ್ಷೆ ಇದೆ. ಅರಣ್ಯ ಭೂಮಿ ಒತ್ತುವರಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶೂನ್ಯ ಸಹಿಷ್ಣುತೆ ತಳೆದಿದ್ದು ಹೊಸ ಒತ್ತುವರಿಗೆ ಅವಕಾಶ ನೀಡಬಾರದು ಮತ್ತು 2015 ನಂತರದ ಎಲ್ಲ ಒತ್ತುವರಿ ತೆರವು ಮಾಡಬೇಕು ಎಂದು ಅರಣ್ಯ ಜೀವಿಶಾಸ್ತ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಉಡುಪಿಯಲ್ಲಿಂದು ಅರಣ್ಯ ಮತ್ತು ಪರಿಸರ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ಸೂಚನೆ ನೀಡಿರುವ ಸಚಿವರು 2015 ಮೊದಲು ರಾಜ್ಯದಲ್ಲಿ ಒಟ್ಟು 2,00,000 ಎಕರೆ ಅರಣ್ಯ ಭೂಮಿ ಒತ್ತುವರಿ ಆಗಿರುವುದಾಗಿ ಪ್ರಮಾಣ ಪತ್ರ ಸಲ್ಲಿಸಲಾಗಿದೆ. ಇದರಲ್ಲಿ ಜೀವನೋಪಾಯಕ್ಕಾಗಿ ಒತ್ತುವರಿ ಮಾಡಿರುವ ಅಂದರೆ ಪಟ್ಟಭೂಮಿ ಸೇರಿ 3 ಎಕರೆಗಿಂತ ಕಡಿಮೆ ಒತ್ತುವರಿ ಮಾಡಿರುವ ಕುಟುಂಬಗಳಿಗೆ ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡುವವರೆಗೆ ತೆರವು ಮಾಡದಂತೆ ನಿರ್ಣಯಿಸಿದೆ. 3 ಎಕರೆಗಿಂತ ಹೆಚ್ಚಿನ ಒತ್ತುವರಿಯನ್ನು ತೆರವು ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿಯಿಂದ ಅರ್ಹರ ಹೆಸರುಗಳು ಕೈಬಿಟ್ಟು ಹೋಗದಂತೆ ಜಾಗ್ರತೆ ವಹಿಸಲು ಬಿಎಲ್ಒಗಳು ನೀಡುವ ಎನ್ಯುಮರೇಷನ್ ಫಾರಂಗಳನ್ನು ಬಳಸಿ ಪಿಎಲ್ಎಗಳಿಗೆ ಸೂಕ್ತ ತರಬೇತಿ ನೀಡುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ದೇವನಹಳ್ಳಿಯಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಕೆ ಶಿವಕುಮಾರ್, ಸಾರ್ವಜನಿಕ ಕಲ್ಯಾಣದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವ ಎಸ್ಐಆರ್ ಯೋಜನೆ ಕುರಿತು ಸಾರ್ವಜನಿಕರು ಹಾಗೂ ಕಾರ್ಯಕರ್ತರಲ್ಲಿ ಜಾಗೃತಿ ಮೂಡಿಸಲು ಪಕ್ಷದ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ಇದಕ್ಕೂ ಮುನ್ನ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅರ್ಹ ಫಲಾನುಭವಿಗಳ ದಾಖಲೆಗಳನ್ನು ಮರು ಪರಿಶೀಲಿಸಲಾಗುತ್ತಿದೆ ಎಂದು ತಿಳಿಸಿದರು. ಮೃತಪಟ್ಟವರ ಹೆಸರಿನಲ್ಲಿ ಹಣ ವರ್ಗಾವಣೆಯಾಗುತ್ತಿರುವುದು ಸೇರಿದಂತೆ ಸುಮಾರು 100 ಕೋಟಿಯಷ್ಟು ಹಣ ದುರುಪಯೋಗವಾಗುತ್ತಿರುವುದು ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಯೋಜನೆಗಳು ನಿಜವಾದ ಫಲಾನುಭವಿಗಳಿಗೆ ತಲುಪುತ್ತಿರುವುದನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ತಾಲೂಕಿನಲ್ಲೂ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ಪರವಾದ ಗೊತ್ತುವಳಿಯನ್ನು ಅಂಗೀಕರಿಸಬೇಕು ಎಂದು ಆಗ್ರಹಿಸಿ ವಿವಿಧ ಕನ್ನಡ ಪರ ಸಂಘಟನೆಗಳು ನಾಳೆ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ಪ್ರತಿಭಟಿಸಲು ನಿರ್ಧರಿಸಿವೆ. 20ಕ್ಕೂ ಹೆಚ್ಚು ಸಂಘಟನೆಗಳು ಜಂಟಿಯಾಗಿ ಈ ಹೋರಾಟ ಹಮ್ಮಿಕೊಂಡಿದ್ದು ಹಿರಿಯ ಮುಖಂಡರಾದ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ಹಾಗೂ ಕೆಆರ್ ಕುಮಾರ್ ನೇತೃತ್ವ ವಹಿಸಲಿದ್ದಾರೆ. ಪ್ರತಿಭಟನೆಗೂ ಮುನ್ನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಹಲ್ಮಿಡಿ ಶಾಸನದ ಪ್ರತಿಕೃತಿಗೆ ಪವಿತ್ರ ನದಿಗಳ ಜಲ ಹಾಗೂ ಕ್ಷೀರಾಭಿಷೇಕ ನೆರವೇರಿಸಲಾಗುವುದು. ಬೆಳಗಾವಿಯು ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದ್ದು ಗಡಿ ವಿವಾದಕ್ಕೆ ಮಹಾಜನ್ ಆಯೋಗದ ವರದಿಯೇ ಅಂತಿಮ ಎಂಬ ಗೊತ್ತುವಳಿಯನ್ನು ಪಾಲಿಕೆ ತಕ್ಷಣವೇ ಅಂಗೀಕರಿಸಬೇಕು ಎಂದು ಕನ್ನಡ ಸೇನೆ ಕರ್ನಾಟಕದ ರಾಜ್ಯಾಧ್ಯಕ್ಷ ಕೆಆರ್ ಕುಮಾರ್ ಒತ್ತಾಯಿಸಿದ್ದಾರೆ. ಸದೃಢ ಹಾಗೂ ಸ್ವಾಸ್ಥ್ಯ ಸಮಾಜ ನಿರ್ಮಿಸಲು ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ಅತ್ಯಗತ್ಯ ಎಂದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಎಚ್ಪಿ ಸಂದೇಶ್ ಹೇಳಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಇಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ನಡೆದ ವಸತಿ ಶಾಲೆ ಮತ್ತು ಕಾಲೇಜುಗಳ ಪ್ರಾಂಶುಪಾಲರ ಆಡಳಿತ ಮತ್ತು ಶೈಕ್ಷಣಿಕ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದ ಅಭಿವೃದ್ದಿ ಹಾಗೂ ಪ್ರಗತಿಯ ನಿಜವಾದ ಅಳತೆಗೋಲು ಶಿಕ್ಷಣ. ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಕ್ಷರ, ಅನ್ನ ಮತ್ತು ಜ್ಞಾನದ ದಾಸೋಹ ನೀಡುವಲ್ಲಿ ಪ್ರಾಂಶುಪಾಲರ ಪಾತ್ರ ಬಹುಮುಖ್ಯವಾಗಿದೆ. ಪ್ರಸ್ತುತ ವಸತಿ ಶಾಲೆಗಳು ರಾಜ್ಯಮಟ್ಟದಲ್ಲಿ ಶೇಕಡ 99.57% ಅತ್ಯುತ್ತಮ ಫಲಿತಾಂಶ ಮಾಡಿರುವುದು ಹೆಮ್ಮೆಯ ವಿಚಾರ. ಈ ಸಾಧನೆಯ ಸಂಪೂರ್ಣ ಕೀರ್ತಿ ರಾಜ್ಯದ ಎಲ್ಲ ಪ್ರಾಂಶುಪಾಲರಿಗೆ ಸಲ್ಲಬೇಕು ಎಂದರು. ದೇಶಾದ್ಯಂತ ಒಟ್ಟು 500 ಕಡೆಗಳಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ

0: ಅಭಿಯಾನವನ್ನು ನಡೆಸಲಾಗುವುದು ಎಂದು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ತಿಳಿಸಿದ್ದಾರೆ. ಮೈಸೂರಿನ ಹೊರವಲಯದ ಪ್ರಜಾಪಿತ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರಶಿಕ್ಷಣಾರ್ಥಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಓರ್ವ ಸಚಿವರಿಗೆ ಖಾತೆ ಮರುಹಂಚಿಕೆ ಮಾಡಿ ಅಧಿಸೂಚನೆ ಹೊರಡಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಪ್ರಮುಖ ಚಾಮರಾಜನಗರದಲ್ಲಿ 5, ಮಂಡ್ಯದ ಕೃಷ್ಣರಾಜಸಾಗರದಲ್ಲಿ 2 ಸೆಂಟಿಮೀಟರ್ ಮಳೆಯಾಗಿದೆ. ಬೀದರ್ನಲ್ಲಿ ಗರಿಷ್ಠ 41.2 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ರಾಜ್ಯದ ಕರಾವಳಿಯ ಕೆಲವೆಡೆ, ಉತ್ತರ ಒಳನಾಡಿನ ಒಂದೆರಡು ಕಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲವು ಕಡೆ ನಾಳೆ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಅಬ್ಬರ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು, ಇದೇ 29ರವರೆಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ನಗರದಲ್ಲಿ ವಾರಪೂರ್ತಿ ಹಗುರದಿಂದ ಸಾಧಾರಣ ಮಳೆ ಮತ್ತು ಗುಡುಗು ಸಹಿತ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ಬಂಗಾಳ ಕೊಲ್ಲಿಯ ನೈರುತ್ಯ ಮತ್ತು ಪಕ್ಕದ ಪ್ರದೇಶಗಳಲ್ಲಿ ಮೇಲ್ಮುಖ ವಾಯು ಚಂಡಮಾರುತದ ಪ್ರಸರಣ ಉಂಟಾಗುವುದರಿಂದ ರಾಜ್ಯದಲ್ಲಿ ಮಳೆ ಹೆಚ್ಚಾಗಿದೆ. ಈ ಹವಾಮಾನ ಚಟುವಟಿಕೆಯಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆಯಾಗುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು, ಇಂದು ರಾಜ್ಯದ 8 ಸಾಧಕರ ಪೈಕಿ 3ರಿಂದ ಪ್ರಶಸ್ತಿ ಸ್ವೀಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ, ನಾಳೆ ಕಾಂಗ್ರೆಸ್ ಹೈಕಮಾಂಡ್ನ ಪ್ರಮುಖ ಸಭೆಯಲ್ಲಿ ಭಾಗಿ. ಅರಣ್ಯ ಭೂಮಿ ಒತ್ತುವರಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶೂನ್ಯ ಸಹಿಷ್ಣುತೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಬೆಳಗಾವಿ ಪಾಲಿಕೆಯಲ್ಲಿ ಕರ್ನಾಟಕ ಪರ ಗೊತ್ತುವಳಿಗೆ ಆಗ್ರಹ, ನಾಳೆ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
1: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ.
2: ಇಲ್ಲೋಡು, ಇದು ನಿನ್ನ ಹೆಸರಿಗೆ ಅಷ್ಟೇನು ಅವಸರ ಅತ್ತೆ?
3: ಅರೆ,
2: ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
4: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
5: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
2: ಹಾಗೆಲ್ಲ ಮಾತಾಡ್ಬೇಡಿ. ಏನು
6: ಆರ್.ಬಿ.ಐ ಹೇಳುತ್ತೆ?
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಕೃಷಿ ರಂಗ.

0: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಜಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ತೋಟಗಾರಿಕೆ ಇಲಾಖೆ ಹಾಸನ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯುವ ಪ್ರಮುಖ ತೋಟಗಾರಿಕೆ ಬೆಳೆಗಳು ಹಾಗೂ ಮುಂಗಾರು ಹಂಗಾಮಿನಲ್ಲಿ ಅವುಗಳ ನಾಟಿ ಮಾಡುವ ವಿಧಾನ, ಅಂತರ ಹಾಗೂ ಇತರೆ ಬೇಸಾಯ ಕ್ರಮಗಳನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ನಾವು ಇದೀಗ ಮುಂಗಾರು ಹಂಗಾಮಿನ ಹೊಸ್ತಿಲಿನಲ್ಲಿ ಇದ್ದೇವೆ. ಮಳೆ ಬೀಳುವ ಮುನ್ನ ಸಾಕಷ್ಟು ತಯಾರಿಗಳನ್ನು ನಮ್ಮ ಕೃಷಿಕರು ಮಾಡಿಕೊಂಡಿರ್ತಾರೆ. ಮಳೆ ಬಿದ್ದ ನಂತರ ಬಿತ್ತನೆಯನ್ನು ಮಾಡ್ತಕ್ಕಂಥದ್ದು, ವಿವಿಧ ಸಸಿಗಳನ್ನು ನಾಟಿ ಮಾಡ್ತಕ್ಕಂತಹ ಒಂದು ಕೆಲಸಗಳನ್ನು ಇನ್ನು ಮುಂದಿನ 2-3 ತಿಂಗಳವರೆಗೂ ಕೂಡ ನಿರಂತರವಾಗಿ ಮಾಡಲಾಗುತ್ತೆ. ಸಸಿಗಳ ಲಭ್ಯತೆ ಮತ್ತು ಅವರ ತಯಾರಿ ಯೋಜನೆ, ಇದಕ್ಕೆ ಅನುಗುಣವಾಗಿ ನಾಟಿಯ ಕ್ರಮಗಳು ಮುಂದುವರಿತಾ ಹೋಗುತ್ತೆ. ಆಗಸ್ಟ್ ತಿಂಗಳವರೆಗೂ ಕೂಡ ತೋಟಗಾರಿಕೆ ಬೆಳೆಗಳನ್ನು ಮತ್ತು ಅದರಲ್ಲೂ ಕೂಡ ವಿಶೇಷವಾಗಿ ಈ ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳು ಏನಿದ್ದಾವೋ ಇವುಗಳ ಗಿಡಗಳನ್ನು ನಾಟಿಯನ್ನು ಮಾಡಲಾಗುತ್ತೆ. ಈ ನಿಟ್ಟಿನಲ್ಲಿ ಈ ನಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ಯಾವ ಯಾವ ಗಿಡಗಳನ್ನು ಹೇಗೆ ಮತ್ತು ಯಾವ ವಿಧಾನದಲ್ಲಿ ನಾಟಿಯನ್ನು ಮಾಡಬೇಕು, ಮತ್ತು ಈ ಅಂತರ ಅನ್ನುವಂಥದ್ದು ಬಹಳ ಮುಖ್ಯ. ನಮಗೆ ಸಣ್ಣ ಸಸಿಗಳು ಇರುವಂತಹ ಸಂದರ್ಭದಲ್ಲಿ ಅದರ ಅಂದಾಜು ಗೊತ್ತಾಗಲ್ಲ. ಎಷ್ಟು ಉದ್ದ ಬೆಳೆಯುತ್ತೆ, ಎಷ್ಟು ಅಗಲ ಅದು ಹರಡ್ಕೊಳ್ಳುತ್ತೆ ಅನ್ನುವಂಥ ಅಂದಾಜು ಇರೋದಿಲ್ಲ. ಹಾಗಾಗಿ ಸಣ್ಣ ಸಸಿಗಳನ್ನು ಹತ್ತಿರಕ್ಕೆ ನಾಟಿ ಮಾಡ್ತಕ್ಕಂಥ ಕ್ರಮಗಳು ಈ ಹಿಂದಿನಿಂದಲೂ ಕೂಡ ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೊಂದು ಒಳ್ಳೆಯ ಉದಾಹರಣೆ ಅಂತ ಹೇಳಿದರೆ ತೆಂಗು. ತೆಂಗು ಚಿಕ್ಕ ಗಿಡಗಳನ್ನು ಹತ್ತತ್ರಕ್ಕೆ ನಾಟಿ ಮಾಡಿಬಿಡ್ತಾರೆ. ಆನಂತರ ಒಂದು 4-5 ವರ್ಷ ಆದಮೇಲೆ 8-10 ವರ್ಷ ಆದಮೇಲೆ ಬಹಳ ದೊಡ್ಡ ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಯಾವ ಅಂತರವನ್ನು ಇಟ್ಟು ತೋಟಗಾರಿಕೆ ಬೆಳೆಗಳನ್ನು ನಾವು ನಾಟಿಯನ್ನು ಮಾಡಿಕೊಳ್ಳಬೇಕು ಮತ್ತು ಬೇಸಾಯ ಕ್ರಮಗಳನ್ನು ಏನೆಲ್ಲ ಅನುಸರಿಸಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಬೇಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಕೆಬಿ ಸತೀಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಸರ್, ನಮಸ್ತೆ. ಸರ್,
2: ನಮ್ಮ ಹಾಸನ ಜಿಲ್ಲೆಯಲ್ಲಿ ಈ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಅನುಕೂಲಕರವಾದಂತಹ ಹವಾಮಾನ ಪರಿಸ್ಥಿತಿಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ವಿವರಿಸಿ ಸರ್.
3: ಹಾಸನ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಮಲೆನಾಡು ಮತ್ತು ಬಯಲು ಪ್ರದೇಶಗಳನ್ನು ಹೊಂದಿರತಕ್ಕಂಥ ಒಂದು ವಾತಾವರಣ ಇದೆ. ಇಲ್ಲಿ ವಿವಿಧ ತೋಟಗಾರಿಕೆಗಳ ಬೆಳೆಗಳನ್ನ ಬೆಳೀಲಿಕ್ಕೆ ನಮ್ಮ ಮಲೆನಾಡು ಭಾಗದಲ್ಲಿ ಮತ್ತು ಬಯಲು ಮಲೆನಾಡಲ್ಲಿ ಸಾಕಷ್ಟು ಅವಕಾಶಗಳಿದೆ ಸರ್. ಪ್ರಮುಖವಾಗಿ ನಾವು ಹವಾಮಾನ ಬಗ್ಗೆ ಹೇಳಬೇಕಂದ್ರೆ ಮಳೆಯ ಪ್ರಮಾಣ ಪ್ರತಿ ವರ್ಷ ಸರಾಸರಿ ಒಂದು 900 mm ನಿಂದ 2500 mm ಮಳೆ ಆಗ್ತದೆ ಸರ್. ಹಾಗೆಯೇ ನಮ್ಮ ಸಕಲೇಶ್ಪುರ ಮತ್ತು ಬೇಲೂರು ಮತ್ತು ಆಲೂರು ಅರಕಲಗೋಡು ಭಾಗದಲ್ಲಿ ಸ್ವಲ್ಪ ಮಲೆನಾಡು ಭಾಗ ಆಗಿರೋದ್ರಿಂದ ಅಲ್ಲಿ ಮಳೆ ಸ್ವಲ್ಪ ಹೆಚ್ಚಿಗೆ ಆಗ್ತದೆ ಸರ್. ಈ ಒಂದು ಪ್ರದೇಶದಲ್ಲಿ ನಾವು ಕಾಫಿ, ಏಲಕ್ಕಿ ಮತ್ತು ಇನ್ನಿತರೆ ಮೆಣಸು ಈ ಥರ ಸಾಂಬಾರು ಪದಾರ್ಥಗಳನ್ನ ಬೆಳೀಲಿಕ್ಕೆ ಭಾಳ ಯೋಗ್ಯವಾದಂಥ ಒಂದು ವಾತಾವರಣ ಈ ಒಂದು ಭಾಗದಲ್ಲಿದೆ ಸರ್. ಅದೇ ರೀತಿ ನಮ್ಮ ಚನ್ನಪಟ್ಟಣ, ಅರಸೀಕೆರೆ, ಹಾಸನ, ಹೊಳೆನೆಸರು ಈ ಭಾಗದಲ್ಲಿ ಬಯಲು ಪ್ರದೇಶದಲ್ಲಿ ಬರೋದ್ರಿಂದ ಇಲ್ಲಿ ತೋಟದ ಬೆಳೆಗಳಾದಂಥ ತೆಂಗು, ಅಡಿಕೆ, ಇನ್ನಿತರೆ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯೋಕ್ಕೆ ವಿಪುಲವಾದ ಅವಕಾಶ ಇದೆ ಸರ್. ಒಂದು ನಮ್ಮದು ಟೆಂಪರೇಚರ್ ಅಂದರೆ ತಾಪಮಾನ ಏನಿರ್ತದೆ ಅಂದರೆ ನಮ್ಮ ಹಾಸನದ ಸರಾಸರಿ ಸಾಮಾನ್ಯವಾಗಿ 15 degree centigrade -35 degree centigrade ಇರ್ತದೆ. ಬಹುಶಃ ಈ ವರ್ಷ ನಮ್ಮ ಒಂದು ಉಷ್ಣಾಂಶ 37-38 degreeವರೆಗೆ ಹೋಗಿರ್ತಕ್ಕಂಥ ಸಾಧ್ಯತೆ ಇದೆ ಸರ್.
2: ಹೌದು.
3: ಮತ್ತು ಇಂಥ ಒಂದು ವಾತಾವರಣದಲ್ಲಿ ನಾವು 15-35 degree ಇರ್ತಕ್ಕಂಥ ಉಷ್ಣಾಂಶದಲ್ಲಿ ಹಣ್ಣಿನ ಬೆಳೆಗಳು, ಅದೇ ರೀತಿ ತರಕಾರಿ ಬೆಳೆಗಳು, ಹೂವಿನ ಬೆಳೆಗಳನ್ನು ಬೆಳೆಯೋಕ್ಕೂ ಕೂಡ ಒಳ್ಳೆಯ ಅವಕಾಶಗಳಿದೆ. ಮತ್ತು ನಮ್ಮ ಮಲೆನಾಡು ಪ್ರದೇಶದಲ್ಲಿ ಹ್ಯುಮಿಡಿಟಿ ಕೂಡ ಜಾಸ್ತಿ ಇರ್ತದೆ ಸರ್. ಇದು ಕಾಫಿ ಮತ್ತು ಇತರೆ ಸಾಂಬಾರು ಬೆಳೆಗಳನ್ನ ಬೆಳೀಲಿಕ್ಕೆ ಭಾಳ ಯೋಗ್ಯ ಆಗಿರ್ತಕ್ಕಂಥ ಒಂದು
2: ಹವಾಮಾನ
3: ಸರ್. ಮತ್ತು ಹಾಗೆಯೇ ನಮ್ಮ ಹಾಸನ ಜಿಲ್ಲೆಗೆ ನಾವು ಸೀಮಿತವಾಗಿ ಮಾತಾಡೋದಾದರೆ ಒಳ್ಳೆ ಮಣ್ಣನ್ನು ಹೊಂದಿರತಕ್ಕಂಥ ಭೂಮಿ ಇದೆ ಸರ್. ಇಲ್ಲಿ ಮುಖ್ಯವಾಗಿ ಕೆಂಪು ಮಣ್ಣು ಇದೆ, ಲೋಮಿ ಮಣ್ಣು ಇದೆ, ಮತ್ತು ಅರಣ್ಯ ಮಿಶ್ರಿತ ಮಣ್ಣು ಇದೆ. ಈ ಎಲ್ಲ ಮಣ್ಣುಗಳು ಕೂಡ ನೀರನ್ನು ಜೀರ್ಣಿಸಿರ್ತಕ್ಕಂಥ ಸಾಮರ್ಥ್ಯವನ್ನು ಅಂದರೆ ನೀರನ್ನು ಹಿಡಿದಿರ್ತಕ್ಕಂಥ ಸಾಮರ್ಥ್ಯವನ್ನು ಹೆಚ್ಚಿಗೆ ಹೊಂದಿರೋದ್ರಿಂದ ನಾವು ಸಾಕಷ್ಟು ತೋಟಗಾರಿಕೆ ಬೆಳೆಗಳನ್ನ ತುಂಬ ಉತ್ತಮವಾಗಿ ಬೆಳೀಲಿಕ್ಕೆ ಅವಕಾಶ ಇದೆ ಸರ್. ಮತ್ತು ಮಲೆನಾಡು ಪ್ರದೇಶದಲ್ಲಿ ನಮಗೆ ಸಮುದ್ರ ಮಟ್ಟಕ್ಕಿಂತ ಎತ್ತರ ಇರೋದ್ರಿಂದ ಒಳ್ಳೆ ತಂಪಾದ ವಾತಾವರಣ ಕೂಡ ಲಭ್ಯತೆ ಇದೆ. ಇಲ್ಲಿ ಮೆಣಸು, ಕಾಫಿ, ಏಲಕ್ಕಿ ಮತ್ತು ಇನ್ನಿತರೆ ತೋಟಗಾರಿಕೆ ಬೆಳೆಗಳನ್ನ ಬೆಳೀಬೋದು. ಮತ್ತು ಸನ್ಲೈಟ್ ಅಂದರೆ ಸೂರ್ಯನ ಬೆಳಕು ಕೂಡ ನಮಗೆ ಸಾಕಷ್ಟು ಸಿಗ್ತದೆ ಹಾಸನ ಭಾಗದಲ್ಲಿ. ನಮ್ಮ ಹಾಸನ ಜಿಲ್ಲೆಯ ಎಲ್ಲ ಬೆಳೆಗಳು ಕೂಡ ಬೆಳೆಯಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ತೋಟದ ಬೆಳೆಗಳಿದೆ, ಹಣ್ಣಿನ ಬೆಳೆಗಳಿದೆ, ತರಕಾರಿ ಬೆಳೆಗಳು, ಹೂ ಬೆಳೆಗಳು ಇವೆಲ್ಲವನ್ನು ಬೆಳೆಗಳನ್ನ ಬೆಳೆಯಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ ಸರ್.
2: ಇನ್ನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಉತ್ತಮವಾಗಿ ಬೆಳೀತಕ್ಕಂಥ ತೋಟಗಾರಿಕೆ ಬೆಳೆಗಳು ಯಾವ್ಯಾವಿದ್ದಾವೆ ಸರ್?
3: ತಮಗೆ ಆಗಲೇ ಹೇಳಿದಂಗೆ ಸಾಕಷ್ಟು ತೋಟಗಾರಿಕೆ ಬೆಳೆಗಳನ್ನ ಬೆಳೆಯಬಹುದಾದ್ರೂ ಕೂಡ ಪ್ರಮುಖವಾಗಿ ನಾವು ಬೆಳೀತಕ್ಕಂಥ ವಾಣಿಜ್ಯ ಬೆಳೆಗಳಾದಂಥ ಕಾಫಿ ಮಲೆನಾಡು ಭಾಗಕ್ಕೆ, ಅದೇ ರೀತಿ ಬಯಲುಸೀಮೆ ಪ್ರದೇಶಕ್ಕೆ ತೆಂಗು, ಅಡಿಕೆ ಮತ್ತು ಸಾಂಬಾರು ಬೆಳೆಗಳಾದ ಕರಿಮೆಣಸು, ಏಲಕ್ಕಿ, ಬಾಳೆ, ಮಾವು, ಸಪೋಟ, ದಾಳಿಂಬೆ ಈ ಥರ ಹಣ್ಣಿನ ಬೆಳೆಗಳು. ಅದೇ ರೀತಿ ನಮ್ಮ ತರಕಾರಿ ಬೆಳೆಗಳ ಬಗ್ಗೆ ನಾವು ಹೇಳಬೇಕಂದ್ರೆ ಪ್ರಮುಖವಾದ ಬೆಳೆ ನಮ್ಮದು ಹಾಸನ ಜಿಲ್ಲೆಯದು ಆಲೂಗೆಡ್ಡೆ, ಮತ್ತು ನೆಕ್ಸ್ಟು ಟೊಮೊಟೊ, ಬೀನ್ಸು, ಕ್ಯಾರೆಟು, ಮತ್ತು ಕೋಸು, ಮೆಣಸಿನಕಾಯಿ, ಈ ರೀತಿ ಹಲವಾರು ತರಕಾರಿ ಬೆಳೆಗಳನ್ನ ಬೆಳಿಬೋದು. ಇದರ ಜೊತೆಗೆ ಸ್ವಲ್ಪ ಆದಾಯ ಕೊಡ್ತಕ್ಕಂಥ ನಮ್ಮ ಹೂವಿನ ಬೆಳೆಗಳಾದಂಥ ಸೇವಂತಿಗೆ, ಗುಲಾಬಿ, ಚೆಂಡು ಹೂವು, ಮಲ್ಲಿಗೆ ಈ ಥರ ಹೂವಿನ ಬೆಳೆಗಳನ್ನ ಬೆಳಿಬೋದು. ಇದಲ್ಲದೇ ಮಸಾಲೆ ಹಾಗೂ ಸಾಂಬಾರು ಪದಾರ್ಥಗಳ ಉಪಯೋಗಕ್ಕಾಗಿ ಬಳಸ್ತಕ್ಕಂಥ ಕರಿಮೆಣಸು, ಮತ್ತು ಹಾಗೆಯೇ ಶುಂಠಿ, ಅರಿಶಿಣ, ಮತ್ತು ಕೊತ್ತಂಬರಿ ಅಂದರೆ ಸಾಂಬಾರು ಬೀಜ ಅಂತ ಹೇಳ್ತೀವಿ, ಸಾಂಬಾರು ಬೀಜ ಅದು, ಮತ್ತು ಇನ್ನಿತರೆ ಸಾಂಬಾರು ಪದಾರ್ಥಗಳನ್ನು ಕೂಡ ಬೆಳೀಲಿಕ್ಕೆ ಅವಕಾಶ ಇದೆ ಸರ್.
2: ಹೀಗೆ ಬೇರೆ ಬೇರೆ ತರಹದ ತರಕಾರಿ ಬೆಳೆಗಳನ್ನು ಮತ್ತು ಬಹುವಾರ್ಷಿಕ ಬೆಳೆಗಳನ್ನು ಹಾಗೂ ಹಣ್ಣಿನ ಬೆಳೆಗಳನ್ನು ಮತ್ತು ಸಾಂಬಾರ ಪದಾರ್ಥದ ಬೆಳೆಗಳನ್ನು ನಮ್ಮ ಭಾಗದಲ್ಲಿ ಬೆಳೀಲಿಕ್ಕೆ ಅವಕಾಶಗಳು ಇದ್ದಾವೆ. ಈ ತೋಟಗಾರಿಕೆ ಅಂತ ಅಂದಾಗ ಸರ್, ಸಾಮಾನ್ಯವಾಗಿ ತರಕಾರಿ ಬೆಳೆಗಳನ್ನು ತಾವೇನು ಹೇಳಿದರೋ ಅದನ್ನು ಹೊರತುಪಡಿಸಿ ಉಳಿದದ್ದೆಲ್ಲವೂ ಕೂಡ, ಅದು ಹಣ್ಣಾಗಿರ್ಬೋದು ಅಥವಾ ತೆಂಗು ಮತ್ತು ಅಡಿಕೆ ಈ ಥರದ್ದೆಲ್ಲವೂ ಕೂಡ ಬಹುವಾರ್ಷಿಕ ಬೆಳೆಗಳು. ಬಹುವಾರ್ಷಿಕ ಬೆಳೆಗಳನ್ನು ನಾವು ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಯಾಕೆಂದರೆ ಒಂದು ಸಾರಿ ನಾಟಿ ಮಾಡಿ ಮತ್ತದನ್ನು ಕಿತ್ತುಬಿಟ್ಟು ನಾವು ಹಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದನ್ನು ನಾವು ನಾಟಿ ಮಾಡುವಾಗಲೇ ಹೆಚ್ಚು ಜಾಗ್ರತೆಯನ್ನು ವಹಿಸಬೇಕು, ಬಹಳ ಮುಂಜಾಗ್ರತೆಯನ್ನು ವಹಿಸಿ ಯಾರಿಗೆ ಹೆಚ್ಚಾಗಿ ಗೊತ್ತಿರುತ್ತೋ ಅಂಥವರಿಂದ ಮಾಹಿತಿಯನ್ನು ಪಡೆದುಕೊಂಡು ಹಾಕ್ಕೊಳ್ಳೋವಂಥದ್ದು ಸೂಕ್ತ. ಈ ನಿಟ್ಟಿನಲ್ಲಿ ಯಾವುದೇ ಈ ತೋಟಗಾರಿಕೆ ಬೆಳೆಗಳನ್ನು ನಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ಯಾವ ವಿಧಾನದಲ್ಲಿ ನಾಟಿಯನ್ನು ಮಾಡಬೇಕು?
3: ನಾವೀಗ ಸಾಕಷ್ಟು ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ಬಹುವಾರ್ಷಿಕ ಬೆಳೆಗಳಾದಂಥ ಕಾಫಿ, ತೆಂಗು, ಅಡಿಕೆ, ಅದೇ ರೀತಿ ಮೆಣಸು ಇಂಥ ಒಂದು ಬೆಳೆಗಳನ್ನ ನಾವು ಆಯ್ಕೆ ಮಾಡುವಾಗ ಗಿಡಗಳ ಒಂದು ಆಯ್ಕೆ ಬಹಳ ಮುಖ್ಯ ಸರ್. ತಳಿಗಳ ಆಯ್ಕೆ ಬಹಳ ಮುಖ್ಯವಾಗಿರ್ತದೆ. ಮತ್ತು ಸಸಿಗಳನ್ನ ನಾಟಿ ಮಾಡಬೇಕಾದ್ರೆ ಒಂದು ಗಿಡಗಳ ಅಂತರ ಮತ್ತು ಸಾಲಿನ ಅಂತರ ಕೂಡ ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ. ಮೊದಲನೇ ಒಂದು ಕಾಫಿ ಬಗ್ಗೆ ನಾವು ಮಾತಾಡಬೇಕಂದ್ರೆ ಈ ಕಾಫಿ ಗಿಡಗಳನ್ನ ಬೀಜಗಳಿಂದ ಮಾಡಿದ್ದಾರೆ. ಇತ್ತೀಚೆಗೆ ಅಂಗಾಂಶ ಕೃಷಿ ಗಿಡಗಳು ಬಂದಿದೆ, ಕಸಿ ಗಿಡಗಳು ಬಂದಿದೆ, ಆದರೂ ಕೂಡ ಹೆಚ್ಚಿನ ಗಿಡಗಳನ್ನ ನಾವು ಬೀಜದಿಂದ ಅಭಿವೃದ್ಧಿಪಡಿಸ್ತೇವೆ. ಸೊ ಅಲ್ಲಿ ನಾವು ತಾಯಿ ಗಿಡಗಳನ್ನ ಆಯ್ಕೆ ಮಾಡಿಕೊಂಡು ಉತ್ತಮವಾಗಿ ಫಸಲು ಕೊಡ್ತಕ್ಕಂಥ ಒಂದು ಗಿಡದಲ್ಲಿ ತುಂಬ ರಸಭರಿತವಾದ ಹಣ್ಣುಗಳನ್ನು ಆಯ್ಕೆ ಮಾಡಿ ಅವನ್ನ ಸಸಿ ಮಡಿಗಳಲ್ಲಿ ಬೆಳೆಸಿ ಅಂಥ ಒಂದು ಗಿಡಗಳನ್ನು ನಾವು ಗುಂಡಿಗಳಲ್ಲಿ ನಾಟಿ ಮಾಡ್ತೀವಿ. ಇಲ್ಲಿ ಎರಡು ತಳಿಗಳಿದೆ ಸರ್, ಒಂದು ಅರೇಬಿಕಾ ಮತ್ತು ರೋಬಸ್ಟ್ ಅಂತಕ್ಕಂಥ ಎರಡು ಪ್ರಮುಖವಾದ ತಳಿಗಳಿದೆ ಸರ್. ಇಲ್ಲಿ ಅರೇಬಿಕಾ ಅಂತಕ್ಕಂಥ ಒಂದು ತಳಿಗೆ ನಾವು 2x2 meter ಅಂತರ, ಅಂದರೆ ಸಾಲಿಂದ ಸಾಲಕ್ಕೆ 2 meter ಅಂತರವನ್ನು ನಾವು ಕಾಪಾಡಿಕೊಂಡು ಗಿಡಗಳನ್ನ ನಾಟಿ ಮಾಡ್ತಕ್ಕಂಥ ಪದ್ಧತಿ ಸರ್. ಅದೇ ರೀತಿ ಇನ್ನೊಂದು ರೋಬಸ್ಟ್ ಅಂತಕ್ಕಂಥ ಒಂದು ತಳಿ ಇದೆ ಸರ್, ಇದರಲ್ಲಿ 3 meter 3 meter ಅಂದರೆ ಸಾಲಿಂದ ಸಾಲಿಗೆ 3 meter, ಗಿಡದಿಂದ ಗಿಡಕ್ಕೆ 3 meter ಅಂತರವನ್ನು ಕಾಪಾಡಿಕೊಂಡು ಗಿಡಗಳನ್ನ ನಾಟಿ ಮಾಡ್ತೀವಿ ಸರ್. ಅದೇ ರೀತಿ ತೆಂಗು, ತೆಂಗಲ್ಲೂ ಕೂಡ ಸಾಕಷ್ಟು ತಳಿಗಳಿದೆ ಸರ್. ಗಿಡ್ಡ ತಳಿಗಳಿದೆ, ಎತ್ತರ ತಳಿಗಳಿದೆ, ಸಂಕರ್ಣ ತಳಿಗಳಿದೆ. ಈ ತಳಿಗಳಿದ್ರೂ ಕೂಡ ನಮ್ಮ ಭಾಗಕ್ಕೆ ಸೂಕ್ತವಾದ ತಳಿ ಅರಸೀಕೆರೆ ಟಾಲ್ ಅಥವಾ ತಿಪ್ಟೂರು ಟಾಲ್ ತಕ್ಕಂಥದ್ದು ಸ್ಥಳೀಯವಾದ ಒಂದು ತಳಿಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಇವುಗಳ ಗುಂಡಿ ವಿಧಾನದಲ್ಲಿ ಅಂದರೆ ಗುಂಡಿಯನ್ನು ತೆಗೆದು ನಾಟಿ ಮಾಡ್ತಕ್ಕಂಥದ್ದು ಪದ್ಧತಿ ರೂಢಿಯಲ್ಲಿರ್ತಕ್ಕಂಥದ್ದು. ಇವುಗಳ ಒಂದು ಗಿಡಗಳ ಅಂತರ ಏನಿರ್ತದೆ ಅಂದರೆ ಒಂದು 7.5 meter ಅಥವಾ 10 meter ಬೆಳೀತಕ್ಕಂಥದ್ದಿದೆ. ನಾವು ಮಧ್ಯದಲ್ಲಿ ಅಂತರ ಬೆಳೆ ಮಾಡ್ತಕ್ಕಂಥ ಅವಕಾಶ ಇದ್ದಾಗ ನಾವು ಗಿಡಗಳ ಅಂತರವನ್ನು ಸಾಲಿಂದ ಸಾಲ ಹೆಚ್ಚಿಗೆ ಮಾಡ್ಕೊಳ್ಳೋದು ಒಳ್ಳೆಯದು. ಬಹುಶಃ ತೆಂಗನ್ನೇ ಒಂದು ಪ್ರಧಾನ ಬೆಳೆಗೆ ಬೆಳೀತಕ್ಕಂಥ ಸಂದರ್ಭದಲ್ಲಿ 7.5 meter 7.5 meter ಸಾಲಿಂದ ಸಾಲಿಗೆ ಸಾಕಾಗ್ತದೆ ಸರ್. ಮತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಾಸನ ಭಾಗದಲ್ಲಿ ಯಥೇಚ್ಛವಾಗಿ ಪ್ರದೇಶ ವಿಸ್ತರಣೆ ಆಗ್ತಾ ಇರತಕ್ಕಂಥ ಒಂದು ತೋಟಗಾರಿಕೆ ಬೆಳೆ ಅಂದರೆ ಅಡಿಕೆ ಸರ್. ಭಾಳಷ್ಟು ರೈತರು ಅಡಿಕೆನ ಬೆಳೆಯೋದಕ್ಕೆ ಒಲವನ್ನು ತೋರಿಸ್ತಾ ಇದ್ದಾರೆ. ಇದರಲ್ಲಿ ನಾವು ಬೀಜಗಳ ಮೂಲಕ ಗಿಡಗಳನ್ನ ಅಭಿವೃದ್ಧಿಪಡಿಸಿಕೊಂಡು ಪಾಲಿಥೀನ್ ಬ್ಯಾಗಲ್ಲಿ ಸಸಿಗಳನ್ನ ಬೆಳೆಸಿ 1 ವರ್ಷ ಅವನ್ನು ಬೆಳೆಸಿದ ನಂತರ ಒಂದು ಆರೋಗ್ಯವಾಗಿರ್ತಕ್ಕಂಥ ಗಿಡಗಳನ್ನ ಆಯ್ಕೆ ಮಾಡಿಕೊಂಡು ನಾವು ಸಾಲುಗಳ ಗುಂಡಿಗಳನ್ನ ತೆಗೆದು ನಾಟಿ ಮಾಡ್ತೇವೆ. ಒಂದು ಗಿಡದಿಂದ ಗಿಡಕ್ಕೆ ಅಂತರ ಏನಿರಬೇಕಂದ್ರೆ ಅಡಿಕೆ ಗಿಡದಲ್ಲಿ 2.75 meter ಅಂದರೆ 2.7 meter ಅಥವಾ 2.7 meter ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ ನಾವು ಅಡಿ ಲೆಕ್ಕದಲ್ಲಿ ಹೇಳಿದ್ರೆ 9 feet 9 feet ಇರ್ತದೆ ಸರ್. ಯಾಕೆಂದ್ರೆ ನಾವು ಕಾಫಿ, ತೆಂಗು ಮತ್ತು ಅಡಿಕೆ, ಕಾಳುಮೆಣಸು ಈ ಗಿಡಗಳು ನಮಗೆ ಬಹುವಾರ್ಷಿಕ ಬೆಳೆ. ಒಂದು ಸಲ ನಾವು ನಾಟಿ ಮಾಡಿದ ನಂತರ ಅವು ಬಹಳ ಕಾಲ ದೀರ್ಘ ಬಾಳಿಕೆ ಬರ್ತಕ್ಕಂಥ ಒಂದು ತೋಟಗಾರಿಕೆ ಬೆಳೆಗಳು. ಗಿಡಗಳ ಅಂತರ ಮತ್ತು ಗಿಡಗಳ ತಳಿಗಳ ಆಯ್ಕೆ, ಸಸಿಗಳ ಆಯ್ಕೆ ಬಹಳ ಮುಖ್ಯ ಸರ್. ನಾವು ಯಾವ ವಿಧಾನದಲ್ಲಿ ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಮತ್ತು ಅದೇ ರೀತಿ ನಮ್ಮಲ್ಲಿ ಆಲೂಗೆಡ್ಡೆ ಇದೆ, ಬಾಳೆ ಇದೆ. ಆಲೂಗೆಡ್ಡೆನಲ್ಲೂ ಕೂಡ ಬೀಜಗಳ ಆಯ್ಕೆ ಬಹಳ ಮುಖ್ಯ. ಆಲೂಗೆಡ್ಡೆ ನಮ್ಮ ಹಾಸನ ಜಿಲ್ಲೆಯ ಒಂದು ಪ್ರಮುಖವಾದ ತರಕಾರಿ ಬೆಳೆ, ವಾಣಿಜ್ಯ ಬೆಳೆನೂ ಕೂಡ ಹೌದು. ಇದರಲ್ಲೂ ಕೂಡ ನಾವು ಗಿಡಗಳ ಅಂತರ ಈಗ ಸಾಮಾನ್ಯ ರೈತರಿಗೆಲ್ಲ ಗೊತ್ತಿರ್ತದೆ, ಸಾಲಿನಿಂದ ಸಾಲಿಗೆ 60 ಸೆಂಟಿಮೀಟರ್ ಅಂತರ ಇರ್ತದೆ, ಗಿಡದಿಂದ ಗಿಡಕ್ಕೆ 20 ಸೆಂಟಿಮೀಟರ್ ಅಂತರವನ್ನು ಕಾಪಾಡ್ಕೊಳ್ತಾರೆ. ಅದೇ ರೀತಿ ನಮ್ಮ ಮಲೆನಾಡು ಭಾಗದಲ್ಲಿ ಪ್ರಮುಖವಾದಂಥ ಒಂದು ಸಂಬಾರ ಬೆಳೆ ಅಂದರೆ ಕರಿಮೆಣಸು, ಅಂದರೆ ಕಾಳುಮೆಣಸು. ಇದನ್ನು ನಾವು ಗಿಡವನ್ನು ಅಭಿವೃದ್ಧಿಪಡಿಸಬೇಕಂದ್ರೆ ಕಡ್ಡಿ ಅಥವಾ ಸಸಿಗಳನ್ನ ಮೂಲಕ ನಾವು ಅಭಿವೃದ್ಧಿಪಡಿಸ್ಕೊಂಡು ಬಳ್ಳಿಗಳ ಮೂಲಕ. ಸೊ ಇದನ್ನು ಒಂದು ಆಧಾರ ಕೋಲನ್ನು ಅಭಿವೃದ್ಧಿಪಡಿಸ್ ಅದಕ್ಕೆ ಸಪೋರ್ಟಿವ್ ಆಗಿ ಬೆಳೀತಕ್ಕಂಥ ಒಂದು ಬೆಳೆ. ಇದರಲ್ಲಿ ಒಂದು ಗಿಡದಿಂದ ಗಿಡಕ್ಕೆ ಅಂತರ 3 ಮೀಟರ್ ಇದ್ದರೆ ಸಾಕಾಗ್ತದೆ, ಮತ್ತು ಸಾಲಿಂದ ಸಾಲಿಗೆ 3 ಮೀಟರ್. ಅದೇ ರೀತಿ ಬಾಳೆ, ಬಾಳೆನೂ ಕೂಡ ಇತ್ತೀಚಿನ ದಿನ ಕಂದನ್ನು ಬಳಸಿ ಬೆಳೀತಕ್ಕಂಥದ್ದು ಇದೆ. ಅದೇ ರೀತಿ ಟಿಶ್ಯೂ ಕಲ್ಚರ್ ಗಿಡಗಳು ಕೂಡ ಬಂದಿದೆ, ಅಂಗಾಂಶ ಕೃಷಿ ಗಿಡಗಳು ಕೂಡ ಬಂದಿದೆ. ಇದು ಸಾಲಿಂದ ಸಾಲಿಗೆ 1.8x1.8 ಮೀಟರ್ ಅಂತರ ಇದ್ದರೆ ಸಾಕಾಗ್ತದೆ, ಅಥವಾ ಕೆಲವು ರೈತರು 2x2 ಮೀಟರ್ ಅಂತರದಲ್ಲೂ ಕೂಡ ಬೆಳೀತಕ್ಕಂಥದ್ದು. ಸಾಮಾನ್ಯವಾಗಿ ಯಾವುದೇ ಬೆಳೆಗಳನ್ನ ಬೆಳೀಬೇಕಾದ್ರೆ ನಾವು ಗುಂಡಿಗಳನ್ನ ತೆಗಿತೀವಿ. ಗುಂಡಿಗಳನ್ನ ತೆಗೆದ ನಂತರ ಗುಂಡಿಗಳಲ್ಲಿ ಸಾಕಷ್ಟು ಸಾವಯವ ಗೊಬ್ಬರ ಪದಾರ್ಥಗಳನ್ನ ಬಳಸಬೇಕು, ಅಂದರೆ ಉಪಯೋಗ ಮಾಡಬೇಕು. ನಂತರ ಸಸಿಗಳನ್ನ ನೆಡಬೇಕಾಗಿ ಬರ್ತದೆ. ಮತ್ತು ಯಾವುದೇ ಒಂದು ತೋಟಗಾರಿಕೆ ಬೆಳೆಯನ್ನು ಪ್ರಾರಂಭ ಮಾಡಬೇಕಂದ್ರೆ ಮಳೆಗಾಲ ಆರಂಭದಲ್ಲಿ ನಾವು ಅದನ್ನು ಪ್ರಾರಂಭ ಮಾಡಬೇಕಾಯ್ತು. ಗುಂಡಿ ತೆಗಿತಕ್ಕಂಥದ್ದು, ಭೂಮಿ ಸಿದ್ಧತೆ ಮಾಡ್ತಕ್ಕಂಥದ್ದು, ನಂತರ ಸಾವಯವ ಪದಾರ್ಥಗಳನ್ನ ಹಾಕ್ತಕ್ಕಂಥದ್ದು, ಇದು ಸಾಕಷ್ಟು ಮಳೆಗಾಲ ಪ್ರಾರಂಭದಲ್ಲಿ ನಾವು ಅಂಥದ್ದಲ್ಲೇ ಮಾಡಿದ್ರೆ ಒಳ್ಳೆಯದು. ಕೆಲವು ಸೆಪ್ಟೆಂಬರ್ ಅಕ್ಟೋಬರ್ಗಿಂತ ಒಳಗಡೆ ಅದೆಲ್ಲ ಕಾರ್ಯಗಳನ್ನ ನಾವು ಮುಗಿಸ್ಬೇಕಾಗುತ್ತೆ. ಮತ್ತು ಗಿಡಗಳನ್ನ ನಾಟಿ ಮಾಡಿದ ನಂತರ ನಾವು ಸಾಕಷ್ಟು ನೀರಾವರಿ ವ್ಯವಸ್ಥೆ ಮತ್ತು ಚರಂಡಿ ವ್ಯವಸ್ಥೆ ಮತ್ತು ಸಂರಕ್ಷಣೆ ಅಂದರೆ ಬೇಲಿಗಳು ದನಕರುಗಳಿಂದ ಹಾಳಾಗಬಾರ್ದು, ಕಾಡು ಪ್ರಾಣಿಗಳನ್ನ ಹಾಳಾಗಬಾರ್ದು ಅಂತ ಬೇಲಿಯ ಸಂರಕ್ಷಣೆ ಕೊಡ್ತಕ್ಕಂಥದ್ದು, ಮತ್ತು ಬೇಕಾಗ್ತಕ್ಕಂಥ ಸಸ್ಯ ಸಂರಕ್ಷಣೆ ಔಷಧಿಗಳನ್ನ ನೀಡ್ತಕ್ಕಂಥದ್ದು, ಇವೆಲ್ಲ ಕೂಡ ಪೂರೈ ಸಿದ್ಧತೆಯನ್ನು ಮಾಡಿಕೊಂಡಿದ್ರೆ ಭಾಳ ಚೆನ್ನಾಗಿ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯೋಕ್ಕೆ ಅವಕಾಶ ಇದೆ ಸರ್. ಸೊ ಇಲ್ಲಿ ನಾಟಿ ಮಾಡ್ತಕ್ಕಂಥ ವಿಧಾನಗಳ ಬಗ್ಗೆ ಹೇಳ್ಬೇಕಂದ್ರೆ ಕೆಲವೊಂದು ಬೀಜಗಳನ್ನು ಕೂಡ ನಾವು ಬಳಸಿ ಬೆಳೀತಕ್ಕಂಥದ್ದು, ಸಸಿಗಳನ್ನು ಕೂಡ ನೆಡ್ಬೋದು. ಮತ್ತು ನಾಟಿ ಮಾಡ್ತಕ್ಕಂಥ ವಿಧಾನದಲ್ಲಿ ಗುಂಡಿ ವಿಧಾನ ಇದೆ, ಸಾಲು ವಿಧಾನ ಅಂತ ಹೇಳ್ತೀವಿ, ಕಾಲುವೆ ವಿಧಾನದಲ್ಲಿ ಮಾಡ್ಬೋದು, ಸಾಕಷ್ಟು ವಿಧಾನಗಳಲ್ಲಿ ಗಿಡಗಳನ್ನ ಬೆಳಿಬೋದಾಗಿದೆ.
2: ಹೀಗೆ ಬೇರೆ ಬೇರೆ ಕ್ರಮಗಳನ್ನು ಅನುಸರಿಸಿ ನಾವು ನಾಟಿಯನ್ನು ಮಾಡಿಕೊಳ್ಬಹುದು. ಈಗ ನಾಟಿಯನ್ನು ಮಾಡಿದ ಮೇಲೆ ಆನಂತರ ಆರೈಕೆ ಬಹಳ ಮುಖ್ಯ, ಅದರಲ್ಲೂ ಕೂಡ 1-2 ವರ್ಷಗಳವರೆಗೆ ತುಂಬ ಜಾಗ್ರತೆಯಿಂದ ಆರೈಕೆಯನ್ನು ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾಟಿಯ ನಂತರ ಯಾವೆಲ್ಲ ಬೇಸಾಯದ ಕ್ರಮಗಳನ್ನು ಅನುಸರಿಸಬೇಕು?
3: ನಾವು ಪ್ರಮುಖವಾಗಿ ಬೆಳೀತಕ್ಕಂಥ ಬೆಳೆಗಳಲ್ಲಿ ತೆಂಗು ಮತ್ತು ಅಡಿಕೆ, ನಮ್ಮ ಬಯಲುಸೀಮೆ ಪ್ರದೇಶದಲ್ಲಿ ಬೆಳೀತಕ್ಕಂಥ ಬೆಳೆಗಳು ತೆಂಗು ಮತ್ತು ಅಡಿಕೆ. ಇಲ್ಲಿ ನಾವು ಮೊದಲನೇದಾಗಿ ಏನು ಮಾಡಬೇಕಂದ್ರೆ ಭೂಮಿ ಸಿದ್ಧತೆಯನ್ನು ಮಾಡಬೇಕು. ಭೂಮಿ ಸಿದ್ಧತೆ ಅಂದರೆ ನಾವು ಇರ್ತಕ್ಕಂಥ ಕಳೆ ಮತ್ತು ಏನು ಜಂಗಲ್ ಕ್ಲಿಯರೆನ್ಸ್ ಅಂದರೆ ಕಾಡು ಜಾತಿಯ ಗಿಡಗಳಿಂದ ಅದನ್ನು ತೆಗೆದು ಭೂಮಿಯನ್ನು ನೀಟಾಗಿ ಉಳುಮೆ ಮಾಡಿ ಸ್ವಚ್ಛಗೊಳಿಸಿ ಒಂದು ನಾನೇನು ಅಂತರ ಹೇಳಿದೆ 7 ಮೀಟರ್ 7 ಮೀಟರ್ ತೆಂಗಿನ ಗಿಡಗಳಿಗಾದರೆ 1.8x1.8 ಮೀಟರ್ ಅಡಿಕೆ ಗಿಡಗಳಿಗೆ ಗುಂಡಿಗಳನ್ನ ಮಾಡಬೇಕಾಗುತ್ತೆ ಸರ್. ಫಸ್ಟು ಭೂಮಿನ ನಾವು ಯಾವ ಸಮಯದಲ್ಲಿ ಒಂದು ಸಿದ್ಧತೆ ಮಾಡ್ಕೋಬೇಕಂದ್ರೆ ಮೊದಲ ಮಳೆ ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಮಳೆ ಆಗ್ತಾ ಇರುತ್ತಲ್ಲ ಮುಂಗಾರು ಮಳೆ, ಆ ಒಂದು ಹಂತದಲ್ಲಿ ನಾವು ಭೂಮಿನ ಸಿದ್ಧತೆ ಮಾಡಿಕೊಂಡು ಗುಂಡಿಗಳನ್ನ ತೆಗಿಬೇಕಾಗುತ್ತೆ ಸರ್. ಗುಂಡಿಗಳನ್ನ ತೆಗೆದ ನಂತರ ಗುಂಡಿಗಳಿಗೆ ನಾವು ಆದಷ್ಟು ಸಾವಯವ ಗೊಬ್ಬರಗಳು ಅಂದರೆ ತಿಪ್ಪೆ ಗೊಬ್ಬರ ಇರ್ಬೋದು ಅಥವಾ ಎರೆಹುಳು ಗೊಬ್ಬರ ಇರ್ಬೋದು ಬೇವಿನ ಹಿಂಡಿ ಗೊಬ್ಬರ ಇರ್ಬೋದು ಅದನ್ನು ಒಂದು ಮೇಲಿನ ಮಣ್ಣಿನ ಜೊತೆಗೆ ಮಿಶ್ರಣ ಮಾಡಿ ಆ ಗುಂಡಿನಲ್ಲಿ ತುಂಬಿಸಬೇಕಾಗುತ್ತೆ ಸರ್. ತುಂಬಿಸಿ ಅದನ್ನು ಒಂದು ಸ್ವಲ್ಪ ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಆಗಲಿಕ್ಕೆ ಬಿಡಬೇಕು ಸರ್. ನಂತರ ಅದರಲ್ಲಿರ್ತಕ್ಕಂಥ ಕ್ರಿಮಿ ಕೀಟಗಳಿರ್ಬೋದು ಅಥವಾ ರೋಗಗಳು ಇವು ಒಂದು ಸೂರ್ಯನ ಶಾಖಕ್ಕೆ ನಶಿಸಿ ಹೋಗ್ತವೆ ಸರ್. ನಂತರ ನಾವು ಒಳ್ಳೆ ಉತ್ತಮ ಆಯ್ಕೆ ಮಾಡಿರ್ತಕ್ಕಂಥ ಸಸಿಗಳನ್ನ ಆರೋಗ್ಯವಾಗಿರ್ತಕ್ಕಂಥ ಸಸಿಗಳನ್ನ ನಾವು ಮೇ ತಿಂಗಳ ನಂತರ ಮೇಯ ಕೊನೆಯ ಭಾಗದಲ್ಲಿ ಅಥವಾ ಜೂನ್ ಪ್ರಾರಂಭಿಕ ಹಂತದಲ್ಲಿ ಗಿಡಗಳನ್ನ ನಾಟಿ ಮಾಡಿದ್ದಾದರೆ ಅವಾಗ ಸಾಕಷ್ಟು ಉಷ್ಣಾಂಶ ಕಡಿಮೆ ಇರ್ತದೆ ಮತ್ತು ತೇವಾಂಶನೂ ಕೂಡ ಇರ್ತದೆ, ಮಳೆನೂ ಕೂಡ ಆಗಿಂದಾಗೆ ಆಗ್ತಾ ಇರೋದ್ರಿಂದ ಗಿಡಗಳನ್ನ ನಾಟಿ ಮಾಡಿದ್ರೆ ಎಲ್ಲ ಗಿಡಗಳು 100% ಗಿಡಗಳು ಕೂಡ ಬದುಕುಳಿಲಿಕ್ಕೆ ಸಾಧ್ಯತೆ ಇದೆ ಸರ್. ನಂತರ ಈ ರೀತಿ ಗಿಡಗಳನ್ನ ನಾಟಿ ಮಾಡಿದ ನಂತರ ಅವಕ್ಕೆ ನೀರಾವರಿ ವ್ಯವಸ್ಥೆನ ಕೂಡ ನಾವು ಮಾಡ್ಕೋಬೇಕಾಗುತ್ತೆ. ಹನಿ ನೀರಾವರಿ ಇರ್ಬೋದು ಅಥವಾ ತುಂತುರು ನೀರಾವರಿ ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ರೆ ಒಳ್ಳೆಯದು. ನಾವೇನು ಅಕ್ಟೋಬರ್ ಸೆಪ್ಟೆಂಬರ್ ನಂತರ ಮಳೆಗಾಲ ಮುಕ್ತಾಯವಾಗಿ ನಂತರ ನವಂಬರ್ ಡಿಸೆಂಬರ್ ಕಾಲ ಇಡ್ತೀವಿ, ಆವಾಗ ನಾವು ಗಿಡಗಳಿಗೆ ನೀರನ್ನು ಕೊಡಬೇಕಾಗುತ್ತೆ. ಗಿಡಗಳಿಗೂ ಒಂದೇ ಸಲ ಸಾಕಷ್ಟು ನೀರನ್ನು ಕೊಡ್ತಕ್ಕಂಥ ಅವಾಗ ನಿಯಮಿತವಾಗಿ ಎಷ್ಟು ಅವಶ್ಯಕತೆ ಇದೆ ಭೂಮಿಯ ಮಣ್ಣಿನ ಆಧಾರದ ಮೇಲೆ ತೇವಾಂಶವನ್ನು ಆಧರಿಸಿ ನೀರನ್ನು ಗಿಡಗಳಿಗೆ ಹರಿಸಬೇಕಾಗ್ತದೆ. ಅದರ ನಂತರ ಗೊಬ್ಬರನ ನಿರ್ವಹಣೆನೂ ಕೂಡ ಭಾಳ ಮುಖ್ಯ ಸರ್. ಇದರಲ್ಲಿ ನಾವು ಮನೆಯಲ್ಲಿ ತಯಾರು ಮಾಡ್ತಕ್ಕಂಥ ಸಾವಯವ ಪದಾರ್ಥ ಗೊಬ್ಬರ ಇರ್ಬೋದು ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕಾಗಿ ಬರ್ತದೆ ಸರ್. ಪ್ರಮುಖವಾಗಿ ನಾವು ಸಾರಜನಕ ರಂಜಕ ಮತ್ತು ಪೊಟಾಶ್ ಅಂತಕ್ಕಂಥ ಗೊಬ್ಬರಗಳನ್ನ ಗಿಡಗಳಿಗೆ ಪೂರೈಸಬೇಕಾಗ್ತದೆ. ಮತ್ತು ಗಿಡಗಳ ಒಂದು ಸುತ್ತಲೂ ಬರ್ತಕ್ಕಂಥ ಅಥವಾ ಜಮೀನಿನಲ್ಲಿ ಬರ್ತಕ್ಕಂಥ ಕಳೆಗಳ ನಿಯಂತ್ರಣ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಗಿಡಗಳ ಸುತ್ತ ಬರ್ತಕ್ಕಂಥ ಕಳೆಗಳನ್ನ ಆಗಿಂದಾಗೆ ತೆಗಿತಾ ಇರಬೇಕು. ಮತ್ತು ಏನು ಕಳೆಯನ್ನು ತೆಗಿತೀವಿ ಅದನ್ನು ಅದೇ ಭೂಮಿನಲ್ಲಿ ನಾವು ಮಲ್ಚಿಂಗ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಮತ್ತು ತೆಂಗಿನ ಜಮೀನಾದರೆ ಅಥವಾ ಅಡಕೆ ತೋಟಗಳಲ್ಲಿ ಬೀಳ್ತಕ್ಕಂಥ ಒಂದು ಒಣ ಗರಿಗಳು ತ್ಯಾಜ್ಯ ವಸ್ತುಗಳನ್ನ ಅಲ್ಲೇ ನಾವು ಹೊದಿಕೆಯ ರೂಪದಲ್ಲಿ ಹಾಕೊಂಡು ಅಲ್ಲಿ ತೇವಾಂಶನೂ ಕೂಡ ಕಾಪಾಡಬೇಕಾಗಿದೆ. ಮತ್ತು ಪ್ರಾರಂಭಿಕ ಹಂತದಲ್ಲಿ ಕೆಲವೊಂದು ಮಿಶ್ರ ಬೆಳೆಗಳನ್ನ ಕೂಡ ತೆಂಗು ಮತ್ತು ಅಡಿಕೆ ತೋಟದಲ್ಲಿ ಬೆಳಿಬಹುದು. ಮಿಶ್ರ ಬೆಳೆಗಳಾದ್ರೆ ಬಾಳೆ ಬೆಳಿಬಹುದು, ಅನಾನಸ್ ಬೆಳಿಬಹುದು, ಅಥವಾ ತರಕಾರಿ ಬೆಳೆಗಳನ್ನ ಬೆಳಿಬಹುದು, ಅಥವಾ ಹೂವಿನ ಬೆಳೆಗಳನ್ನ, ಈ ತರ ಒಂದು ತರಕಾರಿ ಅಥವಾ ಹೂವಿನ ಬೆಳೆಗಳನ್ನ ಬೆಳೆದು ಸಿಕ್ತಕ್ಕಂಥ ಅಲ್ಪ ಸಮಯದಲ್ಲಿ ಕೆಲವೊಂದು ಆದಾಯನ ಕೂಡ ಗಳಿಸಲಿಕ್ಕೆ ಕೂಡ ರೈತರಿಗೆ ಅವಕಾಶ ಇದೆ. ಮತ್ತು ಇರತಕ್ಕಂಥ ಒಂದು ಜಾಗವನ್ನು ನಾವು ಸಂಪೂರ್ಣವಾಗಿ ಸದ್ಬಳಕೆ ಮಾಡಿಕೊಂಡು ಬೇರೆ ಬೇರೆ ರೀತಿಯ ತೋಟಗಾರಿಕೆ ಬೆಳೆಗಳನ್ನ ಕೂಡ ಬೆಳಿಬೋದು. ಯಾಕಂದರೆ ನಾವು ಅಡಿಕೆ ಅಥವಾ ತೆಂಗನ್ನು ಬೆಳಿಬೇಕಂದ್ರೆ ನಾವೊಂದು 7-8 ವರ್ಷ ಕಾಯಬೇಕಾಗುತ್ತೆ, ಫಸಲು ಬರಬೇಕಂದ್ರೆ 7-8 ವರ್ಷ ಕಾಯಬೇಕು. ಸೊ ಅಂಥ ಒಂದು ಸಂದರ್ಭದಲ್ಲಿ ನಾವು ಅಂತರ ಬೆಳೆಗಳು ಅಥವಾ ಮಿಶ್ರ ಬೆಳೆಗಳನ್ನು ಬೆಳೆದಂಥ ಸಂದರ್ಭದಲ್ಲಿ ನಮಗೆ ಅಲ್ಪ ಆದಾಯವನ್ನು ಗಳಿಸಲಿಕ್ಕೆ ಅವಕಾಶ ಇದೆ, ಮತ್ತು ಇರ್ತಕ್ಕಂಥ ಜಾಗವನ್ನು ನಾವು ಬಳಕೆ ಮಾಡ್ಕೋಬೋದು ಸಂಪೂರ್ಣವಾಗಿ. ಸೊ ಇದು ನಾವು ಅಡಿಕೆ ಮತ್ತು ತೆಂಗಿನಲ್ಲಿ ಬಳಸ್ತಕ್ಕಂಥ ಪ್ರಮುಖ ಬೇಸಾಯ ಕ್ರಮಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅದೇ ರೀತಿ ಕಾಫಿನೂ ಕೂಡ ನಮ್ಮ ಮಲೆನಾಡು ಭಾಗದಲ್ಲಿ ನಮ್ಮ ಬೇಲೂರು ಮತ್ತು ಸಕಲೇಶ್ಪುರ, ಆಲೂರು ಮತ್ತು ನಮ್ಮ ಅರಕಲಗೋಡು ಕೆಲವು ಭಾಗದಲ್ಲಿ ಒಂದು ಕಾಫಿ ಮತ್ತು ಕರಿಮೆಣಸಿನ ಒಂದು ಅಂತರ ಮಿಶ್ರ ಬೆಳೆಗೆ ಬೆಳೀತಕ್ಕಂಥ ಒಂದು ಪದ್ಧತಿಯೂ ಇದೆ. ಸೊ ಕಾಫಿ ಬಗ್ಗೆ ಹೇಳಬೇಕಂದ್ರೆ ಕಾಫಿಗೆ ಸಾಮಾನ್ಯವಾಗಿ ಹವಾಮಾನ ಭಾಳ ಮುಖ್ಯ. ತಂಪು ಮತ್ತು ತೇವಾಂಶದಲ್ಲಿರ್ತಕ್ಕಂಥ ಒಂದು ವಾತಾವರಣ ಬೇಕಾಗುತ್ತೆ, ಮತ್ತು ಮಳೆ ಕೂಡ ಹೆಚ್ಚಾಗಿ ಬರ್ತಕ್ಕಂಥ ಪ್ರದೇಶ ಕಾಫಿಗೆ ಬೇಕು. ಒಂದು 1500 ರಿಂದ 2500 ಮಿಲಿಮೀಟರ್ ಮಳೆ ಬರ್ತಕ್ಕಂಥ ಪ್ರದೇಶ ಭಾಳ ಮುಖ್ಯ. ಇಲ್ಲಿ ಸಾಮಾನ್ಯ ಸಕಲೇಶ್ಪುರ ಮತ್ತು ನಮ್ಮ ಬೇಲೂರು ಭಾಗದಲ್ಲಿ ಆಗ್ತದೆ. ಸೊ ಹಾಗಾಗಿ ಕಾಫಿ ಮತ್ತು ಕಾಳುಮೆಣಸನ್ನು ಉತ್ತಮವಾಗಿ ಬೆಳೀತಕ್ಕಂಥ ಒಂದು ಪ್ರದೇಶವಾಗಿ ಆಗಿದೆ ಸರ್. ಸೊ ಅದೇ ರೀತಿ ಮಣ್ಣು ಕೂಡ ಭಾಳ ಮುಖ್ಯ ಸರ್. ಅಲ್ಲಿ ಕೆಂಪು ಮಣ್ಣು, ಅರಣ್ಯ ಮಿಶ್ರಿತ ಮಣ್ಣುಗಳು ಇರೋದ್ರಿಂದ ಅಲ್ಲೂ ಕೂಡ ಬೆಳೆನ ಉತ್ತಮವಾಗಿ ಬೆಳಿಬಹುದು. ನಾನು ಆವಾಗಲೇ ಹೇಳ್ತಿದ್ದೆ ಕಾಫಿ ಗಿಡಗಳ ಬಗ್ಗೆ, ಗಿಡಗಳ ಅಂತರ ಎರಡು ತಳಿ ಇದೆ, ಒಂದು ಅರೇಬಿಕಾ ಮತ್ತು ರೋಬಸ್ಟ. ಅರೇಬಿಕಾ ತಳಿನಲ್ಲಿ ಗಿಡಗಳ ಅಭಿವೃದ್ಧಿ ಬಗ್ಗೆ ಉತ್ತಮವಾದ ಆರೋಗ್ಯವಾಗಿರ್ತಕ್ಕಂಥ ತಾಯಿ ಗಿಡಗಳಿಂದ ರಸಭರಿತವಾದ ಹಣ್ಣುಗಳನ್ನು ಆಯ್ಕೆ ಮಾಡಿಕೊಂಡು ಉತ್ತಮವಾಗಿ ಫಸಲು ಕೊಡ್ತಕ್ಕಂಥ ಗಿಡ ಆಗಿರಬೇಕು ತಾಯಿ ಮರ. ಮತ್ತು ರೋಗರಹಿತವಾಗಿರ್ತಕ್ಕಂಥ ಗಿಡದಿಂದ ನಾವು ಬೀಜಗಳನ್ನ ತೆಗೆದು ನಂತರ ಅದು ಸಸಿ ಮಡಿಗಳಲ್ಲಿ ಗಿಡಗಳನ್ನು ಬೆಳೆಸಿ ನಂತರ 1 ವರ್ಷ ಆದ ನಂತರ ಗಿಡಗಳು ನಮ್ಮ ಮುಖ್ಯ ಭೂಮಿನಲ್ಲಿ ಗಿಡಗಳನ್ನ ನಾಟಿ ಮಾಡಲಿಕ್ಕೆ ಸೂಕ್ತವಾಗಿರ್ತದೆ ಸರ್. ಈ ಅರೇಬಿಕಾ ತಳಿನಲ್ಲಿ ನಾವು ಒಂದು ಗಿಡದಿಂದ ಗಿಡಕ್ಕೆ ಅಂತರವನ್ನು 2 ಮೀಟರ್ ಮತ್ತು 2 ಮೀಟರ್ ಸಾಲಿಂದ ಸಾಲಿಗೆ ಇಡ್ತಕ್ಕಂಥ ಸೂಕ್ತ. ಮತ್ತು ಇದು ಕೂಡ ಭಾಳ ಮುಖ್ಯವಾಗಿ ನಾವು ಮೇ ಜೂನ್ ಸಂದರ್ಭದಲ್ಲಿ ಗುಂಡಿಗಳನ್ನ ಮಾಡಬೇಕಾಗ್ತದೆ. ಗುಂಡಿಗಳ ಮಾಡಿದ ನಂತರ ಗಿಡಗಳನ್ನ ನಾಟಿ ಮಾಡಲಿಕ್ಕೆ ಮೇಲ್ಮಣ್ಣು ಮತ್ತು ಸಾವಯವ ಗೊಬ್ಬರ ಪದಾರ್ಥಗಳನ್ನ ಬಳಸಿ ಗುಂಡಿಗಳಿಗೆ ತುಂಬಿಸಿ ಗಿಡಗಳನ್ನ ನಾಟಿ ಮಾಡ್ತೇವೆ. ಇದರಲ್ಲಿ ಭಾಳ ಮುಖ್ಯವಾಗಿ ನೆರಳನ್ನು ಕೂಡ ಕೊಡಬೇಕಾಗ್ತದೆ. ಕಾಫಿ ಸ್ವಲ್ಪ ಬಿಸಿಲಿಗೆ ಪ್ರಾರಂಭಿಕ ಹಂತದಲ್ಲಿ ಹೆದರ್ತದೆ, ಹಾಗಾಗಿ ನಾವು ನೆರಳನ್ನು ಕೊಡಬೇಕಾಗ್ತದೆ. ಕೆಲವರು ಹಾಲ್ವಣ ಅಂತ ಹೇಳಿ ಹಾಲ್ವಣ ಗಿಡಗಳನ್ನ ಬೆಳೀತಾರೆ, ಅಥವಾ ನೈಸರ್ಗಿಕ ನೆರಳನ್ನು ಕೂಡ ಕೊಡ್ತಕ್ಕಂಥದ್ದಿದೆ. ಸೊ ಅದೇ ರೀತಿ ರೋಬಸ್ಟ ಸ್ವಲ್ಪ ಹಾರ್ಡ್ ಇರತಕ್ಕಂಥ ತಳಿ, ಅರೇಬಿಕಾ ಕಂಪೇರ್ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಮತ್ತು ನೆರಳನ್ನು ಕೂಡ ತಡೀತಕ್ಕಂಥ ಶಕ್ತಿ ಇದಿದೆ. ಸೊ ಇದನ್ನು 3 ಮೀಟರ್ ಅಂತರದಲ್ಲಿ ಗಿಡಗಳನ್ನು ಸಾಲಿಂದ ಸಾಲಿಗೆ 3 ಮೀಟರ್ ಮತ್ತು ಗಿಡದಿಂದ ಗಿಡಕ್ಕೆ 3 ಮೀಟರ್ ಅಂತರದಲ್ಲಿ ಬೆಳಿಬೋದಾಗಿದೆ. ಮತ್ತು ಸಾಕಷ್ಟು ಸಾವಯವ ಗೊಬ್ಬರಗಳು ಮತ್ತು ಅದೇ ರೀತಿ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಕೊಡಬೇಕು. ಮತ್ತು ಇದರಲ್ಲಿ ಬರ್ತಕ್ಕಂಥ ಕಳೆ ಮತ್ತು ಕೀಟಗಳ ನಿಯಂತ್ರಣ ಕೂಡ ಆಗಿಂದಾಗೆ ಮಾಡಬೇಕಾಗ್ತದೆ. ಯಾವುದೇ ರೀತಿಯಾದಂಥ ಕಳೆ ಬಂದರೂ ಕೂಡ ನಾವು ಕಳೆನ ಆಗಿಂದಾಗೆ ತೆಗಿತಾ ಇರಬೇಕು. ಮತ್ತು ಕೀಟಗಳು ಬಂದರೆ ಅಥವಾ ರೋಗಗಳು ಬಂದರೆ ಅದಕ್ಕೆ ಸಸ್ಯ ಸಂರಕ್ಷಣಾ ಔಷಧಿಗಳನ್ನ ಬಳಸಿ ನಿಯಂತ್ರಣ ಮಾಡ್ತಕ್ಕಂಥದ್ದು ಒಳ್ಳೆಯದು ಸರ್. ಮತ್ತು ಇನ್ನೊಂದು ಪ್ರಮುಖವಾದ ವಾಣಿಜ್ಯ ಸಂಬಾರು ಬೆಳೆ ಅಂದರೆ ಕರಿಮೆಣಸು. ಕರಿಮೆಣಸಿನ ಕಾಫಿ ತೋಟದಲ್ಲಿ ಸಾಮಾನ್ಯವಾಗಿ 100ಕ್ಕೆ 100 ರೈತರು ಕಾಫಿ ತೋಟಗಳಲ್ಲಿ ಕರಿಮೆಣಸನ್ನ ಅಂತರ ಬೆಳೆಗೆ ಬೆಳೀತಾ ಇದ್ದಾರೆ ಸರ್ ಇವತ್ತು. ಸೊ ಇದರಲ್ಲಿ ಕರಿಮೆಣಸಲ್ಲಿ ಸಾಕಷ್ಟು ತಳಿಗಳಿದ್ದರೂ ಕೂಡ ನಮ್ಮ ಒಂದು ಮಲೆನಾಡು ಭಾಗದಲ್ಲಿ ಈಗ ಪಣಿಯೂರು ಅಂತಕ್ಕಂಥ ತಳಿ ಏನಿದೆ ಇದು ಬಹಳ ಪ್ರಚಲಿತವಾದಂಥ ತಳಿ, ತುಂಬ ಉತ್ತಮವಾದ ಇಳುವರಿ ಕೊಡ್ತಾ ಇರತಕ್ಕಂಥ ತಳಿ, ಮತ್ತು ಸ್ವಲ್ಪ ರೋಗ ನಿರೋಧಕ ಶಕ್ತಿನೂ ಕೂಡ ಹೊಂದಿದೆ. ಸೊ ಈ ತಳಿನ ಸಾಮಾನ್ಯವಾಗಿ ಬೆಳೀತಾ ಇದ್ದಾರೆ ರೈತರು. ಇತ್ತೀಚೆಗೆ ಸಾಕಷ್ಟು ಹೊಸ ತಳಿಗಳು ಕೂಡ ಬಂದಿದೆ. ಹೊಸ ತಳಿಗಳಿದ್ರೂ ಕೂಡ ನಮಗೆ ಕರಿಮೆಣಸಿನ ತಳಿಗಳಲ್ಲಿ ಪಣಿಯೂರು ಸಾಕಷ್ಟು ಗಿಡಗಳು,
4: ಪಣಿಯೂರು ಸೀರೀಸ್ ಇದೆ.
3: ಪಣಿಯೂರು 1, 2, 3 ಅಪ್ ಟು 8 ಸೀರೀಸ್ ಇದೆ ಸರ್. ಪಣಿಯೂರು 1 ಅಂತಕ್ಕಂಥದ್ದು ನಮ್ಮ ಭಾಗಕ್ಕೆ ಸೂಕ್ತವಾದ ತಳಿ. ಇತ್ತೀಚೆಗೆ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಮತ್ತು ಇಳುವರಿಯನ್ನು ಜಾಸ್ತಿ ಕೊಡ್ತಾ ಇರತಕ್ಕಂಥ ತಳಿ ಅಂದ್ರೆ ಪಣಿಯೂರು 8. ಪಣಿಯೂರು ಸೀರೀಸ್ ಅಲ್ಲಿ ಪಣಿಯೂರು 8 ಮತ್ತೆ ಪಣಿಯೂರು 1 ಅಂತಕ್ಕಂಥದ್ದು ಉತ್ತಮವಾದ ತಳಿಗಳು ನಮ್ಮ ಮಲೆನಾಡು ಭಾಗಕ್ಕೆ, ಅದು ಯೋಗ್ಯವಾಗಿರ್ತಕ್ಕಂಥ ತಳಿಗಳು ಸರ್. ಇದಲ್ಲದೆ ತುಂಬಾ ತಳಿಗಳಿದೆ ಸರ್. ಶ್ರೀಕರ ಇದೆ, ಸುಭಾಕರ ಇದೆ, ದೇವಂ ಅಂತ ವೆರೈಟಿ ಇದೆ, ಕರಿಮುಂಡ ಇದೆ, ಜೀರಕ ಮುಂಡ ಅಂತ ಇದೆ,
4: ಚಂದ್ರ
3: ಅಂತಕ್ಕಂಥ ತಳಿನೂ ಇದೆ ಸರ್. ಇವೆಲ್ಲ ಹೈಬ್ರಿಡ್ ಅಂತಕ್ಕಂಥ ತಳಿಗಳು, ತುಂಬಾ ಯೋಗ್ಯವಾಗಿರ್ತಕ್ಕಂಥ ತಳಿಗಳು ಅಭಿವೃದ್ಧಿ ಪಡೆದಿದೆ. ಇವನ್ನು ಪ್ರಾರಂಭಿಕ ಹಂತದಲ್ಲಿ ಡೆಮಾನ್ಸ್ಟ್ರೇಷನ್ ರೂಪದಲ್ಲಿ ಇರತಕ್ಕಂಥ ತಳಿಗಳು ರೈತರು ಆಗಲೇ ತಮ್ಮ ಜಮೀನುಗಳಲ್ಲಿ ಇವನ್ನ ಪರಿಚಯ ಮಾಡಿದ್ದಾರೆ ಸರ್. ಅಂದ್ರೆ ಗಿಡಗಳ ಲಭ್ಯತೆ ಸ್ವಲ್ಪ ಕಡಿಮೆ ಇದೆ, ಬಟ್ ಪಣಿಯೂರು ಸೀರೀಸ್ ಗಿಡಗಳ ಲಭ್ಯತೆ ಸಾಕಷ್ಟು ಇದೆ ಸರ್. ಸೊ ಇದರಲ್ಲೂ ಕೂಡ ಒಂದು ಅಂತರ 3 ಮೀಟರ್ ಗಿಡದಿಂದ ಗಿಡಕ್ಕೆ, 3 ಮೀಟರ್ ಸಾಲಿಂದ ಸಾಲಿಗೆ ನಾಡ್ತಕ್ಕಂಥ. ಮತ್ತು ಇದು ಕಾಳುಮೆಣಸು ಬೆಳಿಬೇಕು, ನಾವು ಸಾಕಷ್ಟು ತ್ಯಾಜ್ಯ ವಸ್ತುಗಳು ಅಂದ್ರೆ ಸಾವಯವ ಪದಾರ್ಥಗಳ ಜೊತೆಗೆ ತ್ಯಾಜ್ಯ ವಸ್ತುಗಳು ಬೇಕಾಗುತ್ತೆ ಸರ್. ಯಾಕಂದ್ರೆ ನಾವು ಎಲ್ಲ ಹೋಗ್ಬಿಟ್ಟು ಬಯಲಸೀಮೆಯಲ್ಲಿ ಕಾಳುಮೆಣಸು ಬೆಳಿತೀವಿ ಅಂದ್ರೆ ಕಷ್ಟ. ಮಲೆನಾಡು ಭಾಗದಲ್ಲಿ ತುಂಬಾ ಯೋಗ್ಯವಾಗಿ ಬೆಳಿಬಹುದು. ಮತ್ತೆ ಇದರಲ್ಲಿ ಬರ್ತಕ್ಕಂಥ ಅಡ್ಡ ಬಳ್ಳಿಗಳಂದ್ರೆ ನೆಲದಲ್ಲಿ ಹಬ್ತಕ್ಕಂಥ ಬಳ್ಳಿಗಳು ಮತ್ತೆ ನೀರು ಬಳ್ಳಿಗಳಂತೆ ಅವನ್ನ ಕಟ್ ಮಾಡಿ ಅವಾಗವಾಗ ತೆಗಿತಾ ಇರಬೇಕಾಗುತ್ತೆ ಸರ್. ಮತ್ತೆ ಬರ್ತಕ್ಕಂಥ ರೋಗಗಳನ್ನ ಕೂಡ ನಿಯಂತ್ರಣ ಮಾಡಬೇಕು. ಸಾಮಾನ್ಯವಾಗಿ ಸ್ವರ್ಗ ರೋಗ ಅಂತ ಬರ್ತದೆ, ರಾಟ್ ಅಂತ ಬರ್ತದೆ, ಇವನ್ನೆಲ್ಲಾನು ನಿಯಂತ್ರಣ ಮಾಡ್ತಕ್ಕಂಥದ್ದು ಒಳ್ಳೇದು ಸರ್. ಸೊ ಇದ್ರ ಜೊತೆಗೆ ಇನ್ನು ನಮ್ಮಲ್ಲಿ ಬಾಳೆ ಬೆಳೀತಾ ಇದ್ದಾರೆ, ಆಲೂಗೆಡ್ಡೆ ಇದೆ, ಶುಂಠಿ ಇದೆ. ಸೊ ಬಾಳೆ ಬೆಳೆ ಬಗ್ಗೆನು ಸ್ವಲ್ಪ ಪರಿಚಯ ಮಾಡಿಕೊಡ್ತೀನಿ ಸರ್. ಬಾಳೆ ಸಾಮಾನ್ಯವಾಗಿ ನಮ್ಮ ಬಯಲು ಪ್ರದೇಶದಲ್ಲಿ ಉತ್ತಮವಾಗಿ ಬೆಳಿಬಹುದು ಸರ್. ಅದರಲ್ಲೂ ಕೂಡ ನಮ್ಮ ಅರಸೀಕೆರೆ, ಚನ್ನಪಟ್ಟಣ, ಹಾಸನ ಭಾಗದಲ್ಲಿ ಬಾಳೆನ ಉತ್ತಮವಾಗಿ ಬೆಳೀತಾ ಇದ್ದಾರೆ ಸರ್. ಇದಕ್ಕೇನಪ್ಪ ಅಂದ್ರೆ ನಮಗೆ ಬಿಸಿಲು ಜಾಸ್ತಿ ಬೇಕು ಬಾಳೆ ಬೆಳಿಬೇಕಂದ್ರೆ. ನಾವು ಮಲೆನಾಡಲ್ಲಿ ಬೆಳೀತಕ್ಕಂಥ ಬಾಳೆಗನು ನಮ್ಮ ಬಯಲಸೀಮೆಯಲ್ಲಿ ಬೆಳೀತಕ್ಕಂಥ ಬಾಳೆಗನು ತುಂಬಾ ವ್ಯತ್ಯಾಸ ಇದೆ ಸರ್.
4: ಇಳುವರಿ
3: ಅದು ರುಚಿನಲ್ಲೇ ನಾವು ಕಾಣಬಹುದು. ಬಯಲಸೀಮೆಯಲ್ಲಿ ಬೆಳೀತಕ್ಕಂಥ ಬಾಳೆಯ ಸಿಹಿ ಸ್ವಲ್ಪ ಜಾಸ್ತಿ, ಮತ್ತೆ ಗುಣಮಟ್ಟನು ತುಂಬಾ ಉತ್ಕೃಷ್ಟವಾಗಿರ್ತದೆ ಸರ್. ಮಲೆನಾಡಲ್ಲಿ ಬೆಳೀತಕ್ಕಂಥ ಬಾಳೆ ಸ್ವಲ್ಪ ಸಿಹಿ ಕಡಿಮೆ, ಮತ್ತೆ ಸ್ವಲ್ಪ ರೋಗ ನಿರೋಧಕ ಶಕ್ತಿನೂ ಕೂಡ ಕಡಿಮೆ ಇರ್ತದೆ, ಮತ್ತೆ ಇಳುವರಿನೂ ಕೂಡ ಕಡಿಮೆ ಮಲೆನಾಡಲ್ಲಿ ಬೆಳೀತಕ್ಕಂಥದ್ದು. ಸೊ ಹಾಗಾಗಿ ಬಯಲಸೀಮೆಯಲ್ಲಿ ಉತ್ತಮವಾದ ಮಣ್ಣು ಇದೆ ಸರ್ ಬಾಳೆ ಬೆಳೀಲಿಕ್ಕೆ. ಮತ್ತೆ ಇದರಲ್ಲೂ ಕೂಡ ನಾವು ಬಾಳೆ ಗಿಡಗಳನ್ನ ಅಭಿವೃದ್ಧಿಪಡಿಸಬೇಕಂದ್ರೆ ಬಾಳೆಯ ಕಂದುಗಳಿಂದ ಅಭಿವೃದ್ಧಿಪಡಿಸಬಹುದು. ಮತ್ತೆ ಹೆಚ್ಚಾಗಿ ಇತ್ತೀಚೆಗೆ ರೈತರು ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿರ್ತಕ್ಕಂಥ ಸಸಿಗಳನ್ನ ಬಳಸ್ತಾ ಇದ್ದಾರೆ. ಸೊ ಇದು ಉತ್ತಮವಾದ ಆಯ್ಕೆ, ಏಕೆಂದ್ರೆ ಇದರಲ್ಲಿ ರೋಗರಹಿತವಾದಂತಹ ಗಿಡಗಳ ಲಭ್ಯತೆ ಇರ್ತದೆ, ಮತ್ತೆ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಒಂದು ಶಕ್ತಿ ಈ ಅಂಗಾಂಶ ಕೃಷಿ ಬಾಳೆಗಿದೆ. ಆಮೇಲೆ ಎರಡನೇದು ಒಂದೇ ಸಲ ಇಳುವರಿಗೆ ಬರ್ತಕ್ಕಂಥ ಒಂದು ಇದಿದೆ. ಸೊ ಹಾಗಾಗಿ ಅಂಗಾಂಶ ಕೃಷಿ ಗಿಡಗಳನ್ನ ಬಳಸ್ತಕ್ಕಂಥದ್ದು ಬಹಳ ಉತ್ತಮ. ಇದರಲ್ಲಿ ಅಂತರ ಏನಿರ್ಬೇಕಂದ್ರೆ ಗಿಡದಿಂದ ಗಿಡಕ್ಕೆ 1.8 meter ಅಂತರ, 1.8 meter ಸಾಲಿಂದ ಸಾಲಿಗೆ, ಮತ್ತೆ ಗಿಡದಿಂದ ಯಂತ್ರವನ್ನು ಕಾಪಾಡ್ತಕ್ಕಂಥದ್ದು ಒಳ್ಳೆಯದು. ಮತ್ತೆ ಇಲ್ಲೂ ಕೂಡ ನೀರಾವರಿ ವ್ಯವಸ್ಥೆಗಾಗಿ ಡ್ರಿಪ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತೆ ಏನು ಗೊಬ್ಬರಗಳು ಶಿಫಾರಸು ಮಾಡ್ತಾ ಇದೀವಿ ಬಾಳೆ ಗಿಡಕ್ಕೆ, ಒಂದು 100 gram ಸಾರಜನಕ, 40 gram ರಂಜಕ, ಮತ್ತೆ 140 gram ಪೊಟಾಶ್, ಈ ತರ ಒಂದು ಗೊಬ್ಬರಗಳನ್ನ ಕೂಡ ಆಗಿಂದಾಗೆ ಕೊಡ್ತಾ ಇರಬೇಕು. ವರ್ಷದಲ್ಲಿ 2 times ಗೊಬ್ಬರಗಳನ್ನ ಕೊಡಬೇಕು. ಮತ್ತೆ ಬರ್ತಕ್ಕಂಥ ಒಂದು ಮರಿಕಂದ ಅಂತ ಹೇಳ್ತೀವಿ, ಮರಿಕಂದಗಳನ್ನ ಆಗಿಂದಾಗೆ ಕಟ್ ಮಾಡಿ ತೆಗಿಬೇಕಾಗುತ್ತೆ. ಮತ್ತೆ ಏನು ರೋಗ ಕೀಟ ರೋಗಗಳು ಬರ್ತಾ ಇರುತ್ತೆ ಅವುಗಳಿಗೆ ಒಂದು ಇಲಾಖೆಯ ಮಾಹಿತಿಯನ್ನು ಪಡ್ಕೊಂಡು ಬರ್ತಕ್ಕಂಥ ಒಂದು ಸಸ್ಯ ಸಂರಕ್ಷಣಾ ಔಷಧಿಗಳನ್ನ ಸಿಂಪಡಣೆ ಮಾಡಿ ಉತ್ತಮವಾದ ಇಳುವರಿ ಪಡೀಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ ಸರ್.
4: ಇದ್ದಾವೆ. ಇನ್ನು ತಾವು ಪ್ರಾರಂಭದಲ್ಲಿ ಹೇಳಿದಾಗೆ ಆಲೂಗೆಡ್ಡೆ ನಮ್ಮ ಭಾಗದ ಒಂದು ಪ್ರಮುಖವಾದಂತಹ ವಾಣಿಜ್ಯ ಬೆಳೆ, ಮತ್ತೆ ಆಲೂಗೆಡ್ಡೆ ಬೆಳೆಗೂ ನಮ್ಮ ಕೃಷಿಕರಿಗೂ ಒಂದು ರೀತಿ ಭಾವನಾತ್ಮಕವಾದಂತಹ ಸಂಬಂಧವೂ ಕೂಡ ಇದೆ. ಕಳೆದ ಒಂದು 15-20 years ಈ ಬೆಳೆಯ ಒಂದು ಬೆಳೆಯುವಂತಹ ಕ್ರಮಗಳು ಮತ್ತೆ ಬೆಳೆಯುವಂತಹ ಒಂದು ಪ್ರವೃತ್ತಿ ಬಹಳ ಕಡಿಮೆ ಆಗಿತ್ತು. ಇತ್ತೀಚೆಗೆ ಮತ್ತೆ ಅದು ಹೆಚ್ಚಾಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಬಿತ್ತನೆ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಸಾಲಿನಲ್ಲಿ ಈ ಆಲೂಗೆಡ್ಡೆ ಬಿತ್ತನೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಅದರ ಬೇಸಾಯ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನ ಮಾಡಿಕೊಡಿ.
3: ನಾವು ಆಲೂಗೆಡ್ಡೆ ಬಗ್ಗೆ ಹೇಳ್ಬೇಕಂದ್ರೆ ಹಾಸನ ಅಂದ್ರೆ ಆಲೂಗೆಡ್ಡೆ ಅಂತಕ್ಕಂತ ಒಂದು ಹೆಸರಿದೆ ಸರ್.
4: ಹೌದು,
3: ಹಾಸನ ಆಲೂಗೆಡ್ಡೆ ಅದು ಮಾರುಕಟ್ಟೆಯಲ್ಲಿ ತುಂಬಾ ಬೇಡಿಕೆ ಇರತಕ್ಕಂತ ಒಂದು ಇದು ಸರ್. ಅದು ತರಕಾರಿಯಾಗಿ ಬಹಳಷ್ಟು ಉಪಯೋಗನ ಪಡ್ಕೊಂಡಿದೆ. ಅದ್ರ ಜೊತೆಗೆ ನಮಗೆ ಚಿಪ್ಸ್ ಮಾಡ್ಲಿಕ್ಕೂ ಕೂಡ ಆಲೂಗೆಡ್ಡೆ ತುಂಬಾ ಪ್ರಚಲಿತವಾದ ಬೆಳೆ ಸರ್. ನಮ್ಮ ಹಾಸನ ಜಿಲ್ಲೆಯ ರೈತರಿಗೆ ಆಲೂಗೆಡ್ಡೆ ಅಂದ್ರೆ ಅದು ಒಂದರ ಹಣದ ಬೆಳೆ ಅಂತ ಹೇಳ್ಬೋದು ಸರ್. ಸೊ ಈ ಆಲೂಗೆಡ್ಡೆ ಬೆಳೆಯನ್ನ ಬೆಳೀಬೇಕಂದ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಣ್ಣು ಮತ್ತೆ ಹವಾಮಾನ ತುಂಬಾ ಉತ್ತಮವಾಗಿದೆ ಸರ್. ಸೊ ಈ ಆಲೂಗೆಡ್ಡೆಯನ್ನು ಬೆಳೆಯೋದಕ್ಕೆ ಮುಂಚೆ ಬಹಳ ಮುಖ್ಯವಾಗಿ ಒಳ್ಳೆಯ ಬೀಜಗಳನ್ನ ಆಯ್ಕೆ ಮಾಡ್ಬೇಕು ಸರ್. ಆರೋಗ್ಯಕರ ಮತ್ತೆ ರೋಗರಹಿತ ಬೀಜಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತೆ ಗೆಡ್ಡೆಗಳ ಗಾತ್ರ ಏನಿರ್ಬೇಕಂದ್ರೆ ಒಂದು ಸಾಮಾನ್ಯವಾಗಿ 30-50 grams ಗೆಡ್ಡೆಗಳ ತೂಕ ಇರಬೇಕು ಸರ್. ಮತ್ತೆ ಪ್ರತಿಯೊಂದು ಗೆಡ್ಡೆಗಳಲ್ಲೂ ಕೂಡ 3-4 ಆ ಕಣ್ಣುಗಳು, ಮೊಳಕೆ ಬರ್ತಕ್ಕಂಥ ಕಣ್ಣುಗಳು ಕಣ್ಣುಗಳಿರ್ಬೇಕು ಸರ್. ಮತ್ತೆ ಮೊಳಕೆ ಬಂದಂಥ ಗೆಡ್ಡೆಗಳನ್ನ ಬಳಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಮತ್ತೆ ಯಾವುದೇ ಒಂದು ಬೀಜಗಳನ್ನ ಆಯ್ಕೆ ಮಾಡದಂಥ ಸಂದರ್ಭದಲ್ಲಿ ಅದರಲ್ಲಿ ರೋಗಗಳು ಅಂದ್ರೆ ಕೊಳೆ ರೋಗ ಅಥವಾ ಗೆಡ್ಡೆಗಳಿಗೆ ಹಾನಿಯಾಗಿರ್ತಕ್ಕಂಥ ಗೆಡ್ಡೆಗಳನ್ನ ನಾವು ಉಪಯೋಗಿಸಬಾರ್ದು. ಸೊ ಆದಷ್ಟು ನೋಡಲಿಕ್ಕೆ ಒಂದು 30-40 grams ತೂಕ ಇರಬೇಕು, ಮತ್ತೆ ಕಣ್ಣುಗಳಿರಬೇಕು, ಮೊಳಕೆ ಬಂದಿರಬೇಕು, ಮತ್ತೆ ಆರೋಗ್ಯ ಮತ್ತೆ ಕೀಟದಿಂದ ಇದಾಗಿರ್ಬೇಕು ಅಂತ ಬೀಜಗಳನ್ನ ನಾವು ಆಯ್ಕೆ ಮಾಡ್ತಕ್ಕಂಥದ್ದು ಒಳ್ಳೇದು. ನಮ್ಮ ಹಾಸನದಲ್ಲಿ ಆಲೂಗೆಡ್ಡೆ ಬೆಳೀಲಿಕ್ಕೆ ಒಳ್ಳೆಯ ಒಂದು ವಾತಾವರಣ ಇದೆ ಸರ್. ತಂಪಾದ ವಾತಾವರಣ ಇದೆ, ಮತ್ತೆ ಉತ್ತಮವಾದ ಮಳೆ ಬೀಳ್ತದೆ ಸರ್. ಇಲ್ಲಿ 15°C ಟೆಂಪರೇಚರು, ಅಲ್ಲಿಂದ 25°C ತಾಪಮಾನ ಇರ್ತದೆ ಸರ್. ಸಾಮಾನ್ಯವಾಗಿ ಆಲೂಗೆಡ್ಡೆನ ನಾವು 2nd ವಾರದಿಂದ ಬಿತ್ತನೆಯನ್ನು ಪ್ರಾರಂಭ ಮಾಡಿದ್ರೆ 3rd ವಾರದಲ್ಲಿ ಬಿತ್ತನೆಯನ್ನ ಮುಕ್ತಾಯಗೊಳಿಸ್ತೇವೆ ಸರ್. ನಂತರ ಅದು ನಮಗೆ 3 ಬೆಳೆ. ಸೊ ಆ ಒಂದು ಸಂದರ್ಭದಲ್ಲಿ ಕಡಿಮೆ ಉಷ್ಣಾಂಶ ಇರ್ತದೆ, ಉತ್ತಮವಾದ ಮಳೆ ಆಗ್ತದೆ ಸರ್. ಇಂಥ ಒಂದು ಸಂದರ್ಭದಲ್ಲಿ ಆಲೂಗೆಡ್ಡೆನ ತುಂಬ ಉತ್ತಮವಾಗಿ ಬೆಳಿಬಹುದು. ಮತ್ತೆ ಇಲ್ಲಿರ್ತಕ್ಕಂಥ ಮಣ್ಣೇನಿದೆ ಹಾಸನದು, ಇದು ಮರಳು ಮಿಶ್ರಿತ ರೆಡ್ ಲೋಮ್ ಸಾಯಿಲ್ ಅಂತ ಹೇಳ್ತೀವಿ ಸರ್. ಮತ್ತೆ ಈ ಮಣ್ಣಿಗೆ ನೀರನ್ನ ಜೀರ್ಣಿಸ್ತಕ್ಕಂಥ ಒಂದು ಶಕ್ತಿ ಇದೆ ಸರ್. ಸೊ ಇಂಥ ಒಂದು ಮಣ್ಣಲ್ಲಿ ನಾವು ಉತ್ತಮವಾಗಿ ಬೆಳೆಯಬಹುದಾಗಿದೆ. ಮತ್ತೆ ಮಣ್ಣಿನ ರಸಸಾರನು ಕೂಡ ಸರಾಸರಿ ಏನಿದೆ ಅಂದ್ರೆ 6-6.5 ಇದೆ ಸರ್. ಇಂಥ ಒಂದು ಮಣ್ಣಲ್ಲಿ ನಾವು ಆಲೂಗೆಡ್ಡೆ ಬೆಳೀಲಿಕ್ಕೆ ತುಂಬಾ ಯೋಗ್ಯವಾದಂಥ ಮಣ್ಣು. ಸೊ ನಾವು ಯಾವ ರೈತರು ನಾವು ಆಲೂಗೆಡ್ಡೆನ ಬೆಳೀಬೇಕಂತ ಹೇಳಿ ಯೋಚನೆ ಮಾಡಿರ್ತೇವೆ, ಭೂಮಿನ ಚೆನ್ನಾಗಿ ಉಳುಮೆ ಮಾಡ್ಕೋಬೇಕು ಸರ್. ಚೆನ್ನಾಗಿ ಉಳುಮೆ ಮಾಡಿ ಮಣ್ಣನ್ನು 2-3 times ಹದ ಮಾಡಿ ಸಣ್ಣದಾಗಿ ಮೃದುವಾಗಿರಂಗೆ ನೋಡ್ಕೋಬೇಕು. ಸೊ ಇಂಥ ಒಂದು ಭೂಮಿನ ಸಿದ್ಧತೆ ಪಡಿಸಿದ ನಂತರ ನಮಗೆ ಮೇ ಮೊದಲನೇ ವಾರ ಎರಡನೇ ವಾರದಲ್ಲಿ ಮಳೆ ಆದ ನಂತರ ನಾವು ಸಾಲುಗಳನ್ನ ಹೊಡಿಬೇಕಾಗುತ್ತೆ ಸರ್. 1.2 meters ಅಂದರೆ 1.25 meters ಅಂತರ ಸಾಲಿಂದ ಸಾಲಿ, ಆ ಥರ ಒಂದು ಸಾಲುಗಳನ್ನ ಮಾಡಿಕೊಂಡು ನಾವೇನು ಆಯ್ಕೆ ಮಾಡಿರ್ತೀವಿ ಬೀಜಗಳನ್ನ, ಬಿತ್ತನೆ ಬೀಜಗಳನ್ನ ಆಯ್ಕೆ ಮಾಡ್ತೀವಿ, ಅಂಥ ಒಂದು ಬಿತ್ತನೆ ಬೀಜಗಳನ್ನ ನಾವು ಬೀಜೋಪಚಾರವನ್ನು ಕೆಲವೊಂದು ರಾಸಾಯನಿಕ ಪದಾರ್ಥಗಳ ಬೀಜೋಪಚಾರವನ್ನು ಮಾಡಿ ಒಂದು 15 days ಮುಂಚಿತವಾಗಿ ನಾಟಿ ಮಾಡೋಕ್ಕೆ ಮುಂಚಿತವನ್ನು ಬೀಜೋಪಚಾರವನ್ನು ಮಾಡಿ ಅಂಥ ಒಂದು ಬೀಜಗಳನ್ನ ಮೊಳಕೆ ಬಂದಿರತಕ್ಕಂಥ ಬೀಜಗಳನ್ನ ನಾವು ಮುಖ್ಯ ಭೂಮಿನಲ್ಲಿ ಬಿತ್ತನೆ ಮಾಡಬೇಕಾಗುತ್ತೆ ಸರ್. ಇಂಥ ಒಂದು ಬೀಜಗಳನ್ನ ನಾವು ಸಾಲಿಂದ ಸಾಲಿಗೆ 1.2 meters ಹೇಳ್ತಾ ಇದೆ, ಅದೇ ಥರ ಬೀಜದಿಂದ ಬೀಜಕ್ಕೆ 20 centimeters ಅಂತರದಲ್ಲಿ ಬೀಜಗಳನ್ನ ನಾಟಿ ಮಾಡಬೇಕಾಗುತ್ತೆ. ಈ ಥರ ನಾಟಿ ಆದ ನಂತರ ಅವು ಒಂದು 15 to 20 days ಒಳಗಡೆ ಮೊಳಕೆ ಬರಲಿಕ್ಕೆ ಪ್ರಾರಂಭವಾಗ್ತದೆ ಸರ್. ಮೊಳಕೆ ಬಂದ ನಂತರ ಸಸಿ ಮಡಿಗಳಿಗೆ ಮಣ್ಣನ್ನು ಏರಿಸಬೇಕಾಗುತ್ತೆ. ಮಣ್ಣನ್ನು ಏರಿಸಿದ ನಂತರ ಕೆಲವೊಂದು ಸಂದರ್ಭದಲ್ಲಿ ನಾವು ಗೊಬ್ಬರಗಳನ್ನ ಕೊಡಬೇಕಾಗುತ್ತೆ. ಗೊಬ್ಬರಗಳಂದ್ರೆ ತಿಪ್ಪೆ ಗೊಬ್ಬರ ಅಂತ ಏನಿರುತ್ತೆ ಅದು ತುಂಬಾ ಚೆನ್ನಾಗಿ ಕೊಳತಿರ್ಬೇಕು. ಅಂತ ಒಂದು ಗೊಬ್ಬರವನ್ನು ನಾವು ಈ ಒಂದು ಆಲೂಗಡ್ಡೆ ಬೆಳೆದಕ್ಕೆ ಉಪಯೋಗ ಮಾಡಬೇಕು. ಅದೇ ರೀತಿ ಶಿಫಾರಸು ಮಾಡಿರತಕ್ಕಂಥ ಸಾರಜನಕ, ರಂಜಕ ಮತ್ತು ಪೊಟಾಷ್ ಈ ಗೊಬ್ಬರಗಳನ್ನು ಕೂಡ ನಿಯಮಿತವಾಗಿ ಕೊಡಬೇಕಾಗುತ್ತೆ ಸರ್. ಮತ್ತು ನೀರನ್ನು ಕೂಡ ಮಳೆಯಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ, ಅಂಥ ಒಂದು ಸಂದರ್ಭದಲ್ಲಿ ನೀರಾವರಿನೂ ಕೂಡ ಬಳಸಿ ಈ ಒಂದು ಆಲೂಗಡ್ಡೆಯನ್ನು ಉತ್ತಮವಾಗಿ ಬೆಳೆಯಬಹುದಾಗಿದೆ. ಬಟ್ ನೀರಾವರಿ ಬಳಸಿ ಬೆಳೆತಕ್ಕಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ನೀರು ಭೂಮಿನಲ್ಲಿ ನಿಲ್ಲಬಾರದು, ಭೂಮಿ ನಿಲ್ಲದಂಗೆ ನೋಡ್ಕೋಬೇಕು. ಮತ್ತು ಮಣ್ಣನ್ನು ಏರಿಸಬೇಕು. ಯಾವುದೇ ಒಂದು ಆಲೂಗಡ್ಡೆ ಗಿಡಗಳನ್ನ ಸಾಲಿಂದ ಸಾಲಿಗೆ ನಾವು ಬೆಳೀತಕ್ಕಂಥ ಸಂದರ್ಭದಲ್ಲಿ ಏರುಮಡಿ ಅಂತ ಹೇಳ್ತೀವಿ, ಅಂತ ಒಂದು ಇದರಲ್ಲಿ ಮಣ್ಣನ್ನ ಏರಿಸಬೇಕು
5: ಏರಿಸಬೇಕು.
3: ಗೆಡ್ಡೆಗಳು ಹೊರಗಡೆ ಕಾಣದಂಗೆ ನೋಡ್ಕೋಬೇಕು. ಗೆಡ್ಡೆಗಳು ಸೂರ್ಯನ ಬೆಳಕಿಗೆ ಏನಾದ್ರು ಕಂಡಿದ್ದೆ ಆದರೆ ಅವು ಹಸಿರು ಗೆಡ್ಡೆಗಳಿಗೆ ಪರಿವರ್ತನೆ ಆಗ್ತದೆ. ಮತ್ತು ಬರ್ತಕ್ಕಂಥ ಕಳೆಗಳನ್ನ ಕೂಡ ಸಂಪೂರ್ಣವಾಗಿ ತೆಗೆದು ಹಾಕಬೇಕು ಸರ್ ಆಗಿಂದಾಗೆ. ಮತ್ತು ಯಾವ್ದಾದ್ರು ಕೀಟ ಮತ್ತು ರೋಗಗಳು ಬಂತು ಅಂದರೆ ಇಲಾಖೆ ಸಂಪರ್ಕದೊಂದಿಗೆ ಇಲಾಖೆಯವರು ಏನು ಶಿಫಾರಸು ಮಾಡಿದ್ದಾರೆ, ಒಂದು ಸಸ್ಯ ಸಂರಕ್ಷಣಾ ಔಷಧಿಗಳು ಏನಿದೆ ಇವುಗಳನ್ನ ಸಿಂಪಡಣೆ ಮಾಡಬೇಕು. ಕೆಲವೊಂದು ಸಸ್ಯ ಸಂರಕ್ಷಣೆ ಔಷಧಿಗಳನ್ನ ಇಲಾಖೆಯ ಮೂಲಕನೇ ರೈತರಿಗೆ ನಾವು
5: ಸಹಾಯಧನ
3: ರೂಪದಲ್ಲಿ ಒದಗಿಸ್ತಾ ಇದ್ದೀವಿ ಸರ್. ಇಂಥ ಒಂದು ಬೆಳೆದಂಥ ಆಲೂಗಡ್ಡೆಗಳು ನಮಗೆ ಸಾಮಾನ್ಯವಾಗಿ ಒಂದು 3 months ನಮಗೆ ಕಟಾವಿಗೆ ಕೊಯ್ಲಿಗೆ ಬರ್ತದೆ
5: ಬರುತ್ತೆ. ಇದಿಷ್ಟು ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೆಳೆಯುವಂತಹ ಪ್ರಮುಖವಾದಂತಹ ತೋಟಗಾರಿಕೆ ಬೆಳೆಗಳು ಹಾಗೂ ಮುಂಗಾರು ಹಂಗಾಮಿನಲ್ಲಿ ಅವುಗಳ ನಾಟಿಯ ವಿಧಾನ, ಅಂತರ ಮತ್ತು ಇತರೆ ಬೇಸಾಯದ ಕ್ರಮಗಳ ಬಗ್ಗೆ ಬಹಳ ವಿವರವಾಗಿ ತಾವು ತಿಳಿಸ್ಕೊಟ್ರಿ. ಅಂತಿಮವಾಗಿ ತೋಟಗಾರಿಕೆ ಬೆಳೆಗಳನ್ನು ಮಾಡುವಂತಹ ಕೃಷಿಕರಿಗೆ ಈ ಒಂದು ಮುಂಗಾರು ಹಂಗಾಮಿನಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್?
3: ಹಾಸನದಲ್ಲಿ ಸಾಕಷ್ಟು ತೋಟಗಾರಿಕೆಗಳ ಬೆಳೆಗಳನ್ನ ಬೆಳೀತಾ ಇದ್ರು ಕೂಡ ಬೆಳೆಗಳ ಆಯ್ಕೆ ಬಹಳ ಮುಖ್ಯ ಸರ್. ಈ ವರ್ಷ ಮಳೆ ಕಡಿಮೆ ಇದೆ. ಮಳೆ ಕಡಿಮೆ ಇದೆ ಅಂದ ತಕ್ಷಣ ನಾವು ಏನ್ ಮಾಡಿದೀವಿ, ಯೋಚನೆ ಮಾಡಿರ್ತೀವಿ, ಆಲೂಗಡ್ಡೆ ಬೆಳಿಬೇಕು ಅಥವಾ ಶುಂಠಿ ಬೆಳಿಬೇಕಂತಕ್ಕಂಥ ಆಲೋಚನೆ ಇರ್ತೀವಿ. ಬೆಳೆಗಳನ್ನ ಯಾವ್ದು ಆಯ್ಕೆ ಮಾಡ್ಬೇಕಂತಕ್ಕಂಥದ್ದು ಬಹಳ ಮುಖ್ಯ. ಆಯ್ಕೆ ಮಾಡಿರ್ತಕ್ಕಂಥ ಬೆಳೆಗಳಿಗೆ ಮಾರುಕಟ್ಟೆನಲ್ಲಿ ಯಾವ ರೀತಿ ದರ ಸಿಗ್ತದೆ ಅನ್ನೋದನ್ನ ಯೋಚನೆ ಮಾಡಿ ಉತ್ತಮವಾದ ಬೆಳೆನ, ಯಾವುದಕ್ಕೆ ಲಾಭದಾಯಕವಾದ ಬೆಳೆನ ಆಯ್ಕೆ ಮಾಡ್ಕೊಂಡು ಬೆಳೀತಕ್ಕಂಥದ್ದು ಒಂದು. ಮತ್ತು ಯಾವುದೇ ಬೆಳೆನ ಬೆಳಿಬೇಕಾದರೂ ಇಲಾಖೆಯ ಸಂಪರ್ಕ ತಗೊಂಡು ಅದರಲ್ಲಿ ಬರ್ತಕ್ಕಂಥ ಏನು ಸಮಸ್ಯೆಗಳು, ಕೀಟ ಇರ್ಬೋದು, ರೋಗ ಇರ್ಬೋದು ಅಥವಾ ಬೇರೆ ಇನ್ನಿತರೆ ಮಣ್ಣು ಪರೀಕ್ಷೆ ವಿಧಾನ ಇರ್ಬೋದು, ಇಂಥ ಒಂದು ಸಮಯದಲ್ಲಿ ಇಲಾಖೆಯ ಸಂಪರ್ಕ ಪಡ್ಕೊಂಡು ಅವರು ಬೆಳೆಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಸರ್.
5: ಈ ಮುಂಗಾರು ಹಂಗಾಮಿನಲ್ಲಿ ಬೆಳೀತಕ್ಕಂತಹ ತೋಟಗಾರಿಕೆ ಬೆಳೆಗಳ ನಾಟಿ ಹಾಗೂ ಬಿತ್ತನೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಸರ್?
3: ನನ್ನ ದೂರವಾಣಿ ಸಂಪರ್ಕ ಸಂಖ್ಯೆ 9448238920.
5: ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ.
3: 9448238920.
5: ಒಳ್ಳೆಯದು ಸರ್. ಇವತ್ತಿನ ಸಂಚಿಕೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯುವ ಪ್ರಮುಖ ತೋಟಗಾರಿಕೆ ಬೆಳೆಗಳು ಹಾಗೂ ಮುಂಗಾರು ಹಂಗಾಮಿನಲ್ಲಿ ಅವುಗಳ ನಾಟಿ ಮಾಡುವ ವಿಧಾನ, ಅಂತರ ಹಾಗೂ ಇತರೆ ಬೇಸಾಯ ಕ್ರಮಗಳನ್ನು ಕುರಿತು ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
3: ನಮಸ್ತೆ
6: ಸರ್. ರೈತ ಬಾಂಧವರೇ, ಫಲಸಿರಿ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಹಾಸನ ಜಿಲ್ಲೆಯಲ್ಲಿ ಬೆಳೆಯುವ ಪ್ರಮುಖ ತೋಟಗಾರಿಕೆ ಬೆಳೆಗಳು ಹಾಗೂ ಮುಂಗಾರು ಹಂಗಾಮಿನಲ್ಲಿ ಅವುಗಳ ನಾಟಿ ಮಾಡುವ ವಿಧಾನ, ಅಂತರ ಹಾಗೂ ಇತರೆ ಬೇಸಾಯ ಕ್ರಮಗಳ ಕುರಿತಂತೆ ಬೇಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಕೆಬಿ ಸತೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ನಾಟಿ ನಂತರ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳು ಈ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಷಯ ತಜ್ಞರಾದ ಡಾ ವೈಎಸ್ ಮಹೇಶ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
7: ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂದಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್.
8: ಈ ಕಾರ್ಯಕ್ರಮದ ಪ್ರಾಯೋಜಕರು
9: ತೋಟಗಾರಿಕೆ ಇಲಾಖೆ ಹಾಸನ.
7: ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂದಿತು.

0: ಕಾರ್ಯಕ್ರಮ ಕೃಷಿ ಲೋಕ.
1: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯಲ್ಲಿ ಕೈಗೊಳ್ಳಬೇಕಾದಂತಹ ಉತ್ತಮ ಬೇಸಾಯ ಕ್ರಮಗಳು ಏನು ಅನ್ನೋದನ್ನು ನೋಡೋಣ. ತೆಂಗು ಒಂದು ಬಹುವಾರ್ಷಿಕ ಬೆಳೆ. ಒಂದೇ ಜಾಗದಲ್ಲಿ ಹಲವು ವರ್ಷಗಳು ಬೆಳೆಯೋದ್ರಿಂದ ಉತ್ತಮ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಪೋಷಕಾಂಶ ನಿರ್ವಹಣಾ ಕ್ರಮಗಳು ಜೊತೆಗೆ ಕೀಟರೋಗಗಳ ನಿಯಂತ್ರಣ ಇವೆಲ್ಲವನ್ನ ಮಾಡೋದ್ರಿಂದ ಉತ್ತಮವಾದಂತಹ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗತ್ತೆ. ಮುಖ್ಯವಾಗಿ ಉಳುಮೆ ಮಾಡುವ ವಿಧಾನವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡುವುದನ್ನು ಕಡಿಮೆ ಮಾಡಬೇಕಾಗತ್ತೆ. ಟ್ರ್ಯಾಕ್ಟರ್ನಿಂದ ಆಳವಾದ ಉಳುಮೆಯನ್ನು ಮಾಡೋದ್ರಿಂದ ತೆಂಗಿನ ಬೇರುಗಳಿಗೆ ಹಾನಿ ಉಂಟಾಗುತ್ತೆ. ಟ್ರ್ಯಾಕ್ಟರ್ನ ಭಾರಕ್ಕೆ ತೋಟದ ಮಣ್ಣು ಗಟ್ಟಿಯಾಗಿ ರೋಗ ಹರಡುವಿಕೆಗೆ ಸಹಾಯ ಆಗುತ್ತೆ. ಹಾಗಾಗಿ ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡುವುದನ್ನು ಕೈಬಿಡಬೇಕು. ಎತ್ತುಗಳ ಸಹಾಯದಿಂದ, ಹಸುಗಳ ಸಹಾಯದಿಂದ, ಹ್ಯಾಂಡ್ ಕಲ್ಟಿವೇಟರ್ ಇಲ್ಲವೇ ಟಿಲ್ಲರ್ಗಳ ಮುಖಾಂತರ ಉಳುಮೆಯನ್ನು ಮಾಡುವುದು ಬಹಳ ಒಳ್ಳೆಯದು. ತೆಂಗಿನಲ್ಲಿ ಅತಿಯಾದ ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡಿದರೆ ಬಹಳ ಅಪಾಯಕಾರಿ ಮಣ್ಣಿಗೆ ಹಾಗೂ ಬೆಳೆಗೆ. ಇನ್ನು ಮಣ್ಣನ್ನು ನಿರ್ವಹಣೆ ಮಾಡುವ ವಿಧಾನ ಕೂಡ ಉತ್ತಮವಾದಂತಹ ಬೇಸಾಯ ಕ್ರಮ.

ಕೆರೆಗೋಡು ಇಲ್ಲವೇ ಕಪ್ಪು ಜೇಡಿಮಣ್ಣನ್ನು ತೋಟಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಬಾರ್ದು. ಇದನ್ನು ಹಾಕೋದ್ರಿಂದ ಮಣ್ಣು ಗಟ್ಟಿಯಾಗಿ ಗಾಳಿಯಾಡದೆ ಬೇರುಗಳ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಹೊಸ ಬೇರುಗಳ ಅಭಿವೃದ್ಧಿ ಕಡಿಮೆಯಾಗುತ್ತೆ, ಹಾಗೆಯೇ ರೋಗಗಳು ಹೆಚ್ಚು ಉಲ್ಬಣಗೊಳ್ಳುತ್ತವೆ. ಹಾಗಾಗಿ ಮರಳು ಮಿಶ್ರಿತ ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಕೆಂಪು ಮಣ್ಣು ಇವುಗಳನ್ನು ತೋಟಕ್ಕೆ ಹಾಕೋದು ಒಳ್ಳೆಯದು. ಮುಖ್ಯವಾಗಿ ಗಮನಿಸ್ಕೋಬೇಕು, ಕೆರೆಗೋಡು ಇಲ್ಲವೇ ಕಪ್ಪು ಜೇಡಿ ಮಣ್ಣು ತೆಂಗಿಗೆ ಬಹಳ ಅಪಾಯಕಾರಿ. ಸಹಜವಾಗಿ ತೆಂಗಿನ ಬೆಳೆಯನ್ನು ಬೆಳಿಬೇಕು ಅನ್ನೋದಾದರೆ ನೀರು ಇರಲೇಬೇಕು ಅಂತ ಹೇಳ್ತೀವಲ್ಲ, ಹಾಗಾಗಿ ನೀರಿನ ನಿರ್ವಹಣೆ ಕೂಡ ಮುಖ್ಯ ಆಗುತ್ತೆ. ತೆಂಗಿನ ತೋಟದಲ್ಲಿ ಗಿಡಗಳಿಗೆ ಹೆಚ್ಚು ನೀರನ್ನು ನಿಲ್ಲಿಸಬಾರ್ದು. ಹೆಚ್ಚು ನೀರು ನಿಲ್ಲೋದ್ರಿಂದ ಮಣ್ಣು ಕೂಡ ಗಟ್ಟಿಯಾಗುತ್ತೆ, ಬೇರುಗಳ ಉಸಿರಾಟಕ್ಕೆ ಕೂಡ ತೊಂದರೆ ಆಗುತ್ತೆ, ಜೊತೆಗೆ ರೋಗ ಹರಡುವಿಕೆ ಕೂಡ ಹೆಚ್ಚಾಗಬಹುದು. ಇನ್ನು ಹನಿ ನೀರಾವರಿ, ತುಂತುರು ನೀರಾವರಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳೋದು ಬಹಳ ಸೂಕ್ತ. ತೆಂಗಿನಲ್ಲಿ ಉತ್ತಮವಾದಂತಹ ಬೇಸಾಯವನ್ನು ಮಾಡೋ ಕ್ರಮದಲ್ಲಿ ಮತ್ತೊಂದು ಅಂಶ ಅಂತಂದರೆ ಹಸಿರೆಲೆ ಗೊಬ್ಬರದ ಗಿಡಗಳು ಇಲ್ಲವೇ ಹೊದಿಕೆ ಬೆಳೆಗಳನ್ನು ಬೆಳ್ಕೊಳ್ಳೋದು ಬಹಳ ಉತ್ತಮ. ತೋಟದ ಮಧ್ಯ ಹೆಚ್ಚಿನ ಪ್ರಮಾಣದಲ್ಲಿ ವರ್ಷದಲ್ಲಿ 2 ಬಾರಿ ಹಸಿರೆಲೆ ಗೊಬ್ಬರವನ್ನು ಬೆಳೆಸೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಉದಾಹರಣೆಗೆ ಹುರುಳಿ, ಸೆಣಬು, ಡಯಾಂಚ, ಅಲಸಂದೆ, ಅವರೆ ಇತ್ಯಾದಿ ಬೆಳೆಗಳನ್ನು ಬೆಳ್ಕೊಳ್ಳೋದು ಒಳ್ಳೆಯದು. ಅದರಲ್ಲೂ ಹುರುಳಿ ಬೆಳೆ ತೆಂಗಿಗೆ ಬಹಳ ಉತ್ತಮವಾದಂತಹ ಬೆಳೆ. ಬಹಳ ಮುಖ್ಯವಾಗಿ ತೆಂಗಿನಲ್ಲಿ ಅನುಸರಿಸಬೇಕಾದ ಮತ್ತೊಂದು ಅಂಶ ಏನು ಅಂತಂದರೆ ಅಂತರ ಬೆಳೆಗಳನ್ನು ಬೆಳ್ಕೊಳ್ಳೋದು. ತೆಂಗಿನ ತೋಟವನ್ನು ಯಾವಾಗಲೂ ಕೂಡ ಖಾಲಿ ಬಿಡಬಾರ್ದು. ತೆಂಗಿನ ಗಿಡಗಳ ಮಧ್ಯೆ ವಿವಿಧ ತರಕಾರಿಗಳು, ಹಣ್ಣು, ಹೂವು, ಸಾಂಬಾರ ಪದಾರ್ಥಗಳು, ದ್ವಿದಳ ಧಾನ್ಯ ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳ್ಕೊಳ್ಳೋದು ಬಹಳ ಒಳ್ಳೆಯದು. ಮುಖ್ಯವಾಗಿ ಗುಂಪು ಗುಂಪಾಗಿ ಬಾಳೆಯನ್ನು ಬೆಳ್ಕೊಳ್ಳೋದು ತೆಂಗಿನ ತೋಟಕ್ಕೆ ಬಹಳ ಒಳ್ಳೆಯ ವಿಧಾನ. ಇನ್ನು ಅಂತರ ಬೆಳೆಯಾಗಿ ದ್ವಿದಳ ಧಾನ್ಯ ಬೆಳೆಗಳನ್ನು ಯಾವುದನ್ನೆಲ್ಲ ಬೆಳ್ಕೋಬಹುದು ಅಂತಂದರೆ ಹುರುಳಿ, ಶೇಂಗಾ, ಅಲಸಂದೆ, ಹೆಸರು, ತೊಗರಿ, ಸೋಯಾ, ಅವರೆ ಇತ್ಯಾದಿ. ಇನ್ನು ತರಕಾರಿಗಳನ್ನು ಬೆಳ್ಕೊಳ್ಳೋದಾದರೆ ಟೊಮೊಟೊ, ಬದನೆ, ಮೆಣಸಿನಕಾಯಿ, ಬೆಂಡೆಕಾಯಿ, ತಿಂಗಳ ಹುರುಳಿ, ನುಗ್ಗೆ, ಕುಂಬಳ, ಕರಿಬೇವು ಇತ್ಯಾದಿ ತರಕಾರಿ ಬೆಳೆಗಳನ್ನು ಬೆಳ್ಕೊಳ್ಬಹುದು. ಇನ್ನು ಹಣ್ಣಿನ ವಿಷಯಕ್ಕೆ ಬಂದರೆ ಬಾಳೆ ಇಲ್ಲವೇ ಗುಂಪು ಬಾಳೆ, ನಿಂಬೆ, ಸೀಬೆ ಇತ್ಯಾದಿಗಳನ್ನು ಬೆಳ್ಕೊಳ್ಬಹುದು. ಸಾಂಬಾರ ಬೆಳೆಗಳಿಗೆ ಬಂದರೆ ಕರಿಮೆಣಸು, ಚಕ್ಕೆ, ಲವಂಗ, ಶುಂಠಿ, ಅರಿಶಿನ, ಜಾಯಿಕಾಯಿ ಇತ್ಯಾದಿ ಬೆಳೆಗಳನ್ನು ಬೆಳ್ಕೊಳ್ಬಹುದು. ಹಾಗೆಯೇ ಹೂವಿನ ಬೆಳೆಗಳಿಗೆ ಬಂದರೆ ಆಸ್ಟರ್, ಸೇವಂತಿಗೆ, ಚೆಂಡು ಹೂವು, ಮಲ್ಲಿಗೆ, ಕನಕಾಂಬ್ರ ಇತ್ಯಾದಿ ಹೂವಿನ ಬೆಳೆಗಳನ್ನು ಬೆಳ್ಕೊಳ್ಬಹುದು. ಇನ್ನು ತೆಂಗಿನ ತ್ಯಾಜ್ಯಗಳ ನಿರ್ವಹಣೆಯತ್ತ ಗಮನವನ್ನು ಹರಿಸೋದಾದರೆ ತೆಂಗಿನ ಗರಿ, ಕಾಯಿ, ಸಿಪ್ಪೆಗಳನ್ನು ನಿರ್ವಹಣೆಯನ್ನು ಮಾಡಬಹುದು. ಯಾವ ರೀತಿ ಅಂತಂದರೆ ತೆಂಗಿನ ಗರಿಗಳನ್ನು ಕತ್ತರಿಸಿ ಬುಡದ ಸುತ್ತಲೂ ಹಾಕಬಹುದು. ತೆಂಗಿನ ಮರದ ಬುಡದ ಸುತ್ತಲೂ ಕಾಯಿ ಸಿಪ್ಪೆಯನ್ನು ಹುಳಬಹುದು. 2 ತೆಂಗಿನ ಗಿಡಗಳ ಮಧ್ಯೆ ಕಂದಕ ಮಾಡಿ ಅದರಲ್ಲಿ ಕಾಯಿ ಸಿಪ್ಪೆ, ಒಣಗಿದ ಗರಿಗಳನ್ನು ಹಾಕಬಹುದು. ಈ ರೀತಿ ಕ್ರಮವನ್ನು ಕೈಗೊಳ್ಳೋದ್ರಿಂದ ತೆಂಗಿನ ತೋಟದಲ್ಲಿ ತ್ಯಾಜ್ಯ ನಿರ್ವಹಣೆಯ ಜೊತೆಗೆ ನೀರು ಮತ್ತು ಮಣ್ಣು ಸಂರಕ್ಷಣೆಯನ್ನು ಕೂಡ ಮಾಡಬಹುದು. ಇನ್ನು ಜೈವಿಕ ಅಥವಾ ಸಾವಯವ ಇಲ್ಲವೇ ರಾಸಾಯನಿಕ ಗೊಬ್ಬರಗಳ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ನೋಡಿದಾಗ, 1 ತೆಂಗಿನ ಗಿಡಕ್ಕೆ 1 ವರ್ಷಕ್ಕೆ ಏನೆಲ್ಲ ಗೊಬ್ಬರಗಳ ಅಗತ್ಯವಿರುತ್ತೆ ನೋಡೋಣ. ಹಸಿರೆಲೆ ಗೊಬ್ಬರಗಳನ್ನು ಬಳಸೋದಾದರೆ ಅಂತಂದರೆ ಹುರುಳಿ, ಸೆಣಬು, ಡಯಾಂಚ, ಅಲಸಂದೆ ಇವುಗಳನ್ನು 1 ಗಿಡಕ್ಕೆ 6 ಕೆಜಿಯಂತೆ 1 ಎಕರೆ ಪ್ರದೇಶಕ್ಕೆ ನೀಡಬಹುದು. ಇನ್ನು ಕೊಟ್ಟಿಗೆ ಗೊಬ್ಬರ ಆದರೆ 50 ಕೆಜಿನ ಕೊಡಬೇಕಾಗತ್ತೆ 1 ವರ್ಷಕ್ಕೆ 1 ಗಿಡಕ್ಕೆ. ಬೇವಿನ ಹಿಂಡಿ ಆದರೆ 2-3 ಕೆಜಿ ಪ್ರತಿ ಗಿಡಕ್ಕೆ 1 ವರ್ಷಕ್ಕೆ ನೀಡಬೇಕು. ಇನ್ನು ಟ್ರೈಕೋಡರ್ಮ ಆದರೆ 120 ಗ್ರಾಂ ನೀಡಬೇಕಾಗತ್ತೆ 1 ಗಿಡಕ್ಕೆ. ಇನ್ನು ಯೂರಿಯಾ, SSP ಅಥವಾ MOP ಇವುಗಳನ್ನು 1/2 ಕೆಜಿ ಯೂರಿಯಾ, 1 ಕೆಜಿ SSP, 1 ಕೆಜಿ MOPಯನ್ನು ವರ್ಷಕ್ಕೆ 2 ಬಾರಿ ನೀಡಬೇಕಾಗತ್ತೆ. ಇನ್ನು 500 ಗ್ರಾಂ ಪ್ರತಿ ಗಿಡಕ್ಕೆ ಮೆಗ್ನೀಷಿಯಂ ಸಲ್ಫೇಟನ್ನು ನೀಡಬೇಕಾಗತ್ತೆ. ಹಾಗೆಯೇ ಬೋರಾಕ್ಸ್ ನೀಡೋದಾದರೆ 50-75 ಗ್ರಾಂ ನೀಡಬೇಕು 1 ಗಿಡಕ್ಕೆ. ಇನ್ನು ಜಿಂಕ್ ಸಲ್ಫೇಟ್ ಆದರೆ 250 ಗ್ರಾಂ ನೀಡಬೇಕಾಗತ್ತೆ ಪ್ರತಿ ಗಿಡಕ್ಕೆ. ಈ ರೀತಿಯ ಕ್ರಮಗಳನ್ನು ಅನುಸರಿಸಿದಲ್ಲಿ ಉತ್ತಮವಾದಂತಹ ತೆಂಗಿನ ತೋಟವನ್ನು ನಿರ್ವಹಣೆಯನ್ನು ಮಾಡಬಹುದು. ರೈತ ಬಾಂಧವರೇ, ಇದುವರೆಗೆ ತೆಂಗಿನಲ್ಲಿ ಕೈಗೊಳ್ಳಬೇಕಾದಂತಹ ಉತ್ತಮ ಬೇಸಾಯ ಕ್ರಮಗಳು ಏನು ಅನ್ನೋ ಕುರಿತಂತೆ ಮಾಹಿತಿಯನ್ನು ಗಮನಿಸಿಕೊಂಡ್ರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ.

0: ನಮಸ್ಕಾರ.
1: ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
6: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
5: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
7: ಎಸ್ಆರ್ಎಸ್ ಪ್ರಜ್ಞ ಪಿಯು ಕಾಲೇಜು ಹಾಸನ ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ ಸ್ಟೇಟ್ ಬೋರ್ಡ್, ಸಿಬಿಎಸ್ಇ ಹಾಗೂ ಐಸಿಎಸ್ಇ ಬೋರ್ಡ್ನಲ್ಲಿ 10ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳಿಗೆ ಐಎಸ್ಸಿ ಪಠ್ಯಕ್ರಮದಲ್ಲಿ 11ನೇ ತರಗತಿಗಳನ್ನು ಹಾಸನ ನಗರದ ಹೃದಯ ಭಾಗದಲ್ಲಿ ಪ್ರಾರಂಭ ಮಾಡಿರುತ್ತಾರೆ. ಐಎಸ್ಸಿ ಪಠ್ಯಕ್ರಮದ ವಿಶೇಷತೆ ಏನೆಂದರೆ 12ನೇ ತರಗತಿಯ ನಂತರದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, ಜೆಡಬ್ಲ್ಯೂಇ, ಕೆಸಿಇಟಿ, ಎನ್ಡಿಎ, ನಾಟಾ ಪರೀಕ್ಷೆಗಳಿಗೆ ಈ ಪಠ್ಯಕ್ರಮವು ತೀರಾ ಹತ್ತಿರವಾಗಿದ್ದು ನಿಮ್ಮ ಮಕ್ಕಳು ಸುಲಭ ರೀತಿಯಲ್ಲಿ ಉತ್ತಮ ರ್ಯಾಂಕಿಂಗ್ ಗಳಿಸಿ ಡಾಕ್ಟರ್, ಇಂಜಿನಿಯರ್, ಆರ್ಕಿಟೆಕ್ಟ್ ಇತರೆ ಅವರಿಗಿಷ್ಟವಾದ ಕೋರ್ಸ್ಗಳನ್ನು ಓದಬಹುದಾಗಿದೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನುರಿತ ಅನುಭವಿ ಉಪನ್ಯಾಸಕ ತಂಡದಿಂದ ವಿಶೇಷ ತರಬೇತಿ ನೀಡುತ್ತಾರೆ. ಇದಲ್ಲದೆ ಗಣಿತ ಅಥವಾ ಜೀವಶಾಸ್ತ್ರ ವಿಷಯಗಳ ಬದಲಿಗೆ ಕಂಪ್ಯೂಟರ್ ಸೈನ್ಸ್ ಅಥವಾ ಫಿಸಿಕಲ್ ಎಜುಕೇಷನ್ ಆಯ್ಕೆ ಮಾಡಿಕೊಳ್ಳುವ ಅವಕಾಶವಿದೆ. ಪ್ರವೇಶಕ್ಕಾಗಿ ಇಂದೇ ಸಂಪರ್ಕಿಸಿ ಎಸ್ಆರ್ಎಸ್ ಪ್ರಜ್ಞಾ ಪಿಯು ಕಾಲೇಜು, ಶಂಕರಮಠ ರಸ್ತೆ, ಕೆಆರ್ಪುರಂ, ಹಾಸನ. ದೂರವಾಣಿ ಸಂಖ್ಯೆ 0817226278 ಅಥವಾ 9448311389.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
8: ಆತ್ಮೀಯ ರೈತ ಬಾಂಧವರೇ, ನಮ್ಮ ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧನ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಕುರಿತು ಹಾಸನ ತಾಲೂಕು ಮುತ್ತತ್ತಿ ಗ್ರಾಮದ ಎಂಡಿ ತುಳಸಿರಾಮ್ ಅವರೊಂದಿಗೆ ಮಾತುಕತೆಯ ಮೊದಲ ಭಾಗ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

0: ಇದುವರೆಗೂ ಕೃಷಿ ರಂಗ ಮೂಡಿಬಂತು.
1: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.

0: ಆತ್ಮೀಯ ಶ್ರೋತೃ ಬಾಂಧವರೇ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ಯುವ ರಸಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಕೋಮಲ್ ಕೆಪಿ, ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 24628 ಮತ್ತೊಂದು 24528. ಎಸ್ಟಿಡಿ ಕ್ರಮಾಂಕ 0817. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿ. ಯುವವಾಣಿ ಸಮಯ ಆಗ್ತಾ ಇದೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಈಗ ಪ್ರಕಟಣೆ, ನಂತರ ರಾಷ್ಟ್ರೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
2: ಜೀವನ ಬೇವು ಬೆಲ್ಲ ಬಲ್ಲಾತಗೆ ನೋವೇ ಇಲ್ಲ, ಬಾಧೀರರಿಗೆ ಈ ಕಾಲ ನಿನಗುಂಟು ಜಯ ತೆರೆದ ಹೃದಯ ಬಳಿಗೆ.
3: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
4: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 2026 ಪದ್ಮ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ. ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿನ ಲೋಪಗಳ ಕುರಿತು ಸುಪ್ರೀಂಕೋರ್ಟ್ ಕಳವಳ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿ ಇಂದು ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇಬ್ಬರು ಸಾಧಕರಿಗೆ ಪದ್ಮ ವಿಭೂಷಣ, 6 ಗಣ್ಯರಿಗೆ ಪದ್ಮಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಿಟೀಲು ವಾದಕ ಡಾ ಎನ್ ರಾಜಂ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪದ್ಮಭೂಷಣ ವಿಭಾಗದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿನ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಕನ್ನಡಿಗರಾದ ಶತಾವಧಾನಿ ಡಾ ಆರ್ ಗಣೇಶ್ ಅವರು ಅವಧಾನ ಕಲೆಯ ಪುನರುಜ್ಜೀವನಕ್ಕಾಗಿ ಪ್ರಶಸ್ತಿ ಸ್ವೀಕರಿಸಿದರು. ಕೈಗಾರಿಕೋದ್ಯಮಿ ಉದಯ್ ಸುರೇಶ್ ಕುಮಾರ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಡಾ ಕಲ್ಲಿಪಟ್ಟಿ ರಾಮಸ್ವಾಮಿ ಪಲ್ಲೈಸ್ವಾಮಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಇದೇ ವೇಳೆ ಕನ್ನಡಿಗರಾದ ಅಂಕೇಗೌಡರು, ಎಸ್ಜಿ ಸುಶೀಲಮ್ಮ, ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ಪ್ರೀತ್ ಕೌರ್ ಸೇರಿದಂತೆ ಒಟ್ಟು 58 ಗಣ್ಯರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಚಿವರು ಉಪಸ್ಥಿತರಿದ್ದರು. ದೇಶದಲ್ಲಿ ರಸಗೊಬ್ಬರದ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿದ್ದು ಸಾಮಾನ್ಯ ಮಟ್ಟಕ್ಕಿಂತ 33% ಅಧಿಕ ಸಂಗ್ರಹವಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಅಪರ್ಣಾ ಶರ್ಮಾ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಸಗೊಬ್ಬರ ಸಂಗ್ರಹ ಸಾಕಷ್ಟು ಪ್ರಮಾಣದಲ್ಲಿದ್ದು ಪ್ರಸಕ್ತ ವರ್ಷ 390.54 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರದ ಅಗತ್ಯವನ್ನು ಅಂದಾಜಿಸಲಾಗಿದೆ. ಪ್ರಸ್ತುತ 200.12 ಲಕ್ಷ ಮೆಟ್ರಿಕ್ ಟನ್ ದಾಸ್ತಾನು ಲಭ್ಯವಿದೆ ಎಂದು ಹೇಳಿದರು. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಬಿಕ್ಕಟ್ಟನಿಂದ 40% ಕಚ್ಚಾ ತೈಲ, 90% ಎಲ್ಪಿಜಿ ಹಾಗೂ 65% ನೈಸರ್ಗಿಕ ಅನಿಲದ ಆಮದಿನ ಮೇಲೆ ಪರಿಣಾಮ ಉಂಟಾಗಿದೆ. ಈ ನಡುವೆಯೂ ದೇಶೀಯ ಪೆಟ್ರೋಲಿಯಂ ಪೂರೈಕೆ ಸುಗಮವಾಗಿಸಲು ಪ್ರಯತ್ನ ನಡೆಸಲಾಗುತ್ತಿದೆ. ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುವಂತೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ತಿಳಿಸಿದರು. ತೈಲ ಮತ್ತು ಚಿನ್ನದಂತಹ ಆಮದು ಮಾಡಿಕೊಳ್ಳುವ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡುವುದರಿಂದ ದೇಶದ ಆರ್ಥಿಕತೆ ಮತ್ತು ವಿದೇಶಿ ವಿನಿಮಯ ಮೀಸಲು ಬಲಗೊಳ್ಳುತ್ತವೆ ಎಂದು ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಪ್ರತಿಪಾದಿಸಿದ್ದಾರೆ. ಹರಿಯಾಣದ ಜಿಂದ್ ಜಿಲ್ಲೆಯ ಬಿಬಿಪುರ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂಧನ ಉಳಿಸಲು ತಮ್ಮ ಅಧಿಕೃತ ಬೆಂಗಾವಲು ಪಡೆಯಲ್ಲಿ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡಿರುವುದಾಗಿ ತಿಳಿಸಿದರು. ಮೇ 21ರಂದು ದೇಶದಲ್ಲಿ 271 ಗಿಗಾವ್ಯಾಟ್ಗಳ ಗರಿಷ್ಠ ವಿದ್ಯುತ್ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಪೂರೈಸಲಾಗಿದೆ ಎಂದು ಸಚಿವ ಮನೋಹರ್ ಲಾಲ್ ಹೇಳಿದರು. ಪಶ್ಚಿಮ ಏಷ್ಯಾ ಬಿಕ್ಕಟ್ಟನ ನಡುವೆಯೂ ಇಂಧನ, ರಸಗೊಬ್ಬರ ಮತ್ತು ವಿದೇಶಿ ವಿನಿಮಯ ಮೇಲೆ ಹೆಚ್ಚಿನ ಗಮನ ಹರಿಸುವಂತೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ. ಮುಂಬೈನಲ್ಲಿಂದು ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ದೇಶದ ಆರ್ಥಿಕತೆ ಸ್ಥಿರವಾಗಿದೆ. ಡೀಸೆಲ್ ಮತ್ತು ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ ಕಡಿತದಿಂದ ಖಜಾನೆಯ ಮೇಲೆ 1 ಲಕ್ಷ ಕೋಟಿ ರೂಪಾಯಿಗಳ ಹೊರೆ ಬಿದ್ದಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಆಗಿರುವ ಲೋಪಗಳ ಬಗ್ಗೆ ಸುಪ್ರೀಂಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತ ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರನ್ನೊಳಗೊಂಡ ನ್ಯಾಯಪೀಠ ನೀಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಗೆ ನೋಟಿಸ್ ಜಾರಿ ಮಾಡಿದ್ದು ಪ್ರತಿಕ್ರಿಯೆ ನೀಡುವಂತೆ ಸೂಚಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ತನಿಖೆ ನಡೆಸುತ್ತಿರುವ ಸಿಬಿಐಗೂ ಈ ಕುರಿತು ಪ್ರತಿಕ್ರಿಯಿಸುವಂತೆ ಸೂಚಿಸಿದೆ. ಹಿಂದಿನ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿವಾದದಿಂದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಯಾವುದೇ ಪಾಠ ಕಲಿಯದಿರುವುದು ದುಃಖಕರ ಎಂದು ನ್ಯಾಯಪೀಠ ಇದೇ ವೇಳೆ ಅಸಮಾಧಾನ ವ್ಯಕ್ತಪಡಿಸಿತು. ಇಸ್ರೋ ಮಾಜಿ ಮುಖ್ಯಸ್ಥ ಕೆ ರಾಧಾಕೃಷ್ಣ ನೇತೃತ್ವದ ಸಮಿತಿಯು ಕಳೆದ ವರ್ಷ ಸಂಸ್ಥೆಯ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಲು ಮಾಡಿದ ಶಿಫಾರಸುಗಳ ಅನುಸರಣೆಯನ್ನು ವಿವರಿಸುವ ಅಫಿಡವಿಟ್ ಅನ್ನು ಗುರುವಾರದೊಳಗೆ ಸಲ್ಲಿಸುವಂತೆ ನ್ಯಾಯಾಲಯ ಎನ್ಟಿಎಗೆ ನಿರ್ದೇಶಿಸಿತು. ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ನಂತರ ಈ ತಿಂಗಳ 3ರಂದು ನಡೆಸಲಾದ ನೀಟ್ ಯುಜಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಯಿತು. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ದೆಹಲಿಯಲ್ಲಿ ನಾಳೆ ನಡೆಯಲಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರ ಜೊತೆಗೆ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೊ ಹಾಗೂ ಜಪಾನ್ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟಗಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುನ್ನಡೆಸುವುದು, ಪ್ರಸ್ತುತ ಇರುವ ಉಪಕ್ರಮಗಳ ಪ್ರಗತಿ ಪರಿಶೀಲಿಸುವುದು ಮತ್ತು ಪರಸ್ಪರ ಕಾಳಜಿಯ ಇತರ ಅಂತಾರಾಷ್ಟೀಯ ವಿಷಯಗಳ ಕುರಿತು ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಅಸ್ಸಾಂ ವಿಧಾನಸಭೆಯಲ್ಲಿ ಇಂದು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಮಂಡಿಸಲಾಗಿದೆ. ಈ ಮೂಲಕ ಉತ್ತರಾಖಂಡ ಮತ್ತು ಗುಜರಾತ್ ರಾಜ್ಯಗಳ ಬಳಿಕ ಈ ಮಸೂದೆಯನ್ನು ಮಂಡಿಸಿರುವ 3ನೇ ರಾಜ್ಯವಾಗಿ ಅಸ್ಸಾಂ ಗುರುತಿಸಿಕೊಂಡಿದೆ. ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ವಿಧಾನಸಭೆಯಲ್ಲಿ ಮಸೂದೆಯನ್ನು ಮಂಡಿಸಿದರು. ಇದೇ 27ರಂದು ಮಸೂದೆಯ ಕುರಿತು ಚರ್ಚೆ ನಡೆಯಲಿದೆ. ಕಳೆದ 13ರಂದು ಅಸ್ಸಾಂ ಸಚಿವ ಸಂಪುಟವು ಏಕರೂಪ ನಾಗರಿಕ ಮಸೂದೆಯ ಮಂಡನೆಗೆ ಅನುಮೋದನೆ ನೀಡಿತ್ತು. ಉತ್ತರಾಧಿಕಾರ, ವಿವಾಹದ ಕಾನೂನುಬದ್ದ ವಯೋಮಾನ, ಬಹುವಿವಾಹ ಇತ್ಯಾದಿ ಹಲವಾರು ಅಂಶಗಳನ್ನು ಮಸೂದೆ ಒಳಗೊಂಡಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಶಾಂತಿ ಮಾತುಕತೆಗಳು ಪ್ರಸ್ತುತ ನಡೆಯುತ್ತಿರುವ ಸಂಘರ್ಷವನ್ನು ಕೊನೆಗೊಳಿಸುವತ್ತ ಕೇಂದ್ರೀಕೃತವಾಗಿದೆ. ಪರಮಾಣು ವಿಷಯದ ಕುರಿತು ಚರ್ಚೆಗಳು ಇನ್ನೂ ನಡೆದಿಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಯಿಲ್ ಬಕೈ ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದಕ್ಕೆ ಬರುವ ಕೆಲಸ ಪ್ರಗತಿಯಲ್ಲಿದೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ತಿಳಿಸಿದ್ದಾರೆ. ವಿಶ್ವದ ಇಂಧನ ಪೂರೈಕೆಯ ಸುಮಾರು 1/5 ಹಾದುಹೋಗುವ ಹಾರ್ಮೋಜ್ ಜಲಸಂಧಿಯು ಈ ವರ್ಷದ ಆರಂಭದಲ್ಲಿ ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯ ನಂತರ ಪ್ರಮುಖ ಅಡಚಣೆಗಳನ್ನು ಎದುರಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷವನ್ನು ಕೊನೆಗೊಳಿಸಲು ನಡೆಯುತ್ತಿರುವ ಪ್ರಯತ್ನಗಳಿಗೆ ಜಾಗತಿಕ ಬೆಂಬಲವಿದೆ, ಆದರೆ ಶಾಂತಿಯ ಹಾದಿ ಅಷ್ಟು ಸುಲಭವಲ್ಲ ಎಂದು ಅವರು ಹೇಳಿದ್ದಾರೆ. ಇನ್ನು ಹವಾಮಾನ. ಇದೇ 28ರಿಂದ ಜೂನ್ 3ರವರೆಗೆ ಕೇರಳದ ವಿವಿಧ ಭಾಗಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಈ ಪ್ರದೇಶಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಈ ಬಾರಿ ವಾಡಿಕೆಗಿಂತ ಮೊದಲೇ ನಾಳೆ ಕೇರಳಕ್ಕೆ ಮುಂಗಾರು ಪ್ರವೇಶಿಸಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ.

0: 31ರಂದು ಅಹಮದಾಬಾದ್ನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ನಾರ್ವೆ ಚೆಸ್ 2026 ಪಂದ್ಯಾವಳಿಯ ಮೊದಲ ಸುತ್ತಿನ ಪಂದ್ಯಗಳು ಓಸ್ಲೋದಲ್ಲಿ ಇಂದು ಪ್ರಾರಂಭವಾಗಲಿದೆ. ಭಾರತೀಯ ಕಾಲಮಾನ ರಾತ್ರಿ 8:30ಕ್ಕೆ ಪಂದ್ಯಾವಳಿ ಆರಂಭವಾಗಲಿದೆ. 13 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪಂದ್ಯಾವಳಿಯು ಸ್ಟಾವಂಜರ್ನಿಂದ ರಾಜಧಾನಿ ಓಸ್ಲೋಗೆ ಸ್ಥಳಾಂತರಗೊಂಡಿದೆ. ಪಂದ್ಯಗಳು ಡೀಚ್ಮನ್ ಬಿಜೋರ್ವಿಕ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 2026ರ ಪದ್ಮ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ. ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿನ ಲೋಪಗಳ ಕುರಿತು ಸುಪ್ರೀಂಕೋರ್ಟ್ ಕಳವಳ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್. ಕೇಳುಗರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಲವ್ ಮಾಕ್ಟೈಲ್ 3 ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ವಿಜಯ್ ಪ್ರಕಾಶ್. ಅರುಣ್ ಕುಮಾರ್ ಅವರು ಬರೆದಿರುವ ಗೀತೆಗೆ ರಾಗ ಜೋಡಣೆ ಮಾಡಿದ್ದಾರೆ ನಕುಲ್ ಅಭಯಂಕರ್.

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
1: ಮೇ ತಿಂಗಳ 25ರಿಂದ 30ನೇ ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
0: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.

ಕೇಳುಗರೇ, ಸಂಗೀತ ರವೀಂದ್ರನಾಥ್ ಹಾಗೂ ಸಂತೋಷ್ ಬೆಂಕಿಯವರ ಸ್ವರದಲ್ಲಿ ಕಟ್ಲೆ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಕಿನಲ್ ರಾಜ್ ಅವರು ಬರೆದಿರುವ ಗೀತೆಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಶ್ರೀಧರ್ ವಿ ಸೊರಬ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ಯುವ ರಸಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಕೋಮಲ್ ಕೆಪಿ, ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452558. ಎಸ್ಟಿಡಿ ಕ್ರಮಾಂಕ 08172. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿ. ಯುವವಾಣಿ ಕೇಳಿ ಮಾಧುರಿ ಶೇಷಾದ್ರಿ ಅವರ ಧ್ವನಿಯಲ್ಲಿರುವ ಟಗರು ಪಲ್ಯ ಚಿತ್ರದ ಗೀತೆ. ಗೀತೆಯನ್ನ ಬರೆದಿದ್ದಾರೆ ಧನಂಜಯ್. ಸಂಗೀತ ನಿರ್ದೇಶನ ವಾಸುಕಿ ವೈಭವ್.

0: ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು.
1: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
2: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
2: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
1: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
1: ಪ್ರತಿ ಭಾನುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಜೈವಿಕ ಇಂಧನ ಉದ್ಯಾನ, ಮಡೇನೂರು.
0: ಕೇಳುಗರೆ, ಸಮಯ ಆಗ್ತಾ ಇದೆ 8:00. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಹಾಸನ ಕೇಂದ್ರ 102.2 MHz. ಯುವವಾಣಿ.

0: ಯುವವಾಣಿ ಯುವ ರಸಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಕೋಮಲ್ ಕೆಪಿ. ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ಕೆಳಗರೆ ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 24628 ಮತ್ತೊಂದು 24528. ಎಸ್ಟಿಡಿ ಕ್ರಮಾಂಕ 08172. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿ. ಯುವರಸ ಪ್ರಶ್ನೆ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
3: ಸಿಕ್ಕಿಬಿದ್ರು.
4: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
5: ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ನಮಸ್ಕಾರ ಕೇಳುಗರಿಗೆಲ್ಲ, ಯುವವಾಣಿ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರು, ಸಂಖ್ಯೆಗಳನ್ನು ನೋಟ್ ಮಾಡಿಕೊಂಡಿದ್ದೀರಲ್ಲ? ಯುವ ಕೇಳುಗರು, ಶಾಲಾ ಕಾಲೇಜಲ್ಲಿ ಕಲಿತಾ ಇರುವಂತಹ ಕೇಳುಗರು, ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಒರೆ ಹಚ್ಚಿ. ಯಾಕೆ ಅಂದರೆ ಮುಂದಿನ ದಿನಗಳಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಫೇಸ್ ಮಾಡ್ತೀರಾ ಅಲ್ವಾ? ಒಂದು ಕರೆ ಬರ್ತಾ ಇದೆ. ನಮಸ್ಕಾರ.
7: ನಮಸ್ಕಾರ,
6: ನಿಮ್ಮ ಪರಿಚಯ ಹೇಳಿ.
7: ಶಿವಲಿಂಗಯ್ಯ ಹಿರೇಮಠ, ಬೆಳಗಾವಿ ಜಿಲ್ಲೆ ರಾಯಬಾಗ್ರೆ.
6: ಶಿವಲಿಂಗಯ್ಯ ಹಿರೇಮಠ ಅವರು. ಶಿವಲಿಂಗಯ್ಯ ಹಿರೇಮಠ ಅವರು, ನಮ್ಮ ಏನು ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ, ಅದಕ್ಕೆ ಮುಂಚೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಒಂದು ಬ್ಯಾಂಕ್ ಇತ್ತು, ಸರಿನಾ? ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವಿಲೀನ ಆಗಿರುತ್ತೆ. ಈ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಏನಿತ್ತು, ಈ ಬ್ಯಾಂಕ್ನ ಸ್ಥಾಪಕರು ಯಾರು? ಇದರ ಸ್ಥಾಪಕರು ಯಾರು ಅಂದ್ರೆ ಈ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ನ ಯಾರು ಸ್ಥಾಪಿಸ್ತಾರೆ? ಯಾರು ಶುರು ಮಾಡಿದ್ದು? ಇನ್ನು ಈಸಿಯಾಗಿ ಪ್ರಶ್ನೆಯನ್ನ ಕೇಳಬೇಕು ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ, ಇದು ಸರಿಯಾದ ಉತ್ತರ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇತ್ತಲ್ಲ, ಅದು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬ್ರೈನ್ ಚೈಲ್ಡ್ ಅಂತ ಹೇಳಬಹುದು. ಇಂದು ಅದು SBI ಅಲ್ಲಿ ವಿಲೀನವಾಗಿರುತ್ತೆ, ಹೌದಲ್ವಾ? ಅದು
7: ಮೇಡಮ್, ಬೇಕಾದ್ರೆ ಎಲ್ಲರಿಗೂ ಮಾಹಿತಿ ಕೊಡ್ತೀನಿ. 1916 ನೋಡ್ರಿ ಮೇಡಮ್.
6: 1913 ಅಕ್ಟೋಬರ್ 2 ಬ್ಯಾಂಕ್ ಆಫ್ ಮೈಸೂರ್ ಲಿಮಿಟೆಡ್ ಎಂಬ ಹೆಸರಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯವರವರು ಇದನ್ನ ಸ್ಥಾಪಿಸ್ತಾರೆ. ಇದರ ಮುಂಚೆ ಇದರ ಮುಖ್ಯ ಕಚೇರಿ ಎಲ್ಲ ಬೆಂಗಳೂರಿನಲ್ಲಿ ಇತ್ತು, ಸರಿನಾ? April 1, 2017 ನಂತರ ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವಿಲೀನಗೊಳ್ಳುತ್ತೆ. ಇದು ನಿಮ್ಗಾಗಿ ಮಾಹಿತಿ. ನೀವು ಚೆನ್ನಾಗಿ ಉತ್ತರ ಹೇಳಿದ್ದೀರಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಯುವ ಕೇಳುಗರು, ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ. ಏನ್ ಮಾಡ್ತಾ ಇದ್ದೀರಾ? ನಿಮ್ಮ ಕ್ವಿಜ್ ಮಾಸ್ಟರ್ ಇವತ್ತು ಒಂದು ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತಾರೆ, ನೀವು ಆ ಇನ್ಫಾರ್ಮೇಶನ್ನ ನಮ್ಮ ಯುವ ಕೇಳುಗರು ನೋಟ್ ಮಾಡ್ಕೊಳ್ಬೇಕು. ಇದರ ಮೇಲೆ ಪ್ರಶ್ನೆಗಳನ್ನ ನಾವು ಕೇಳಬಹುದು ಅಲ್ವಾ? ನೋಡೋಣ, ಇವತ್ತು ಕೊನೆವರೆಗೂ ಯಾರು ಕಾರ್ಯಕ್ರಮವನ್ನ ಕೇಳ್ತಾರೆ ಈಗಿನಿಂದ ಕೊನೆವರೆಗೂ ಅಂತ ನಾವು ಪತ್ತೆ ಮಾಡೋಣ. ಅಫ್ಘಾನಿಸ್ತಾನ ಏಷ್ಯಾ ಖಂಡದಲ್ಲಿದೆ, ಅದರ ರಾಜಧಾನಿ ಕಾಬೂಲ್, ಅದರ ಕರೆನ್ಸಿ ಅಫ್ಘಾನ್ ಅಫ್ಘಾನಿ. ಅಲ್ಬೇನಿಯಾ ದೇಶ ಯುರೋಪ್ನಲ್ಲಿದೆ, ಅದರ ರಾಜಧಾನಿ ತಿರಾನಾ, ಅದರ ಕರೆನ್ಸಿ ಹೆಸರು ಅಲ್ಬೇನಿಯನ್ ಲೇಕ್. ಅಲ್ಜೀರಿಯಾ ದೇಶ ಆಫ್ರಿಕಾದಲ್ಲಿದೆ, ಅದರ ರಾಜಧಾನಿ ಅಲ್ಜೀರ್ಸ್, ಅದರ ಕರೆನ್ಸಿ ಅಲ್ಜೀರಿಯನ್ ದಿನಾರ್. ಅಂಡೋರಾ ದೇಶ ಯುರೋಪ್ ಖಂಡದಲ್ಲಿದೆ, ಅಂಡೋರಾ ಲಾವೆಲ್ಲಾ ಅನ್ನೋದು ಇದರ ರಾಜಧಾನಿ ಮತ್ತು ಇದರ ಕರೆನ್ಸಿ ಯೂರೋ. ಆಂಟಿಗುವಾ ಆಂಡ್ ಬರ್ಬುಡಾ ಅನ್ನುವ ದೇಶ ಕ್ಯಾರಿಬಿಯನ್ ಅಥವಾ ಅಮೆರಿಕದ ಮಧ್ಯಭಾಗದಲ್ಲಿದೆ. ಇದರ ರಾಜಧಾನಿ ಸೇಂಟ್ ಜಾನ್ಸ್ ಮತ್ತು ಇದರ ಕರೆನ್ಸಿ ಈಸ್ಟ್ ಕ್ಯಾರಿಬಿಯನ್ ಡಾಲರ್. ನೋಡೋಣ ನಮ್ಮ ಕೇಳುಗರು ಎಷ್ಟು ಧ್ಯಾನದಿಂದ ಇದನ್ನು ಕೇಳಿಸ್ಕೊಂಡಿದ್ದಾರೆ ಅಂತ ಮುಂದೆ ಇದರ ಪ್ರಶ್ನೆ ಬಂದೇ ಬರುತ್ತೆ. ನಮಸ್ಕಾರ.
3: ನಮಸ್ತೆ ಮೇಡಮ್.
6: ನಿಮ್ಮ ಪರಿಚಯ ಹೇಳಿ.
3: ನಿರ್ಮಲಾ ದುಮ್ಮೇನಹಳ್ಳಿಯಿಂದ.
6: ಯಾರು ಕ್ಷಮಿಸಿ?
3: ದುಮ್ಮೇನಹಳ್ಳಿಯಿಂದ ನಿರ್ಮಲಾ.
6: ನಿರ್ಮಲಾ ಅವರು. ನಿರ್ಮಲಾ ಅವರೇ, ಕುದುರೆ ಮುಖ ಯಾವ ಲೋಹದ ಅದಿರಿಗೆ ಪ್ರಸಿದ್ಧವಾಗಿದೆ?
3: ಕುದುರೆ ಮುಖ,
6: ಕುದುರೆ ಮುಖದಲ್ಲಿ
3: ಕಬ್ಬಿಣ ಮೇಡಮ್.
6: ಕಬ್ಬಿಣ. ಕಬ್ಬಿಣ ಸರಿಯಾದ ಉತ್ತರ. ಕುದುರೆ ಮುಖ ಇದು ಕಳಸ ತಾಲೂಕು ಚಿಕ್ಕಮಗಳೂರಿನಲ್ಲಿ. ಸರಿನಾ? ಮೊದಲು ಇದರ ಹೆಸರು ಮಲ್ಲೇಶ್ವರ ಹಳ್ಳಿ ಅಂತ ಆಗಿತ್ತಂತೆ. ಇದನ್ನ ನಾನು ಕೇಳ್ಪಟ್ಟಿದ್ದು. ನೋಡೋಣ, ಯಾರಾದ್ರೂ ಚಿಕ್ಕಮಗಳೂರಿನವರಿದ್ರೆ, ಕಳಸದವರಿದ್ರೆ ಇದನ್ನ ಕನ್ಫರ್ಮ್ ಮಾಡಿ. ಸರ್ಕಾರದ ಸ್ವಾಮ್ಯದ ಕುದುರೆ ಮುಖ ಐರನ್ ಕೋರ್ ಕಂಪನಿ ಲಿಮಿಟೆಡ್ 2006 ಇಲ್ಲಿ ಕಬ್ಬಿಣದ ಮೈನಿಂಗ್ ಅನ್ನ ನಡೆಸ್ತಾ ಇತ್ತು. ಒಂದು ಪರಿಸರ ಸಂರಕ್ಷಣೆ ಬಗ್ಗೆ ಒಂದು ಏನೊಂದು ಕಾಳಜಿ ಇದ್ದಿದ್ರಿಂದ ಒಂದು ಕಾರ್ಯಕರ್ತರ ಒಂದು ಹೋರಾಟ ನಡೀತು. ಹಾಗಾಗಿ ಈ ಸ್ಥಳ ಇವಾಗ ಮುಖ್ಯವಾಗಿ ರಾಷ್ಟ್ರೀಯ ಉದ್ಯಾನವಾಗಿ, ಟ್ರೆಕ್ಕಿಂಗ್ ತಾಣವಾಗಿ ಪ್ರಸಿದ್ಧವಾಗಿದೆ. ಇಲ್ಲೇ ಮುಳ್ಳಯ್ಯನಗಿರಿ ಹೌದಲ್ವಾ ಇರೋಂಥದ್ದು, ಮತ್ತು ಇದು ಅತಿ ಎತ್ತರದ ಗಿರಿ ನಮ್ಮ ಕರ್ನಾಟಕದಲ್ಲಿ, ಸರಿಯಲ್ವಾ? ಇದು ನಿಮಗಾಗಿ ಮಾಹಿತಿ. ನೀವು ಚೆನ್ನಾಗಿ ಉತ್ತರ ಹೇಳಿದ್ದೀರಾ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ಧನ್ಯವಾದಗಳು.
6: ಯುವ ಕೇಳುಗರು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ. ಯಾಕೋ ಯುವ ಕೇಳುಗರು ಇವತ್ತು ಮೇಡಮ್ ಇದೇ ಪ್ರಶ್ನೆ ಕೇಳ್ಬಿಡ್ತಾರೆ ಅಂತ ಹಿಂಜರಿತಾ ಇದ್ದಾರೆ. ಪರವಾಗಿಲ್ಲ, ನಿಮಗೆ ಈಸಿ ಈಸಿ ಪ್ರಶ್ನೆನೂ ಕೇಳೋಣ ಅಂತೆ. ನಮಸ್ಕಾರ ಯುವವಾಣಿ.
5: ಹಲೋ.
6: ನಮಸ್ಕಾರ ಯುವವಾಣಿ.
5: ನಮಸ್ತೆ ಮ್ಯಾಮ್.
6: ನಿಮ್ಮ ಪರಿಚಯ ಹೇಳಿ.
5: ದಕ್ಷಿತಾ ಆಲೂರು.
6: ದಕ್ಷಿತಾ ಆಲೂರು. ದಕ್ಷಿತಾ ಅವರ ಒಂದು ದಕ್ಷತೆ ಹೇಗಿದೆ ನೋಡೋಣ ಈಗ.
5: ಹಲೋ,
6: ಕೇಳಿಸ್ತಾ ಇದೆಯಾ ದಕ್ಷಿತಾ? ದಕ್ಷಿತಾ ಅವರ ದಕ್ಷತೆ ಹೇಗಿದೆ ನೋಡೋಣ. ದಕ್ಷಿತಾ, ಅರ್ಜೆಂಟೀನಾದ ಕ್ಯಾಪಿಟಲ್ ಅಥವಾ ರಾಜಧಾನಿಯ ಹೆಸರೇನು? ಕ್ವಿಜ್ ಮಾಸ್ಟರ್ ಅದನ್ನ ನಿಮಗೆ ಕಾರ್ಯಕ್ರಮದ ಶುರುವಲ್ಲಿ ಹೇಳಿದ್ದಾರೆ. ಅರ್ಜೆಂಟೀನಾದ ಕ್ಯಾಪಿಟಲ್ ಅಥವಾ ರಾಜಧಾನಿ ಯಾವುದು? ಓಹೋ, ಕ್ಷಮಿಸಿ, ಕ್ವಿಜ್ ಮಾಸ್ಟರ್ ಅರ್ಜೆಂಟೀನಾ ಬಗ್ಗೆ ಹೇಳೇ ಇಲ್ಲ, ಬರೀ ಆಂಟಿಗುವಾ ಮತ್ತೆ ಬರ್ಬುಡಾ ಬಗ್ಗೆ ಹೇಳಿದ್ದಾರೆ. ಆಯ್ತು, ಅದರ ಬಗ್ಗೆ ಇನ್ನೊಬ್ರಿಗೆ ಯಾರಿಗಾದ್ರೂ ಕೇಳ್ತೀನಿ. ಅಫ್ಘಾನಿಸ್ತಾನದ ಕ್ಯಾಪಿಟಲ್ ಅಥವಾ ರಾಜಧಾನಿ ಯಾವುದು? ಕರೆನ್ಸಿ ನೆನ್ಪಿದ್ಯಾ? ಕರೆನ್ಸಿ ನೆನ್ಪಿದ್ಯಾ? ಅಫ್ಘಾನ್. ಅಫ್ಘಾನಿ.

0: ನಮ್ಮ ದಕ್ಷಿತಾ ಅವರು ಸರಿಯಾಗಿ ಉತ್ತರ ಹೇಳಿರ್ತಾರೆ. ಅದರ ಕ್ಯಾಪಿಟಲ್ ಯಾವುದು? ಗೊತ್ತಿದೆಯಾ? ಅದರ ಕ್ಯಾಪಿಟಲ್ ಕಾಬೂಲ್. ಮತ್ತು ಇದು ಯಾವ ಖಂಡದಲ್ಲಿದೆ? ನಮ್ಮ ದಕ್ಷಿತಾ ಅವರು ಅವರ ದಕ್ಷತೆಯನ್ನು ತೋರಿಸಿ ಬಿಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಉತ್ತರ ಹೇಳಿದ್ದಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಯುವ ಕೇಳುಗರು, ಕರೆ ಮಾಡಿ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಒರೆ ಹಚ್ಚಿ. ಅರ್ಜೆಂಟೀನಾ ಇರುವುದು ಸೌತ್ ಅಮೆರಿಕಾದಲ್ಲಿ. ಇದರ ಕ್ಯಾಪಿಟಲ್ ಅಥವಾ ರಾಜಧಾನಿ ಬ್ಯೂನಸ್ ಐರಿಸ್ ಅಂತ, ಮತ್ತು ಇದರ ಕರೆನ್ಸಿಯ ಹೆಸರು ಅರ್ಜೆಂಟೀನಾ ಪೆಸೋ ಅಂತ. ನಮಸ್ಕಾರ ಯುವವಾಣಿ.
1: ಹಲೋ.
0: ನಮಸ್ಕಾರ ಯುವವಾಣಿ, ನಿಮ್ಮ ಪರಿಚಯ ಹೇಳಿ.
1: ನಮಸ್ಕಾರ ಮೇಡಮ್, ರಮೇಶ್ ಅಂತ. ರಮೇಶ್
0: ರಮೇಶ್ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ. ರಮೇಶ್ ಅವರೇ, ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಯಾವುದು?
1: ಕಾಂಗರು.
0: ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಕಾಂಗರು, ಇದು ಸರಿಯಾದ ಉತ್ತರ. ಆಸ್ಟ್ರೇಲಿಯಾದ ಏನು ಒಂದು ಖಂಡ ಇದೆ, ಅಲ್ಲಿಗೆ ಮಾತ್ರ ಸೀಮಿತವಾದಂತಹ ಪ್ರಾಣಿ ಕಾಂಗರು. ಇದಕ್ಕೆ ಹೊಟ್ಟೆಯ, ಇದನ್ನ ಮಾರ್ಸುಪಿಯನ್ಸ್ ಅಂತ ಹೇಳ್ತಾರೆ, ಇದಕ್ಕೆ ಹೊಟ್ಟೆಯ ಮೇಲೆ ಒಂದು ಮರಿಗಳನ್ನ ಸಾಗಿಸೋದಕ್ಕೆ ಚೀಲ ಇರ್ತದೆ, ಆಯ್ತಾ? ಇದು ಹಿಂಗಾಲುಗಳ ಸಹಾಯದಿಂದ ಕುಪ್ಪಳಿಸ್ತಾ ಹೋಗುವಂತಹ ಪ್ರಾಣಿ. ಅದೇ ನಾನು ಹೇಳಿದ ಹಾಗೆ ಇವುಗಳನ್ನ ಮಾರ್ಸುಪಿಯಲ್ ವರ್ಗಕ್ಕೆ ಸೇರಿಸಲಾಗಿದೆ. ಮತ್ತೆ ಇವುಗಳ ಒಂದು ಹಿಂಗಾಲು ಏನಿರ್ತದೆ, ಅದು ಅಷ್ಟು ಸಣ್ಣದಿದ್ರು ಅಥವಾ ಕುಳ್ಳಗಿದ್ರು ಕೂಡ ಅದು ಅತಿ ಬಲಿಷ್ಠವಾಗಿ ಇರ್ತದೆ. ಯಾಕೆಂದ್ರೆ ಅವರಿಗೆ ಆ ಇಡೀ ದೇಹದ ವೆಯ್ಟ್ ಅನ್ನು ಅದು ತಡೀತದೆ, ಮತ್ತೆ ಜಂಪ್ ಮಾಡೋದಕ್ಕೆ, ಮುಂದೆ ಕುಪ್ಪಳಿಸ್ತಾ ಹೋಗೋದಕ್ಕೆ ಸಹಕಾರಿಯದು. ಇದು ನಿಮ್ಗಾಗಿ ಮಾಹಿತಿ, ನೀವು ಚೆನ್ನಾಗಿ ಉತ್ತರ ಹೇಳಿದ್ದೀರಾ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ನಮಗೂ ತುಂಬಾ ಧನ್ಯವಾದ. ಇವತ್ತಿಂದ ಇವತ್ತು ಸಂಚಿಕೆಯಲ್ಲಿ ತುಂಬಾ ಮಾಹಿತಿ ಕೊಡ್ತಾ ಇದ್ದೀರಾ. ಇದು ಯುವ ಕೇಳಿದರು, ಅದೇ ನೀವು ಹೇಳಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗ್ತದೆ ಮೇಡಮ್.
0: ಹೌದು, ನಮ್ಮ
1: ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇದನ್ನ ಅವರು ಕಂಪಲ್ಸರಿ ಕೇಳಲೇಬೇಕು, ಇದನ್ನ ರೆಕಾರ್ಡ್ ಮಾಡ್ಕೊಂಡ್ಬಿಟ್ರು ಒಳ್ಳೇದು.
0: ನಮ್ಗೆ ಇದನ್ನೆಲ್ಲ ಕೇಳಿ ತುಂಬಾ ಸಂತೋಷ ಆಗ್ತಿದೆ. ಈ ಒಂದು ಪ್ರಶಂಸೆ ಎಲ್ಲ ಆಕಾಶವಾಣಿಯ ಸಿಬ್ಬಂದಿಗೆ ಸಲ್ಲಿಸುವಂತದ್ದು. ನೀವು ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ತುಂಬಾ ಧನ್ಯವಾದ.
0: ಯುವ ಕೇಳುಗರು, ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ. ಏನ್ ಮಾಡ್ತಾ ಇದ್ದೀರಾ? ಇನ್ನು ಸ್ಕೂಲ್ ಶುರು ಆಗಿಲ್ಲ ತಾನೆ? ನೀವು ಶುರು ಆಗಿಲ್ಲ ಅಂತ ಹೇಳಿದ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಲ್ವಾ? ನಮಸ್ಕಾರ.
2: ನಮಸ್ತೆ ಮೇಡಮ್.
0: ನಿಮ್ಮ ಪರಿಚಯ ಹೇಳಿ.
2: ನಿರಂಜನ ಮೂರ್ತಿ, ಬೀರೂರು ಮೇಡಮ್.
0: ನಿರಂಜನ್ ಮೂರ್ತಿ ಅವರು ಕರೆ ಮಾಡ್ತಾರೆ ಬೀರೂರಿಂದ. ಏಷ್ಯಾ ಮತ್ತು ಆಫ್ರಿಕಾ ಖಂಡ ನಡುವೆ ಸಂಪರ್ಕ ಸಾಧಿಸುವಂತಹ ಕಾಲುವೆ ಅಥವಾ ಕ್ಯಾನಲ್ ಇರುತ್ತೆ, ಅದರ ಹೆಸರೇನು? ಏಷ್ಯಾ ಖಂಡ ಮತ್ತೆ ಆಫ್ರಿಕಾ ಖಂಡ ನೆನಪು ಮಾಡ್ಕೊಳ್ಳಿ ಮ್ಯಾಪ್ ಅಲ್ಲಿ. ಅದನ್ನು ಸಂಪರ್ಕ ಮಾಡ್ಲಿಕ್ಕೆ ಮಧ್ಯದಲ್ಲಿ ಒಂದು ಕಾಲುವೆ ಇದೆ, ರಚನೆ ಮಾಡಿದ್ದಾರೆ. ಅದು ಕಾಲುವೆಯ ಹೆಸರೇನು? ಓದಿರ್ತೀರಾ, ಮರ್ತ ಹೋಗಿದೆ ಅಂದ್ರೆ ಕ್ವಿಜಿನ ರೀಸನ್ ಅದು, ನೀವು ಓದಿದೆಲ್ಲ ನೆನ್ಪಾಗ್ಬೇಕು ಅಂತ ಅಲ್ವಾ? ನೋಡಿ, ನೀವು ಕರೆ ಮಾಡಿದಾಗ ಈಗ ನೀವು ಇದನ್ನ ಮರ್ತಿದ್ರಿ ಅಂತ ನಿಮ್ಗೆ ನೆನ್ಪಾಯ್ತು ಅಲ್ವಾ? ನಿಮ್ಮ ಒಂದು ಮೆಮರಿಯಿಂದ ಇದನ್ನು ಹೆಕ್ಕಲಿಕ್ಕೆ ಪ್ರಯತ್ನ ಮಾಡ್ತೀರಾ, ಸರಿನಾ? ಸೋತ್ರೂ ಪರವಾಗಿಲ್ಲ, ಈಗ ನೀವು ಯೋಚನೆ ಮಾಡ್ತೀರಾ, ಸರಿನಾ? ಹಾಗಾಗಿ ನಮ್ಮ ಒಂದು ಕಾರ್ಯಕ್ರಮ ಎಷ್ಟು ಸಹಕಾರಿ ಅಂತ ನಿಮ್ಗೆ ಈಗ ಗೊತ್ತಾಗಿದೆ. ಹಾಗಾಗಿ ಕರೆ ಮಾಡ್ತಾ ಇರ್ಬೇಕು
2: ಅವಾಗ.
0: ನಿಮಗಿಂತ ನಿಮ್ಮ ಮನೆಯಲ್ಲಿರುವಂತಹ ಮಕ್ಳ ಕೈಲಿ ಕರೆ ಮಾಡಿಸಿ, ಪರವಾಗಿಲ್ಲ. ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ನಡುವೆ ಸಂಪರ್ಕ ಕಲ್ಪಿಸುವ ಕಾಲುವೆ ಹೆಸರು ಸುಯೆಸ್ ಕಾಲುವೆ ಅಂತ ಹೆಸರು. ಸುಯೆಸ್ ಕಾಲುವೆ ಇದು ಈಜಿಪ್ಟ್ ಅಲ್ಲಿ ಇದೆ. ಇದು ಮಾನವ ನಿರ್ಮಿತ ಕಾಲುವೆ, ಒಬ್ವಿಯಸ್ಲಿ, ಆಯ್ತಾ? ಇದು ಮೆಡಿಟರೇನಿಯನ್ ಹಾಗೂ ರೆಡ್ ಸಿ ಇವುಗಳ ಮಧ್ಯೆ ಏನು ಸಂಪರ್ಕ ಕಲ್ಪಿಸುತ್ತೆ, ಸರಿನಾ? ಇದನ್ನ 10 ವರ್ಷ ತಗೊಂಡ್ರಂತೆ ಕಟ್ಟಲಿಕ್ಕೆ, ಅಷ್ಟು ಕೇರ್ಫುಲ್ ಆಗಿ ಕಟ್ಟಿದ್ದಾರೆ. 1869 ಶುರು ಮುಗಿಸ್ತಾರೆ ಕಟ್ಟಿ. ಆಮೇಲೆ 17 ನವೆಂಬರ್

0: 1861 ಅದು ಅಧಿಕೃತವಾಗಿ ಕಾರ್ಯಾಚರಣೆಗೂ ಕೂಡ ಬರುತ್ತೆ. ಸರಿನಾ, ಇದು ನಿಮ್ಗಾಗಿ ಮಾಹಿತಿ. ನೀವು ಚೆನ್ನಾಗಿ ಉತ್ತರ ಹೇಳಿದ್ದೀರಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಯುವ ಕೇಳುಗರು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ, ಪುನಃ ರಿಪೀಟ್ ಮಾಡ್ತೀನಿ, ಅರ್ಜೆಂಟೀನಾ ನಮ್ಮ ಸೌತ್ ಅಮೆರಿಕಾ ಖಂಡದಲ್ಲಿದೆ. ಅದರ ಕ್ಯಾಪಿಟಲ್ ಬ್ಯೂನಸ್ ಐರಸ್ ಮತ್ತು ಅದರ ಕರೆನ್ಸಿ ಅರ್ಜೆಂಟೀನಾ ಪೆಸೋ. ನಮಸ್ಕಾರ ಯುವವಾಣಿ.
1: ನಮಸ್ತೆ ಮೇಡಮ್,
0: ನಿಮ್ಮ ಪರಿಚಯ ಹೇಳಿ.
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ.
0: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಕರೆ ಮಾಡಿರ್ತಾರೆ. ಸುಬ್ರಹ್ಮಣ್ಯ ಜಯಂತ್ ಅವರು ಅವರ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಲಿ ಅಂತ ನಾವ್ ಯಾವಾಗ್ಲೂ ಕೇಳ್ಕೊಂತಾ ಇರ್ತೀವಿ ಅವ್ರ ಕರೆ ಮಾಡಿದಾಗ. ಸರಿನಾ, ನಮ್ಗೆ ಗೊತ್ತಿದೆ. ಮತ್ತೆ ನಾನು ಕ್ವಿಜ್ ಮಾಸ್ಟರ್ ಅಲ್ವೇ ಯುವವಾಣಿದು. ನಾವು ಸಾಮಾನ್ಯ ಜ್ಞಾನ ಪ್ರಶ್ನೆ ಕೇಳ್ಬೇಕಾದ್ರೆ ಸ್ವಲ್ಪ ಆದ್ರೂ ನಮ್ಮ ಮೆಮರಿ ಶಾರ್ಪ್ ಇರ್ಬೇಕು ಅಂತ ಅನ್ಕೊಳ್ತೀನಿ. ಕೊನಾರ್ಕ್ ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ?
1: ಪ್ರಶ್ನೆ ಕೇಳಿ ಮೇಡಮ್.
0: ಪ್ರಶ್ನೆ ನಿಮಗೆ ಬಂದಿದೆ, ಕೊನಾರ್ಕ್ ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ?
1: ಕೊನಾರ್ಕ ಮೇಡಮ್?
0: ಹೌದು.
1: ಹಲೋ.
0: ಹೌದು,
1: ಇದು ಕೊನಾರ್ಕ್, ಇದು ಒಡಿಶಾ ರಾಜ್ಯದಲ್ಲಿದೆ ಮೇಡಮ್.
0: ಒರಿಸ್ಸಾ ರಾಜ್ಯದಲ್ಲಿದೆ ಕೋನಾರ್ಕ್ ಸೂರ್ಯ ದೇವಾಲಯ. ಒರಿಸ್ಸಾ ರಾಜ್ಯದಲ್ಲಿದೆ, ಇದು ಸರಿಯಾದ ಉತ್ತರ.
1: ಇದು 13ನೇ ಶತಮಾನದ ವಾಸ್ತುಶಿಲ್ಪ ಮೇಡಮ್.
0: ಅದು ಕೂಡ ಸರಿಯಾದ ಮಾಹಿತಿ. ಇದು ಪೂರ್ವ ಗಂಗರು ಅಥವಾ ಈಸ್ಟ್ ಗಂಗಾಸ್ ಅಂತ ಏನ್ ಹೇಳ್ತೀವಿ, ಆ ಸಾಮ್ರಾಜ್ಯದ ಮೊದಲನೆಯ ನರಸಿಂಹ ದೇವ ಇವರು ಅದನ್ನ ನಿರ್ಮಿಸ್ತಾರೆ. ಆಯ್ತಾ, ಇದು ಸೂರ್ಯ ಏನು ನಮ್ಮ ಸೂರ್ಯನ ಒಂದು ದೇವರು ಅಂತ ಪೂಜೆ ಮಾಡ್ತಾರೆ, ಅವರಿಗೆ ಇದನ್ನ ಸೂರ್ಯ ದೇವರಿಗೆ ಅರ್ಪಿಸಿರ್ತಾರೆ. ಇದರಲ್ಲಿ ನೀವೇನ್ ಹೇಳಿದ್ರಿ, 13ನೇ ಶತಮಾನದ ವಾಸ್ತುಶಿಲ್ಪ ಅಂತ, ಇದು ಕಳಿಂಗ ಪದ್ಧತಿಯ ಏನಿದೆ, ಕಳಿಂಗ ಪದ್ಧತಿ ಅಂತಾನೆ ಇದೆ, ಒಂದು ಕಳಿಂಗ ಆರ್ಕಿಟೆಕ್ಚರ್ ಅಂತಾನೆ ಹೇಳ್ತಾರೆ ಆ ವಾಸ್ತುಕಲೆಯಲ್ಲಿ ಇದು ಇರುತ್ತೆ. ಮತ್ತೆ ಇದನ್ನ ಏನ್ ಮಾಡ್ತಾರೆ, 1984ರಲ್ಲಿ ಒಂದು ರೆಕಗ್ನೈಸ್ ಮಾಡಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಒಂದು ಇದನ್ನು ಘೋಷಿಸ್ತಾರೆ. ನಾವು ಇನ್ನು ಮುಂದಿನ ದಿನಗಳಲ್ಲಿ ಯಾವ ಯಾವ್ದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇದೆ ಅಂತ ನಾವು ಒಂದು ಮಾಹಿತಿಗಳನ್ನ ಕಲೆ ಹಾಕೋಣ ಅಲ್ವಾ. ನಮ್ಮ ಭಾರತದಲ್ಲಿ ಎಷ್ಟಿದೆ ಅಂತ ನಮ್ಮ ಯುವ ಕೇಳುಗರು ಕೂಡ ಇದರ ಒಂದು ಪಟ್ಟಿಯನ್ನ ಮಾಡಿಕೊಂಡ್ರೆ ನಿಮ್ಗೆ ಒಳ್ಳೆ ಒಂದು ಇನ್ಫಾರ್ಮೇಶನ್ ಸಿಗ್ತದೆ ಮುಂದಿನ ಎಕ್ಸಾಮ್ಸ್ಗೆಲ್ಲ ಅಂತ ಹೇಳ್ತಾ, ನೀವು ಚೆನ್ನಾಗಿ ಉತ್ತರ ಹೇಳಿದ್ದೀರಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಯುವ ಕೇಳುಗರು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ ನಿಮ್ಮ ಸಾಮಾನ್ಯ ಜ್ಞಾನವನ್ನ ಒರೆ ಹಚ್ಚಿ, ಆಂಟಿಗುವಾ ಮತ್ತೆ ಬರ್ಬುಡಾ ಅನ್ನುವ ಒಂದು ದೇಶ ಕರೀಬಿಯನ್ ಅಲ್ಲಿ ಇರುತ್ತೆ. ಕರೀಬಿಯನ್ ಅಂದ್ರೆ ಈ ಅಮೆರಿಕದ ಮಧ್ಯ ಭಾಗಗಳೇನಿದೆ, ಈ ಭಾಗ ಸೆಂಟ್ರಲ್ ಅಮೆರಿಕಾ ಏನ್ ಹೇಳ್ತೇವೆ ಅದನ್ನು ನಾವು ಕರೀಬಿಯನ್ ಅಂತ ಕರಿತೀವಿ. ಅದರ ಒಂದು ರಾಜಧಾನಿ ಸೇಂಟ್ ಜಾನ್ಸ್ ಆಗಿರುತ್ತೆ, ಮತ್ತು ಅದರ ಒಂದು ಕರೆನ್ಸಿ ಏನಿದೆ, ಈಸ್ಟ್ ಕರೀಬಿಯನ್ ಡಾಲರ್ ಆಗಿರುತ್ತೆ. ಮತ್ತು ಆಂಡೋರಾ ಅನ್ನುವ ದೇಶ ಯುರೋಪ್ ಖಂಡದಲ್ಲಿರುತ್ತೆ, ಇದರ ರಾಜಧಾನಿ ಆಂಡೋರಾ ಲಾ ವೆಲ್ಲಾ ಅಂತ, ಮತ್ತು ಇದರ ಕರೆನ್ಸಿ ಯುರೋ. ಓಹ್, ಕರೆ ಯಾಕೋ ಕಟ್ ಆಗ್ಬಿಡ್ತು, ಪರವಾಗಿಲ್ಲ. ಯುವ ಕೇಳುಗರು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ. ಅಲ್ಜೀರಿಯಾ ದೇಶ ಆಫ್ರಿಕಾ ಖಂಡದಲ್ಲಿದೆ, ಅಲ್ಜೀರ್ಸ್ ಅನ್ನೋದು ಇದರ ರಾಜಧಾನಿ, ಮತ್ತು ಅಲ್ಜೀರಿಯನ್ ದಿನಾರ್ ಅನ್ನೋದು ಇದರ ಕರೆನ್ಸಿ. ನಮಸ್ಕಾರ ಯುವವಾಣಿ. ನಮಸ್ಕಾರ. ನಮಸ್ಕಾರ ಯುವವಾಣಿ, ನಿಮ್ಮ ಪರಿಚಯ ಹೇಳಿ.
2: ನಮಸ್ಕಾರ.
0: ನಿಮ್ಮ ಪರಿಚಯ ಹೇಳಿ.
2: ಮಾದಾಪುರದಿಂದ ಮೌಲ್ಯ.
0: ಮೌಲ್ಯ ಕರೆ ಮಾಡ್ತಾರೆ. ಮೌಲ್ಯ, ಯಾವ ತರಗತಿಯಲ್ಲಿ ಕಲಿತೀರಾ?
2: ಹಲೋ,
0: ಹೇಳ್ಬೇಕು, ಯಾವ ತರಗತಿಯಲ್ಲಿ ಕಲಿತೀರಾ?
2: 5ನೇ ಕ್ಲಾಸ್.
0: ಓಹೋ, ನಮ್ಮ 5ನೇ ಕ್ಲಾಸ್ ಮಕ್ಕಳೆಲ್ಲ ಕರೆ ಮಾಡಿದ್ರೆ ನನಗೆ ಭಾರಿ ಖುಷಿ ಆಗುತ್ತೆ ಅಪ್ಪ. ಯಾಕೆ ಹೇಳಿ, ಅವ್ರಿಗೆ ಚಿಕ್ಕ ಪುಟ್ಟ ಪ್ರಶ್ನೆಗಳನ್ನ ಕೇಳಬಹುದು ಅಲ್ವಾ? ಇಲ್ಲಂತ ಹೇಳಿದ್ರೆ ದೊಡ್ಡವ್ರಿಗಾದ್ರೆ ಹೆಚ್ಚಿನ ಮಾಹಿತಿ ಕೊಡ್ಬೇಕು. ಮೌಲ್ಯ ಹೇಳು, ಎಷ್ಟು ಮೀಟರ್ ಸೇರಿದ್ರೆ 1 ಕಿಲೋಮೀಟರ್ ಆಗುತ್ತೆ?

0: ಒಂದು ಕಿಲೋಮೀಟರ್ ಅಂದ್ರೆ ಎಷ್ಟು ಮೀಟರ್ ಇರುತ್ತೆ ಅದರಲ್ಲಿ?
1: ಸಾವಿರ.
0: ಏ ಇಲ್ಲಪ್ಪ, ನೂರೆ. ನೀ ತಪ್ಪು ಹೇಳ್ತಿದ್ಯ ಅನ್ಸುತ್ತೆ ಮೋಸ್ಟ್ಲಿ ಅಲ್ವಾ? ಯೋಚನೆ ಮಾಡು.
1: ಇನ್ನೊಂದ್ ಸಲ ಹೇಳಿ.
0: ಒಂದು ಕಿಲೋಮೀಟರ್ ಅಲ್ಲಿ ಎಷ್ಟು ಮೀಟರ್ ಇರ್ತದೆ?
1: ನೂರು.
0: ನೂರು ಅಂತ ಆನ್ಸರ್ ಚೇಂಜ್ ಮಾಡ್ಬಿಟ್ರಿ. ನೂರ ಸಾವಿರನ?
1: ನೂರು.
0: ಯೋಚನೆ ಮಾಡು. ನೂರ ಸಾವಿರನ?
1: ಇನ್ನೊಂದ್ ಸಲ ಪ್ರಶ್ನೆ ಹೇಳಿ.
0: ಒಂದು ಕಿಲೋಮೀಟರ್ ಅಲ್ಲಿ ಎಷ್ಟು ಮೀಟರ್ ಇರ್ತದೆ?
1: ಒಂದು ಕಿಲೋಮೀಟರ್ ಅಲ್ಲಿ ಎಷ್ಟು ಮೀಟರ್ ಇರ್ತದೆ?
0: ಸಾವಿರ. ಸಾವಿರ ಸರಿಯಾದ ಉತ್ತರ. ನಾ ಸ್ವಲ್ಪ ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇದ್ದೆ ಆಯ್ತಾ, ಕ್ವಿಜ್ ಮಾಸ್ಟರ್ ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇದ್ರು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅನ್ನು. ನೀವ್ ಏನ್ ಕಲಿಬೇಕು ಇವತ್ತು, ಈ ಪಾಠ ಏನ್ ಪಾಠ ನಿಮ್ಗೆ ಇವತ್ತು, ಲೆಸನ್ ಏನು? ನೀವು ನಿಮ್ಮ ನಾಲೆಡ್ಜ್ ಅಲ್ಲಿ ಕಾನ್ಫಿಡೆಂಟ್ ಆಗಿದ್ರೆ ಯಾರು ಎಷ್ಟು ಕನ್ಫ್ಯೂಸ್ ಮಾಡಿದ್ರು ಕನ್ಫ್ಯೂಸ್ ಆಗ್ಬಾರ್ದು, ಸರಿನಾ?
1: ಆಯ್ತು.
0: ನೀವು ಕರೆಕ್ಟ್ ಆಗಿ ಉತ್ತರ ಹೇಳಿದ್ರಿ, ಒಂದ್ ಸಾವಿರ ಮೀಟರ್ ಅಂತ ಅನ್ಬಿಟ್ಟು, ಸರಿನಾ? ಆದ್ರೆ ನಾನು ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಮಾಡಿದ್ರೆ ನೂರ್ ಮೀಟರ್ ಅಂತ ನೀವು ಅದೇ ಆನ್ಸರ್ ಹೇಳ್ತಾ ಇದ್ದೀರಾ ಮತ್ತೆ, ಸರಿನಾ? ನೀವು ನಿಮ್ಮ ನಾಲೆಡ್ಜ್ ಈ ಒಂದು ಯಾಕೆ ಇದನ್ನ ಮಾಡಿದ್ದು ಅಂದ್ರೆ, ಯಾವಾಗ್ಲೂ ಅಷ್ಟೇ ನಮ್ಮ ನಾಲೆಡ್ಜ್ ಯಾವುದೇ ವಿಷಯದ ಬಗ್ಗೆ, ಸಾಮಾನ್ಯ ಜ್ಞಾನ ಮಾತ್ರ ಅಲ್ಲ, ನಾವು ಮಾಡುವ ಯಾವುದೇ ಕೆಲಸವೇ ಆಗಿರಬಹುದು, ನಮ್ಮ ನಾಲೆಡ್ಜ್ ಪಕ್ಕ ಆಗಿದ್ರೆ ಯಾರು ಎಷ್ಟು ಕನ್ಫ್ಯೂಸ್ ಮಾಡಿದ್ರು ಕೂಡ ನಾವು ಕನ್ಫ್ಯೂಸ್ ಆಗೋದಿಲ್ಲ, ಸರಿನಾ? ನೀವು ಚೆನ್ನಾಗಿ ಉತ್ತರ ಹೇಳಿದ್ದೀರಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಮೌಲ್ಯ ಕರೆ ಮಾಡಿದ ಹಾಗೆ ಐದನೇ ಕ್ಲಾಸು, ಆರನೇ ಕ್ಲಾಸು, ಏಳನೇ ಕ್ಲಾಸು, ಹತ್ತನೇ ಕ್ಲಾಸ್ ಮಕ್ಕಳು ಕೂಡ ಕರೆ ಮಾಡಿ, ನಮಗೆ ಖುಷಿ ಆಗ್ತದೆ. ಎಲ್ಲ ಒಂದು ಯುವ ಕೇಳುಗರು ಕರೆ ಮಾಡ್ತಿದ್ದೀರಾ ಅಂತ, ಅಪ್ಪ ಅಮ್ಮ ನೀವು ಕರೆ ಮಾಡುವ ಬದಲು ನಿಮ್ಮ ಮಕ್ಕಳಿಗೆ ಫೋನ್ ಕೊಡಿ ಅಂತ ನಾವು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ.
2: ಹಲೋ.
0: ನಮಸ್ತೆ, ನಿಮ್ಮ ಪರಿಚಯ ಹೇಳಿ.
2: ಅರ್ಕಲ್ಗಡಿಯಿಂದ ಸುಷ್ಮಿತಾ ಅಂತ.
0: ಸುಷ್ಮಿತಾ, ಸುಷ್ಮಿತಾ, ಅಲ್ಜೀರಿಯಾ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಟ್ಟೆ, ಕರೆಕ್ಟಾ? ನಿಮ್ಮ ಕ್ವಿಜ್ ಮಾಸ್ಟರ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಅಲ್ಜೀರಿಯಾ ಯಾವ ಖಂಡದಲ್ಲಿದೆ? ಏನಪ್ಪ? ಓಹೋ, ಕಾಲ್ ಟ್ರೈ ಮಾಡ್ತಿದ್ರಿ, ಮರ್ತ್ ಹೋಗ್ಬಿಡ್ತಾ. ಆದ್ರೆ ಕ್ವಿಜ್ ಮಾಸ್ಟರ್ ಇದನ್ನು ತುಂಬಾ ಸಲ ರಿಪೀಟ್ ಮಾಡಿದ್ರು, ಪರವಾಗಿಲ್ಲ. ಇವತ್ತು ಐದೇ ದೇಶದ ಬಗ್ಗೆ ಪದೇ ಪದೇ ರಿಪೀಟೇಷನ್ ಅಲ್ಲಿ ಹೇಳಿರ್ತೇನೆ. ನೆಕ್ಸ್ಟ್ ಸಲ ಕರೆ ಮಾಡುವ ಮುಂಚೆ ಒಂದು ಪೆನ್ ಬುಕ್ ಇಟ್ಕೊಂಡು ಯಾವ ದೇಶದ ಬಗ್ಗೆ ಕ್ವಿಜ್ ಮಾಸ್ಟರ್ ಹೇಳಿದ್ರು ನೋಟ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸರಿನಾ? ಸರಿನಾ? ಆಯ್ತು. ನಮ್ಮ ಒಂದು ಸೂರ್ಯಮಂಡಲ ಅಥವಾ ಸೋಲಾರ್ ಸಿಸ್ಟಮ್ ಅಲ್ಲಿ ನಾವು ಯಾವುದನ್ನ ಕೆಂಪು ಗ್ರಹ ಅಂತ ಕರಿತೀವಿ? ರೆಡ್ ಪ್ಲಾನೆಟ್. ರೆಡ್ ಪ್ಲಾನೆಟ್ ಅಂತ ಯಾವುದನ್ನ ಕರೀತಾರೆ? ರೆಡ್ ಪ್ಲಾನೆಟ್, ಕೆಂಪು.
2: ಮಾರ್ಸ್.
0: ಮಾರ್ಸ್ ಸರಿಯಾದ ಉತ್ತರ. ಯಾಕೆ ಅದನ್ನು ರೆಡ್ ಪ್ಲಾನೆಟ್ ಅಂತ ಕರೀತಾರೆ?
2: ಗ್ರಹ.
0: ಏನಪ್ಪ?
2: ನಾಲ್ಕನೇ ಗ್ರಹ ಅಲ್ವಾ?
0: ನಾಲ್ಕನೇ ಗ್ರಹ ಆದ್ರೆ ಅದನ್ನ ರೆಡ್ ಪ್ಲಾನೆಟ್ ಅಂತ ಕರೀತಾರ? ಬ್ಲೂ ಪ್ಲಾನೆಟ್ ಅಂತಾನು ಕರಿಬಹುದಲ್ವಾ? ಈಗ ಹಾಗೆ ನೀವು ಹೇಳೋದಾದ್ರೆ ರೇನ್ಬೋದಲ್ಲಿ VIBG ವಿಬ್ಗ್ಯಾರ್ ಅಂತ, ಅಲ್ಲಿಗೆ ಜಿ ಗ್ರೀನ್ ಪ್ಲಾನೆಟ್ ಅಂತಾನೆ ಕರಿಬಹುದಲ್ಲ, ರೆಡ್ ಪ್ಲಾನೆಟ್ ಅಂತ ಯಾಕೆ ಕರೀತಾ ಇದಾರೆ? ಅಲ್ಲಿ ಅಟ್ಮಾಸ್ಫಿಯರ್ ರಿಲೇಟೆಡ್ ಕ್ವೆಶ್ಚನ್ ಇದು. ಅಲ್ಲಿನ ಮಣ್ಣು ಏನಿರುತ್ತೆ ಅದರಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿದೆ. ಹಾ, ಕಬ್ಬಿಣದ ಅಂಶ ಹೆಚ್ಚಾಗಿದೆ ಮತ್ತು ಅದು ಸತತವಾಗಿ ಅಲ್ಲಿ ಏನು ರಸ್ಟಿಂಗ್ ಪ್ರೊಸೆಸ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ, ಸರಿನಾ? ಐರನ್ ಆಕ್ಸೈಡ್, ಆಕ್ಸಿಡೈಸೇಷನ್ ಆಫ್ ಐರನ್ ಅಂತ ಹೇಳ್ತೀವಿ. ಈ ಒಂದು ಆಕ್ಸಿಡೈಸೇಷನ್ ಆಫ್ ಐರನ್ ಅಂತ ಏನು, ಅದನ್ನ ರಸ್ಟಿಂಗ್ ಅಂತ ಒಂದು ಒಂದು ಸಾಮಾನ್ಯ ವರ್ಡ್ ಅಥವಾ ಕಾಮನ್ ನೇಮ್ ಅಲ್ಲಿ ಕರೀತೀರಾ, ಅಲ್ಲಿ ನಾವು ಐರನ್ ಆಕ್ಸೈಡ್ ಅದು ಸತತವಾಗಿ ಅಲ್ಲಿ ಆ ಪ್ರೊಸೀಜರ್ ನಡೀತಾ ಇರುತ್ತೆ. ಯಾಕೆ ಅಂದ್ರೆ ಹೇಳಿದ್ರೆ ಆಕ್ಸಿಜನ್ ಇದೆ ಅಲ್ವಾ ಸುತ್ತಮುತ್ತ. ಸೊ ಅದರ ಜೊತೆಗೆ ಒಂದು ಕಬ್ಬಿಣದ ಏನು ಅಂಶದ ಜೊತೆಗೆ ಆಕ್ಸಿಡೈಸೇಷನ್ ಆಗ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ರಸ್ಟ್ ಕಲರ್ ಆಬ್ವಿಯಸ್ಲಿ ರೆಡ್ ಟೈಪ್ ಅಲ್ವಾ. ಸೊ ಅಲ್ಲಿ ಸತತವಾಗಿ ಅದಾಗೋದ್ರಿಂದ ಅದನ್ನು ನಾವು ರೆಡ್ ಪ್ಲಾನೆಟ್ ಅಂತ ಕರಿತೀವಿ. ನೀವು ಚೆನ್ನಾಗಿ ಉತ್ತರ ಹೇಳಿದ್ದೀರಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು.
0: ಯುವ ಕೇಳುಗರು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ ನಿಮ್ಮ ಒಂದು ಸಾಮಾನ್ಯ ಜ್ಞಾನವನ್ನ ಓರೆ ಹಚ್ಚಿ. ಅಫ್ಘಾನಿಸ್ತಾನದ ಬಗ್ಗೆ ಹೇಳಿ ಆಯ್ತು. ಅಲ್ಬೇನಿಯಾ ಯುರೋಪ್ ಅಲ್ಲಿರುತ್ತೆ, ಅದರ ರಾಜಧಾನಿ ತಿರಾನಾ. ಅಲ್ಬೇನಿಯನ್ ಲೇಕ್ ಅನ್ನೋದು ಅದರ ಕರೆನ್ಸಿ. ನಮಸ್ಕಾರ ಯುವವಾಣಿ. ನಮಸ್ಕಾರ.
2: ಹಲೋ
0: ನಮಸ್ಕಾರ.
2: ನಮಸ್ಕಾರ.
0: ನಿಮ್ಮ ಪರಿಚಯ ಹೇಳಿ.
2: ಸ್ನೇಹ.
0: ಸ್ನೇಹ. ಸ್ನೇಹ ಯಾವ ತರಗತಿಯಿಂದ ಯಾವ ತರಗತಿಯಲ್ಲಿ ಕಲಿತಾ ಇದ್ದೀರಾ?
2: ಒಂಬತ್ತನೇ ತರಗತಿ.
0: ಒಂಬತ್ತನೇ ತರಗತಿ, ವೆರಿ ಗುಡ್. ಒಂಬತ್ತನೇ ತರಗತಿ, ಯಾವ ಸಬ್ಜೆಕ್ಟ್ ಇಷ್ಟ ನಿಮ್ಗೆ ತುಂಬಾ?
2: ಕನ್ನಡ.
0: ಓಹೋ, ಕನ್ನಡವೆನೆ ಕುಣಿದಾಡುವುದೆನ್ನಿದೆ ಅಲ್ವಾ. ಕನ್ನಡವೆನೆ ಕಿವಿ ನಿಮಿರುವುದು, ಈ ಪದ್ಯದ ಬಗ್ಗೆ ಗೊತ್ತಿದೆಯಾ? ಕನ್ನಡವೆನೆ ಕುಣಿದಾಡುವುದೆನ್ನಿದೆ, ಕನ್ನಡವೆನೆ ಕಿವಿ ನಿಮಿರುವುದು. ಮುಂದುವರಿದ ಭಾಗ ಗೊತ್ತಿದೆಯಾ? ಗೊತ್ತಿಲ್ಲ, ಪರವಾಗಿಲ್ಲ. ಈಗ ಫೋನ್ ಇಟ್ಟ ಮೇಲೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳಿ, ಸರಿನಾ? ಆಯ್ತು. ನಮ್ಮ ಏನು ನಿಮ್ಮ ಹೆಸರು ದಯವಿಟ್ಟು ರಿಪೀಟ್ ಮಾಡ್ತೀರಾ? ಕ್ಷಮಿಸಿ. ಹಾ, ಸ್ನೇಹ. ನಮ್ಮ ಸ್ನೇಹನಿಗೆ ನಾವು ಒಂದು ದರಾ ಬೇಂದ್ರೆ, ಇವರ ಪೂರ್ಣ ಹೆಸರೇನು?
2: ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ.
0: ಯಾರು ಹೇಳ್ಕೊಟ್ಬಿಟ್ರು, ಪರವಾಗಿಲ್ಲ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರು 31 ಜನವರಿ 1896 ಧಾರವಾಡದಲ್ಲಿ ಅಂದಿನ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಜನಿಸ್ತಾರೆ, ಸರಿನಾ? ಹಾಗಿದ್ರೆ ದರಾ ಬೇಂದ್ರೆ ಕರೆಕ್ಟ್ ಅಲ್ವಾ ನೀವು ಹೇಳಿದ್ದು? ಅವರಿಗೆ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತು? ಮೂಕಜ್ಜಿಯ ಕನಸುಗಳು ಬೇರೆಯವರಲ್ವಾ ಬರ್ದಿರೋದು? ಯೋಚನೆ ಮಾಡಿ. ಅವರ ಕವಿತೆಗಳ ಸಂಗ್ರಹ ನಾಕು ತಂತಿ, ಯಾವ್ದಾದ್ರು ಪುಸ್ತಕದ ಇದಕ್ಕೆ ಹೋಗಿ, ಯಾವ್ದಾದ್ರು ಪುಸ್ತಕದ ಮಳಿಗೆಗೆ ಹೋಗಿ ನಾಕು ತಂತಿ ಕವನಗಳನ್ನ ಕೂಡ ಓದಿ ಅಂತ ಹೇಳ್ತಾ, ಕವಿತೆಗಳನ್ನ ಓದಿ ಅಂತ ಹೇಳ್ತಾ ನೀವು ಚೆನ್ನಾಗಿ ಉತ್ತರ ಹೇಳಿದ್ದೀರಾ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಅದಕ್ಕೆ ಮುಂಚೆ ನೀವು ಅಲ್ಬೇನಿಯಾ ಯಾವ ಖಂಡದಲ್ಲಿದೆ ಅಂತ ಹೇಳಿ ನೋಡೋಣ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿಲ್ವಾ, ಪರವಾಗಿಲ್ಲ. ಈಗ ಯಾವ ದೇಶಗಳ ಹೆಸರು ಹೇಳ್ದೆ ಅಂತ ಗೊತ್ತಿದೆ ಅಲ್ವಾ, ಆ ದೇಶಗಳ ಇದನ್ನ ಪಟ್ಟಿ ಮಾಡ್ಕೊಳ್ಳಿ ನೀವೇ ಕೂತ್ಕೊಂಡು ಕಲ್ತು ಅಲ್ವಾ, ಸರಿನಾ? ಚೆನ್ನಾಗಿ ಉತ್ತರ ಹೇಳಿದ್ದೀರಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಯುವ ಕೇಳುಗರು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ. ಇನ್ನೇನು ಕಾರ್ಯಕ್ರಮದ ಅವಧಿ ಮುಗಿತಾ ಇದೆ, ನೋಡೋಣ ಯಾರು ಲಕ್ಕಿ ಕಾಲರ್ಸ್ ಇದ್ದಾರೆ ಅಂತ. ಕರೆ ಮಾಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಇವತ್ತು ಅಫ್ಘಾನಿಸ್ತಾನ್ ಬಗ್ಗೆ ತಿಳ್ಕೊಂಡ್ವಿ, ಅಲ್ಬೇನಿಯಾ ಬಗ್ಗೆ ತಿಳ್ಕೊಂಡ್ವಿ, ಅಲ್ಜೀರಿಯಾ ಬಗ್ಗೆ ತಿಳ್ಕೊಂಡ್ವಿ, ಅಂಡೋರಾ ಬಗ್ಗೆ ತಿಳ್ಕೊಂಡ್ವಿ, ಆಂಟಿಗುವಾ ಆ್ಯಂಡ್ ಬಾರ್ಬುಡಾ ಬಗ್ಗೆ ತಿಳ್ಕೊಂಡ್ವಿ, ಮತ್ತು ಅರ್ಜೆಂಟೀನಾ ಬಗ್ಗೆ ತಿಳ್ಕೊಂಡ್ವಿ, ಸರಿನಾ? ಆಂಡೋರಾ ಬಗ್ಗೆ ಮತ್ತೆ ರಿಪೀಟ್ ಮಾಡ್ತೀನಿ. ಆಂಡೋರಾ ಯುರೋಪಲ್ಲಿದೆ. ಆಂಡೋರಾ ಲಾವೆಲ್ಲಾ ಅನ್ನೋದು ಇದರ ರಾಜಧಾನಿ, ಮತ್ತು ಇದರ ಕರೆನ್ಸಿ ಯುರೋ. ಯುವ ಕೇಳುಗರು ಯಾರು ಕರೆನೆ ಮಾಡ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ, ಪರವಾಗಿಲ್ಲ. ನಮ್ಮ ಒಂದು ಯುವವಾಣಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡ್ತಾ ಇದ್ದಾರೆ ನಮ್ಮ ಯಂಗ್ಸ್ಟರ್ಸ್, ಅದೇ ನಮ್ಮ ಸಂತೋಷ ಅಲ್ವಾ. ಮತ್ತು ಯುವ ಕೇಳುಗರು ಏನು ಮಾಡಬಹುದು, ಈ ಒಂದು ಪಟ್ಟಿ ಮಾಡಿಕೊಂಡ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿ ಅಲ್ಲೇ ಒಂದು ಸಿಗ್ತದೆ. ಏನು ಒಂದು ದೇಶ, ಅದರ ಕ್ಯಾಪಿಟಲ್, ಅದರ ಕರೆನ್ಸಿ. ಯುವವಾಣಿಯ ಒಂದು ಅವಧಿ ಮುಗಿತಾ ಇದೆ, ಕಾರ್ಯಕ್ರಮದ ಅವಧಿ ಮುಗ್ದಿದ್ರಿಂದ ಈ ಒಂದು ಯುವವಾಣಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕರೆ ಮಾಡಿದ ಎಲ್ಲರಿಗೂ ಅಭಿನಂದನೆಗಳು. ಎಲ್ಲರಿಗೂ ಶುಭರಾತ್ರಿ.

ಕೇಳುಗರೆ, ಇದುವರೆಗೂ ನೇರ ಪ್ರಸಾರದಲ್ಲಿ ಯುವರಸ ಪ್ರಶ್ನೆ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮದ ಪ್ರಸ್ತುತಿ ಕೋಮಲ್ ಕೆಪಿ. ಕಾರ್ಯಕ್ರಮಕ್ಕೆ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್.

ಇದು ಆಕಾಶವಾಣಿಯ ಹಾಸನ ಕೇಂದ್ರ 107.2 ಮೆಗಾಹರ್ಟ್ಸ್ಗಳಲ್ಲಿ. ಕೇಳುಗರೆ, ಈಗ ಗಜಲ್ಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಚಂದನ್ ದಾಸ್ ಅವರ ಸ್ವರದಲ್ಲಿರುವ ಗಜಲ್, ಗಾಯಕರು ಇಸ್ರಾರ್ ಅನ್ಸಾರಿ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ಕಾರ್ಯಕ್ರಮದ ಕಡೆಯಲ್ಲಿ ಆಲಿಸಿ ಭೂಪೇಂದ್ರ ಸಿಂಗ್ ಹಾಗೂ ಮಿಥಾಲಿ ಸಿಂಗ್ ಅವರ ಧ್ವನಿಯಲ್ಲಿರುವ ಉಸ್ತಾದ್ ನಜೀಂ ಅಜ್

ಮೂಡಿಬಂತು. ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ 102.2 MHz. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ ಆಗ್ತಾ ಇದೆ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಕೇಳುಗರೇ, ಸಮಯ ಸರಿಯಾಗಿ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಹಾಸನ.
2: ಚಲನಚಿತ್ರ ಧ್ವನಿ ವಾಹಿನಿ ಸತ್ಯ ಹರಿಶ್ಚಂದ್ರ ತಾರಾಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್, ನರಸಿಂಹರಾಜು, ಉದಯ್ಕುಮಾರ್, ಕೆಎಸ್ ಅಶ್ವಥ್, ಎಂಪಿ ಶಂಕರ್, ಪಂಢರಿಬಾಯಿ, ರಮಾದೇವಿ ಹಾಗೂ ಇತರರು. ಚಿತ್ರಕಥೆ ಕೆವಿ ರೆಡ್ಡಿ. ಸಂಗೀತ ಪೆಂಡ್ಯಾಲ ನಾಗೇಶ್ವರ ರಾವ್. ಸಂಭಾಷಣೆ ಹಾಗೂ ನಿರ್ದೇಶನ ಹುಣಸೂರು ಕೃಷ್ಣಮೂರ್ತಿ. ಕೇಳಿ ಚಲನಚಿತ್ರ ಧ್ವನಿ ವಾಹಿನಿ ಸತ್ಯ ಹರಿಶ್ಚಂದ್ರ.
3: ಮಹೇಂದ್ರ ಅಮರಗಾನದಿಂದಲೂ ಅಪ್ಸರಿಯರ ನಾಟ್ಯದಿಂದಲೂ ಸಭಾಪೂಜೆ ಮಾಡಿದೆ. ನಿನ್ನ ಸತ್ಕಾರಕ್ಕೆ ನಾವು ಪ್ರಸನ್ನರಾಗಿದ್ದೇವೆ. ನಿನ್ನ ಕೋರಿಕೆ ಏನು?
4: ವಿಶ್ವಾಮಿತ್ರ ಮಹರ್ಷಿ, ನಮಗೆ ಬೇರೆ ಕೋರಿಕೆಗಳೇನಿವೆ? ಸರ್ವಲೋಕವಾಸಿಗಳಿಗೂ ಸದಾಚಾರವನ್ನು ಶಾಸಿಸುವುದಕ್ಕೆ ಏರ್ಪಡಿಸಿದ ದಿವ್ಯ ಸಭೆ ಇದು. ಅದಕ್ಕೋಸ್ಕರ ಕೇಳುತ್ತಿದ್ದೇನೆ. ಯಾವ ಐಶ್ವರ್ಯವಾಗಲಿ ತಪಶಕ್ತಿಯಾಗಲಿ ಅಗತ್ಯವಿಲ್ಲದೆ ರಾಜನಿಂದ ಬಡವನ ತನಕ, ಪಂಡಿತರಿಂದ ಪಾಮರರ ತನಕ ಸ್ತ್ರೀ ಪುರುಷರೆಲ್ಲರೂ ಆಚರಿಸಿ ಧನ್ಯರಾಗುವುದಕ್ಕೆ ಯಾವುದಾದರೂ ಪುಣ್ಯವ್ರತವಿದೆಯೇ?
3: ಮಹೇಂದ್ರ, ಅಲ್ಪರಿಗೆ ಅಲ್ಪವ್ರತ, ಮಹಾಮಹೋನ್ನತರಿಗೆ ಮಹಾವ್ರತ. ಅವರವರ ಅರ್ಹತೆಯನ್ನು ನೋಡಿ ವಿಧಿಸಬೇಕಾಗಿದೆಯೇ ಹೊರತು ಸರ್ವರೂ ಸುಲಭವಾಗಿ ಆಚರಿಸಲು ಪಡಬಹುದಾದಂಥ ಏಕೈಕ ವ್ರತವೆಂಬುದು ಇಲ್ಲವೇ ಇಲ್ಲ.
5: ಬ್ರಹ್ಮರ್ಷಿ ವಸಿಷ್ಠರೇ, ಈ ವಿಷಯದಲ್ಲಿ ತಮ್ಮ ಅಭಿಪ್ರಾಯ?
3: ಮಹೇಂದ್ರ, ತಿಳಿದಿರುವ ಸತ್ಯವನ್ನು ಸಭೆಯಲ್ಲಿ ಪ್ರಕಟಿಸಬೇಕೆಂದು ಪ್ರಾಜ್ಞರ ವಿಧಿ ಇರುವುದರಿಂದ ಹೇಳುತ್ತಿದ್ದೇನೆ. ಸರ್ವಜನಾನುಷ್ಠಾನವಾಗಿ, ಸರ್ವಜನ ತಾರಕವಾಗಿ, ವ್ರತಗಳಲ್ಲೆಲ್ಲ ಶ್ರೇಷ್ಠವಾಗಿ ಸುಲಭವಾಗಿರುವುದು ಸತ್ಯವ್ರತ.
4: ಏನಂದರಿ, ಸತ್ಯವ್ರತವೇ?
3: ಹೌದು ಮಹೇಂದ್ರ, ಸತ್ಯವೊಂದೇ ಸಕಲಾರ್ಥ ಸಾಧಕ, ಸತ್ಯವೇ ನಿತ್ಯ, ಸತ್ಯವನ್ನು ಮೀರಿಸಿದ ಧರ್ಮವಿಲ್ಲ, ಸಕಲ ಚರಾಚರ ಸೃಷ್ಟಿಗೆ ಸತ್ಯವೇ ಆಧಾರ.
6: ನೀತಿ ಹೇಳುವುದಕ್ಕೆ ಸುಲಭ, ಆಚರಿಸುವುದು ಕಷ್ಟ. ಜಗತ್ತಿಗೆ ಆಧಾರವಾದ ಸತ್ಯವನ್ನು ತ್ರಿಕರಣ ಶುದ್ಧವಾಗಿ ಪಾಲಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ.
3: ಬಹುಬೇಗ ಇಂಥ ನಿರ್ಧಾರಣೆ ಬೇಕೆ ವಿಶ್ವಾಮಿತ್ರ? ಮಹೇಂದ್ರ, ಸಕಲಾರ್ಥ ಸಾಧಕವಾದ ಸತ್ಯವ್ರತವನ್ನು ಆಚರಿಸುತ್ತಾ ಸರ್ವಯೋಗ್ಯನೆಂದು ಬೆಟ್ಟು ಮಾಡಿ ತೋರಿಸುವುದಕ್ಕೆ ಅರ್ಹನಾದ ಸತ್ಯಶೀಲನೊಬ್ಬನಿದ್ದಾನೆ.
4: ವಶಿಷ್ಠ ಮಹರ್ಷಿ, ಕೇಳಲು ಕುತೂಹಲವಾಗಿದೆ, ಯಾರ ಪುಣ್ಯಶಾಲಿ?
3: ಮಹೇಂದ್ರ, ಸಾವಧಾನವಾಗಿ ಕೇಳು. ದೇವತೆಗಳೇ ಸೇವಿಸಲು ಯೋಗ್ಯನಾದ ಭೂಲೋಕಾಧೀಶನು, ಮಹಾಪರಾಕ್ರಮೋನ್ನುತನು, ನಿತ್ಯಶಾಂತನು, ಅತುಲೈಶ್ವರ್ಯ ಸಂಪನ್ನನೂ ಆದ ದಾತಾಧಿದಾತ, ಅಖಿಳ ಶ್ರೇಯೋಪೇತ, ಅಖಂಡ ಪುಣ್ಯಚರಿತ, ಅಯೋಧ್ಯಾನಾಥ ಶ್ರೀ ಹರಿಶ್ಚಂದ್ರ ಚಕ್ರವರ್ತಿ.
6: ಏ ವಸಿಷ್ಠ, ಆತನ ಮನೆಯ ಪುರೋಹಿತ, ಆ ಅಭಿಮಾನದಿಂದ ಅಲ್ಪನೊಬ್ಬನನ್ನು ಅಧಿಕರನ್ನಾಗಿ ಮಾಡಿ ಕೊಂಡಾಡ್ತಾ ತನ್ನ ವಾದವನ್ನು ಗೆಲ್ಲುವುದಕ್ಕೆ ಪ್ರಯತ್ನಿಸುತ್ತಿದ್ದಾನೆ. ಮಹೇಂದ್ರ, ಮತಿಯಿಲ್ಲದ ಈ ಮಾತುಗಳು ನಿನಗೆ ಸಮ್ಮತವಾಗಿದ್ದರೂ ನಮಗೆ ಮಾತ್ರ ಒಪ್ಪಿಗೆ ಇಲ್ಲ. ಮಾನವರ ರಾಜನೀತಿ ನಮಗೆ ತಿಳಿಯದೆ ಕಳ್ಳತನ, ಕಪಟ, ಶಟ, ಹಠ, ನಿಷ್ಠೂರ, ನಿರಂತರ ದೌಷ್ಟ್ಯವಿಲ್ಲದೆ ಒಂದು ಕ್ಷಣವೂ ಸಾಗದ ರಾಜತಂತ್ರಗಳನ್ನು ಕೈಯಲ್ಲಿ ಹಿಡಿದು ಐಶ್ವರ್ಯ ಮನಾಂತರಾಗಿ ವಿಷಯ ಸಂಪಟರಾಗಿ ಕಾಲ ಕಷ್ಟಗಳಲ್ಲಿ ಬದುಕುತ್ತಿರುವ ರಾಜಕೀಟದಲ್ಲೊಬ್ಬನು ಸತ್ಯಸಂಧನೆ ಅಸಂಭವ, ಎಂದೆಂದಿಗೂ ಅಸಂಭವ.
3: ವಿಶ್ವಾಮಿತ್ರ, ವಾಗಾಡಂಬರದಿಂದ ಸತ್ಯವನ್ನು ಮುಚ್ಚಿ ಕಟ್ಟಿ ಹಾಕಲು ಸಾಧ್ಯವಿಲ್ಲ. ಹರಿಶ್ಚಂದ್ರನು ರಾಜಮಾತ್ರನೆಂದು ತಿಳಿದುಕೊಂಡಿರಾ? ಆತನ ನರನಾಡಿಗಳಲ್ಲಿ ಹರಿಯುತ್ತಿರುವ ರಕ್ತದ ಕಣಕಣವೂ ಸಹ ಸತ್ಯ ಸತ್ಯ ಸತ್ಯ ಎಂದು ಘೋಷಿಸುತ್ತಿವೆ, ತುಂಬಿವೆ. ಅಂಥ ಸತ್ಯಪ್ರಿಯನು, ಸತ್ಯವಾದಿಯು, ಸತ್ಯಸಂಧನು ಬೇರೊಬ್ಬನಿಲ್ಲ.
6: ಹೌದೌದು, ಚಕ್ರವರ್ತಿಯ ಪದವಿಯಲ್ಲಿ ಇರುವ ತನಕ ಸರ್ವರೂ ಸರ್ವ ಸುಗುಣಾಭಿರಾಮರೇ. ಭಟ್ಟಂಗಿಗಳ ಆರ್ಭಟಗಳ ಹೋಗಲಾಟಗಳು ನಿರಾತಂಕಗಳೇ. ಆದರೆ ಆ ಸಾಮ್ರಾಜ್ಯವು ನಾಮಾವಶೇಷವಾಗಿ, ಸರ್ವಾಧಿಕಾರವು ಶೂನ್ಯವಾಗಿ, ದಾರಿದ್ರೋಪದ ಅಗ್ನಿಕುಂಡದಲ್ಲಿ ಬಿದ್ದು ಅನುಕ್ಷಣವು ದಗ್ಧವಾಗುತ್ತಾ ಅಷ್ಟಕಷ್ಟಗಳ ಮುಷ್ಟಿಯಲ್ಲಿ ಸಿಕ್ಕಿ ಮುಕ್ಕಾಡುವಾಗಲ್ಲವೇ ಅವನ ಸತ್ಯನಿಷ್ಠ ಗರಿಷ್ಠತೆಯ ಪ್ರತಿಷ್ಠೆಗಳು ಪ್ರಕಟಿತವಾಗುವುದು.
3: ವಿಶ್ವಾಮಿತ್ರ, ಹರಿಶ್ಚಂದ್ರನು ಬರೀ ಕಷ್ಟದಲ್ಲೇ ಅಲ್ಲ, ಕನಸಿನಲ್ಲಾಗಲಿ ಹಾಸ್ಯದಲ್ಲಾಗಲಿ ಸತ್ಯವನ್ನು ತಪ್ಪನು.
6: ಹಾಗೇನು? ಹಾಗಾದರೆ ಆ ನಿಮ್ಮ ಹರಿಶ್ಚಂದ್ರನನ್ನು ನಿಮ್ಮ ಸಮ್ಮುಖದಲ್ಲೇ ಬೇಕಾದಷ್ಟು ಕಾಡಿ ಮಾಡಬಾರದ ಕೆಲಸಗಳನ್ನು ಮಾಡಿಸಿ ಸತ್ಯ ಭ್ರಷ್ಟನೆಂದು ನಿರೂಪಿಸುತ್ತೇನೆ.
4: ವಿಶ್ವಾಮಿತ್ರ, ಲೋಕಶ್ರೇಷ್ಠನ್ನು ನೋಡಬೇಕಾದ ಮಹರ್ಷಿಗಳು ನೀವು. ನಿಮ್ಮ ಆವೇಶ ಪಂಥಗಳಿಂದ ನಿರ್ದೋಷಿಯಾದ ಹರಿಶ್ಚಂದ್ರನನ್ನು ವ್ರತಭ್ರಷ್ಟನನ್ನಾಗಿ ಮಾಡುವಿರ?
7: ನಿನಗೆ ಅಭಯ ಬೇಕಿಲ್ಲ ಮಹೇಂದ್ರ, ಹರಿಶ್ಚಂದ್ರನು ಮಾತ್ರ ಮಾತು ತಪ್ಪನು. ತಪ್ಪನು
6: ತಪ್ಪರೆ ತಪ್ಪಿಸುತ್ತೇವೆ. ಏನು ಪಂಜ?
7: ಒಂದು ವೇಳೆ ಹರಿಶ್ಚಂದ್ರನು ಸತ್ಯಭ್ರಷ್ಟನಾದದ್ದೇ ಆದರೆ ನಾನು ವೇದ ವಿದ್ಯಕ್ಕೆ ಸ್ವಸ್ತಿ ಹೇಳಿ ಜಪತಪಗಳನ್ನು ಬಿಟ್ಟು ಶಿಖಾ ಯಜ್ಞೋಪವೀತಗಳನ್ನು ಕಡಿದೊಗೆದು ಸರ್ವಭ್ರಷ್ಟನಾಗಿ ಕತ್ತೆಯ ಮೇಲೆ ಕುಳಿತು ಹೆಂಡ ಕುಡಿಯುತ್ತಾ ಜತೆಯ ಋಷಿಗಳಿಂದ ಛೀ ಥೂ ಎಂದು ತೆಗಳಿಸಿಕೊಳ್ಳುತ್ತಾ ದಕ್ಷಿಣಾಭಿಮುಖವಾಗಿ ಹೋಗುತ್ತೇನೆ.
4: ಆಹಾ ವಸಿಷ್ಠರೇ, ನಿಮ್ಮ ಪಂದಿನ ಬ್ರಹ್ಮರ್ಷಿಗಳ ಯೋಗ್ಯತೆಯನ್ನೇ ಎತ್ತಿ ಹಿಡಿದ್ರಿ. ಭಲೇ ಭಲೇ.
6: ಬ್ರಹ್ಮರ್ಷಿಗಳು ಮಹರ್ಷಿಗಳು ಏಕಿಂತ ಸ್ವಪ್ರತಿಷ್ಠೆ? ಯಾರಿವನು? ವಿಶ್ವಾಮಿತ್ರ ಬ್ರಹ್ಮಾಂಡವನ್ನೇ ತಾರುಮಾರು ಮಾಡಿ ಅಷ್ಟ ದಿಕ್ಕುಗಳನ್ನು ಒಂದಾಗಿಸಿ ಪಂಚಭೂತಗಳನ್ನು ಪುಡಿಪಡಿಗೈದು ಜಗತ್ಪ್ರಳಯವನ್ನೇ ತರಬಲ್ಲ ಸಮರ್ಥನು ಈ ವಿಶ್ವಾಮಿತ್ರ. ಸಕಲ ಚರಾಚರ ಸೃಷ್ಟಿಗೆ ಪ್ರತಿ ಸೃಷ್ಟಿ ಮಾಡಬಲ್ಲ ಅಪರ ಬ್ರಹ್ಮನು ಈ ವಿಶ್ವಾಮಿತ್ರ. ನಮಗೆ ಅಸಾಧ್ಯವಾದ್ದು ಯಾವುದೂ ಇಲ್ಲ. ಆ ಹರಿಶ್ಚಂದ್ರನ ಬುದ್ಧಿಯನ್ನು ಕಲಿಸಿ ಅವನಿಂದ ಅಸತ್ಯವನ್ನು ಆರಿಸುತ್ತೇವೆ. ಇಲ್ಲದಿದ್ದರೆ ಇದುವರೆಗೂ ಘೋರ ಸಾಧನೆ ಮಾಡಿ ತ್ರಿಮೂರ್ತಿಗಳನ್ನು ಮೆಚ್ಚಿ ಸಾಧಿಸಿರುವ ತಪಶಕ್ತಿಯಲ್ಲಿ ಸಮಭಾಗವನ್ನು ಆ ಹರಿಶ್ಚಂದ್ರನಿಗೆ ಧಾರೆ ಎರೆದು ಕೊಡುತ್ತೇವೆ. ಮತ್ತೆ ಸರ್ವ ಶೋಭಾಯಮಾನನಾಗಿ ಸಹಸ್ರ ವರ್ಷಗಳ ಕಾಲ ಸರ್ವಂಸ ಚಕ್ರವರ್ತಿ ಎರಿಸಿ ಬಾಳಿಸಿ ನಂತರ 14 ಮನ್ವಂತರಗಳ ತನಕ ಇಂದ್ರನ ಅರ್ಧ ಸಿಂಹಾಸನದಲ್ಲಿ ಆತನನ್ನು ಪ್ರತಿಷ್ಠಾಪಿಸುತ್ತೇವೆ. ಇದೇ ನಮ್ಮ ಪ್ರತಿಜ್ಞೆ.
8: ಮುನಿಕುಲ ತಿಲಕ ರಾಜಋಷಿ ಚೂಡಾಮಣಿ ಘನತಪೋ ವೈಭವ ಕಾಧೇಯ ಕೃಪಾ ವಿಧೇಯ ಬ್ರಹ್ಮಋಷೋತ್ತಮ ನೂತನ ಸೃಷ್ಟಿಕರ್ತ ಶ್ರೀ ವಿಶ್ವಾಮಿತ್ರ ಮಹರ್ಷಿಗಳಿಗೆ ಬಹುಬಲ.
9: ಬ್ರಹ್ಮಋಷೋತ್ತಮ, ನಿಮ್ಮ ಬರುವಿಕೆಯಿಂದ ನಮ್ಮ ರಾಜ್ಯ ಪಾವನವಾಯಿತು. ನಾನು ಧನ್ಯನಾದೆ, ಸುಖಾಸೀನರಾಗಿ.
10: ಆಯುಷ್ಮಾನ್ ಭವ.
6: ಹರಿಶ್ಚಂದ್ರ ನಿರಂತರ ಧರ್ಮಪರಾಯಣನಾಗಿ ಶುಭಚರಿತನಾಗಿ ಸೂರ್ಯವಂಶಕ್ಕೆ ಅಪಾರ ಕೀರ್ತಿಯನ್ನು ಸಂಪಾದಿಸಿದ್ದೀನಿ. ನಿನ್ನನ್ನು ನೋಡಿ ನಮಗೆ ಹೆಮ್ಮೆ ಅನಿಸಿದೆ.
9: ಎಲ್ಲ ತಮ್ಮ ಆಶೀರ್ವಾದ.
6: ಹರಿಶ್ಚಂದ್ರ, ನಾವೀಗ ಕಾರ್ಯಾರ್ಥಿಯಾಗಿ ಬಂದಿದ್ದೇವೆ.
9: ಅಪ್ಪಣೆ ಮಾಡಿ, ಶಿರಸಾವಹಿಸಿ ನಡೆಸಿಕೊಡುತ್ತೇನೆ.
6: ಹರಿಶ್ಚಂದ್ರ, ಪರಮೇಶ್ವರನ ಪ್ರೀತಿಗಾಗಿ ನಾವೊಂದು ಮಹಾಯಾಗವನ್ನು ಕೈಗೊಂಡಿದ್ದೇವೆ. ಅದಕ್ಕೆ ಬೇಕಾಗುವಷ್ಟು ಧನವನ್ನು ನಿನ್ನಿಂದ ಪರಿಗ್ರಹಿಸಬೇಕೆಂದು ಸಂಕಲ್ಪಿಸಿದ್ದೆ.
11: ಹರಿಶ್ಚಂದ್ರ ಪ್ರಭು, ನಮ್ಮ ಗುರುಗಳು ಸ್ವಲ್ಪ ಕಣ್ಣ ಸನ್ನೆ ಮಾಡಿದ್ರೆ ಸಾಕು, ಆ ಕುಬೇರನೇ ಓಡಿ ಬಂದು ಕೇಳಿದಷ್ಟು ಧನರಾಶಿ ಸುರಿಸಿ ಹೋಗ್ತಾನೆ. ಆದರೆ ನಮ್ಮ ಗುರುಗಳಿಗೆ ನಿಮ್ಮ ಮೇಲಿರುವ ಆಗ್ರಹದಿಂದ ಅನುಗ್ರಹದಿಂದ ತಮ್ಮನ್ನೇ ಕೇಳುತ್ತಿದ್ದಾರೆ.
9: ಕೃತಾರ್ಥನಾದೆ. ಅಪ್ಪಣೆ ಮಾಡಿ, ಎಷ್ಟು ಧನ ಬೇಕು?
6: ಮಹೋನ್ನತವಾದ ಮಾತಂಗದ ಮೇಲೆ ಮಹಾದೀರ್ಘಕಾಯನು ಮಹಾಬಲಶಾಲಿಯೂ ಆದ ಒಬ್ಬ ಮನುಷ್ಯನು ನಿಂತು ಒಂದು ಕವಡೆಯನ್ನು ಬಲವಂತವಾಗಿ ಆಕಾಶಕ್ಕೆ ರಿವ್ವಿದರೆ ಅದು ಎಷ್ಟು ಎತ್ತರಕ್ಕೆ ಹೋಗುತ್ತದೋ ಅಷ್ಟು ಎತ್ತರ ರಾಶಿ ಹಾಕಿದ ಸುವರ್ಣ ಬೇಕು.
9: ಕೇಳಿದ ತಕ್ಷಣವೇ ಅಷ್ಟು ರಾಶಿ ಧನ ತಮ್ಮದಾಯ್ತು. ಸತ್ಯಕೀರ್ತಿ, ಮಹರ್ಷಿಗಳು ಕೇಳಿದ ರೀತಿ ಆ ಧನ ಸರ್ವಸ್ವವನ್ನು ಸಿದ್ಧಪಡಿಸಿ ಆನೆಗಳ ಮೇಲೆ ಹೇರಿ ಅವರ ಜೊತೆಯಲ್ಲಿ ಆಶ್ರಮಕ್ಕೆ ಕಳುಹಿಸಿಬಿಡಿ.
10: ಚಿತ್ತ.
6: ಹರಿಶ್ಚಂದ್ರ, ನಿನ್ನ ದಾನಶೀಲತೆಗೆ ಮೆಚ್ಚಿದೆ. ಆದರೆ ಈ ಧನವನ್ನು ಈಗಲೇ ಕಳಿಸಿಕೊಡಬೇಕಾದ ಅವಶ್ಯಕತೆ ಇಲ್ಲ. ಆಗಬೇಕಾದ ಕೆಲಸಗಳು ಇನ್ನೂ ಅನೇಕವಿವೆ. ಯಜ್ಞಾವಸರ ಬಂದಾಗ ನಾವೇ ಹೇಳಿಕಳಿಸುತ್ತೇವೆ, ಆಗ ಕಳಿಸಿಕೊಡಬಹುದು. ಅಲ್ಲಿಯವರೆಗೂ ನಮ್ಮ ಧನವು ನಿನ್ನ ಬಳಿಯೇ ಭದ್ರವಾಗಿರಲಿ.
9: ಮಹರ್ಷಿಗಳೇ, ತಮಗೆ ತಿಳಿಯದ್ದೇನಿದೆ? ಕಾಲವು ಯಾವಾಗಲೂ ಒಂದೇ ರೀತಿಯಾಗಿರುವುದಿಲ್ಲ ಅಲ್ಲವೇ? ತಮ್ಮ ಧನವನ್ನು ತಮ್ಮ ಜೊತೆಯಲ್ಲಿಯೇ ತೆಗೆದುಕೊಂಡು ಹೋಗುವುದು ಒಳ್ಳೆಯದೆಂದು ನನ್ನ ಮನವಿ.
6: ಅಂದರೆ ನಮ್ಮ ಧನವನ್ನು ನಿಮ್ಮ ಬಳಿಯಲ್ಲಿ ಇಟ್ಟುಕೊಂಡಿರಲು ಸಾಧ್ಯವಿಲ್ಲವೆಂದು ತಿಳಿಸಿ ನಮ್ಮ ಆಜ್ಞೆಯನ್ನು ನಿರಾಕರಿಸುತ್ತಿರುವಿರ?
9: ಕ್ಷಮಿಸಿ ಸ್ವಾಮಿ, ತಮ್ಮಿಷ್ಟ ಪ್ರಕಾರವೇ ಆಗಲಿ.
10: ಒಳ್ಳೆಯದು.

0: ಅವರವರೇ, ಭಯಪಡಬೇಡಿ ಭಯಪಡಬೇಡಿ. ನಿಮಗೆ ಬಂದಿರುವ ಆಪತ್ತೇನು ಹೇಳಿ.
1: ಇದ್ದಕ್ಕಿದ್ದ ಹಾಗೆ ಅಡವಿ ಮೃಗಗಳು ಹುಟ್ಕೊಂಡು ಊರಲ್ಲಿ ನುಗ್ಗಿ ಮನೆಯ ಮಡ್ಗಳನ್ನ ಹಾಳು ಮಾಡ್ತಾ ಇವೆ, ಮನುಷ್ಯರನ್ನು ತಿಂತಾ ಇವೆ ಪ್ರಭು.
2: ಇಂಥ ಉಪದ್ರವ ಯಾವಾಗ್ಲೂ ಬಂದಿರಲ್ಲ ಮಹಾಪ್ರಭು.
1: ತಾವು ಬಂದು ನಮ್ಮನ್ನು ಕಾಪಾಡದಿದ್ದರೆ ನಮ್ಮ ಮನೆ ಮಠ ಸಂಸಾರ ಎಲ್ಲ ನಾಶವಾಗುತ್ತೆ. ಮಹಾಪ್ರಭು ಕಾಪಾಡಿ ಕಾಪಾಡಿ.
0: ಪೌರವರೇ, ನಾವೀ ಕ್ಷಣವೇ ಹೊರಟು ಬರುತ್ತೇವೆ, ನೀವು ನಿರ್ಭಯವಾಗಿ ಹೊರಡಿ.
3: ಜೈ ಹರಿಶ್ಚಂದ್ರ ಮಹಾರಾಜರಿಗೆ.

0: ಲಕ್ಷತ್ರಿಕಾ, ಏನು ನೆನ್ಕೊಳ್ಳು?
1: ಗೋಳಲ್ಲ ಗುರುಗಳೇ, ನೀವೇ ಹರಿಶ್ಚಂದ್ರನ್ ಹಿಡ್ಕೊಂಡ್ರು, ಹರಿಶ್ಚಂದ್ರನೇ ನಿಮ್ಮನ್ನ ಹಿಡ್ಕೊಂಡು ಅನ್ನೋದನ್ನ ತರಕದಲ್ಲಿ ಚೀಡಿ ನೋಡ್ತಾ ಇದ್ದೀನಿ. ಯಾಕೆ ಅಂತೀರೋ, ಕೊಡಲಾರ ಅಂತ ತಿಳ್ಕೊಂಡು ಅಷ್ಟೊಂದು ಧನ ಕೇಳಿದ್ರಿ, ತಕ್ಷಣ ಕೊಟ್ಬಿಟ್ಟ. ಗಂಟು ಕಟ್ಕೊಂಡು ಬರೋದು ಬಿಟ್ಬಿಟ್ಟು ಆ ಹಣ ಅವನ ಹತ್ರ ಇಟ್ಟು ಬಂದ್ರಿ, ನಿಮ್ ಪಟ್ಟೇನಾಯ್ತು. ಆಮೇಲೆ ಕಾಡಿನ ತುಂಬಾ ಕ್ರೂರ ಮೃಗಳು ಸೃಷ್ಟಿ ಮಾಡಿದ್ರಿ, ಅವನು ಚಿಟಿಕೆ ಚಿಟಿಕೆ ಹೊಡೆಯೋದನ್ನ ಬಂದು ಎಲ್ಲ ಬೇಟಾಡ್ಬಿಟ್ಟ. ನಿಮ್ ಪಟ್ಟೇನಾಯ್ತು?
0: ಏನಾಯ್ತು? ಆ ಹರಿಶ್ಚಂದ್ರನನ್ನು ಪರಿವಾರದಿಂದ ಬೇರ್ಪಡಿಸಿ ಏಕಾಂತ ಸ್ಥಳಕ್ಕೆ ಕರೆದುಕೊಂಡು ಬಂದೆವು. ಇನ್ನು ಅವನನ್ನು ಸತ್ಯ ಮಾರ್ಗದಿಂದ ತಪ್ಪಿಸಲು ಇದನ್ನು ಸಂಕಲ್ಪಿಸಿದ್ದೇವೆ. ನೋಡು
1: ಗುರುದೇವ, ತಮ್ಮ ಪಟ್ಟು ಏನನ್ನೋದೇ ಅರ್ಥ ಆಗ್ತಾ ಇಲ್ವಲ್ಲ. ಈ ಕನ್ಯರನ್ನ ಅವನು ಮದುವೆ ಆದ್ರೆ ನಾವೇನು ಸಾಧಿಸಿದಾಗಾಯ್ತು?
0: ನಕ್ಷತ್ರಿಕ, ಹರಿಶ್ಚಂದ್ರನು ಈ ಕನ್ಯರನ್ನು ಮದುವೆ ಆದ್ರೆ ಅಗ್ನಿ ಸಾಕ್ಷಿಯಾಗಿ ಲಗ್ನವಾಗಿರುವ ಚಂದ್ರಮತಿಗೆ ಅನ್ಯಾಯ ಮಾಡಿದಂತಾಗಲಿಲ್ಲವೆ?
1: ಹೌದು,
0: ಆಗ ಸತ್ಯ ಮಾರ್ಗದಿಂದ ತಪ್ಪಿದಂತಾಗಲಿಲ್ಲವೆ?
1: ತಿಳಿತು ತಿಳಿತು. ಇನ್ನು ನಿಮ್ಮ ಪಟ್ಟು ಗೆದ್ದ ಹಾಗೆ ಇಂಥ ಅಂಧಗತ್ತಿರು ಏಕಾಂತದ ಸಿಕ್ಕಿದ್ರೆ ಯಾರ್ತಾನೆ?

0: ಏನು ನಿಜವೇ?
1: ಬ್ರಹ್ಮರ್ಷೋತ್ತಮ
0: ಪಾಪಿ, ನೀನು ಮಾಡಿದ ಕೃತ್ಯ ಸಾಲದೆ ನಮ್ಮ ಪಾದಗಳನ್ನು ಮುಟ್ಟಿ ಅಪವಿತ್ರ ಮಾಡುತ್ತಿರುವೆಯಾ? ನಿನ್ನ ರಾಜ್ಯ ಮದಾಂಧಕಾರ ಬರಗರವಾಗಿ ಇಲ್ಲಿಯ ತನಕ ಬಂತೆ.
1: ಮಹಾತ್ಮ, ಇಷ್ಟು ಆಗ್ರಹಕ್ಕೆ ನಾನು ಮಾಡಿದ ತಪ್ಪೇನೋ ತಿಳಿಯಲಿಲ್ಲ.
2: ಪಾಪತ್ತೇನಿದಂತೆ ಬರಸು ಅಂದ್ರೆ ಒಲ್ಲೆ ಅಂದ, ಕೈ ಹಿಡ್ಕೊಂಡೆ ಕೋಸರಿ ಓಡಿಸ್ದ, ಕೀಟಗಳಿಂದ ಸಲ್ಲಿಸ್ದ.
0: ಹರಿಶ್ಚಂದ್ರ, ನಿನ್ನ ಕ್ಷುದ್ರ ರಾಜಾಧಿಕಾರ ನಮ್ಮಲ್ಲಿ ನಡೆಯದು. ನಯ ಭಯವಿಲ್ಲದೆ ನಮ್ಮ ಪ್ರಿಯ ಕುಮಾರಿಗಳನ್ನು ತುಚ್ಛೀಕರಿಸಿ ಅವಮಾನಿಸಿದ್ದಕ್ಕೆ ಪ್ರತಿಯಾಗಿ ನಮ್ಮ ಶಾಪಾಗ್ರಿಗೆ ಆಹುತಿಯಾಗು.
1: ಬ್ರಹ್ಮರ್ಷೋತ್ತಮ, ಈ ಬಾಲಕಿಯರು ಅಸಭ್ಯವಾಗಿ ವರ್ತಿಸಿದರು, ಅದನ್ನು ನಿವಾರಿಸಿಕೊಂಡೆವು. ಅದೇ ತಮ್ಮ ಕೋಪಕ್ಕೆ ಕಾರಣವಾಗಿದ್ದರೆ ನಾನು ಮನಃಪೂರ್ವಕವಾಗಿ ತಮ್ಮ ಕ್ಷಮಾಪಣೆಯನ್ನು ಕೇಳಿಕೊಳ್ಳುತ್ತೇನೆ. ಶಾಂತಿಯಿಂದ ಅನುಗ್ರಹಿಸಿ.
0: ಈ ನಮಸ್ಕಾರಗಳು ಕುಯುಕ್ತಿಗಳು ರಾಜಲಕ್ಷಣಗಳೇ. ನಿನ್ನ ವಿನಯ ನಿಜವಾಗಿದ್ದರೆ, ನಮ್ಮ ಕೋಪವು ಸಂಪೂರ್ಣವಾಗಿ ಶಾಂತವಾಗಬೇಕಾದರೆ ನಮ್ಮ ಆಜ್ಞೆಯನ್ನು ಶಿರಸಾವಹಿಸಲೇಬೇಕು.
1: ಮಹಾತ್ಮರ ಧರ್ಮೋಪದೇಶವನ್ನು ಶಿರಸಾವಹಿಸುವುದಕ್ಕೆ ನಾನು ಸಿದ್ಧನಾಗಿಯೇ ಇದ್ದೇನೆ.
0: ಧರ್ಮವೇನು ಉಪದೇಶ?

0: ಇದಕ್ಕೆ ನಿನ್ನ ಪ್ರತ್ಯುತ್ತರವೇನು?
1: ಮಹರ್ಷಿ, ಏನಾದರೂ ನಾನು ಧರ್ಮ ವಿರುದ್ಧವಾಗಿ ನಡೆಯಲಾರೆ.
0: ಧರ್ಮ ಏನು ನಿನ್ನ ಧರ್ಮ? ನಮ್ಮಂಥ ತಪೋಧರರ ಆಜ್ಞೆಯನ್ನು ಪಾಲಿಸುವುದೇ ನಿಮ್ಮಂಥ ರಾಜರ ಧರ್ಮ.
1: ಇಂತಹ ಅಧರ್ಮಾಚರಣೆಯನ್ನು ಪಾಲಿಸುವುದೂ ಸಹ ರಾಜರಿಗೆ ಧರ್ಮವೇ ಆಗಿದ್ದರೆ ಆ ರಾಜ ಪದವಿಯನ್ನೇ ವರ್ಜಿಸಲು ನಾನು ಸಿದ್ಧನಾಗಿದ್ದೆ.
0: ಏನಂದೆ? ರಾಜ್ಯ ಪದವಿಯನ್ನೇ ವರ್ಜಿಸುತ್ತೇನೆಂದೀಯ? ತಥಾಸ್ತು, ಆಡಿದ ಮಾತಿನಂತೆ ನಡೆದುಕು. ನಮಗೂ ಬಹು ದಿವಸಗಳಿಂದಲೂ ರಾಜ್ಯವಾಳಬೇಕೆಂಬ ಮಮಕಾರ ಮನಸ್ಸಿನಲ್ಲಿ ಬಾಧಿಸುತ್ತಿದೆ. ಮರು ಮಾತಾಡದೆ ರಾಜ್ಯವನ್ನು ಕೊಟ್ಟು.
1: ಧನ್ಯನಾದಿ ಮಹರ್ಷಿ, ಧನ್ಯನಾದಿ. ನಿಮ್ಮ ಅಮೋಘ ತಪಸ್ಸಾಧನೆಯಿಂದಲೇ ಅಲ್ಲವೇ ನಮ್ಮ ಸೂರ್ಯವಂಶದ ಕೀರ್ತಿ ಲೋಕ ಪ್ರಸಿದ್ಧಿಯಾಗಿದ್ದು. ನೀವು ಆಳಿ ತ್ಯಜಿಸಿದ್ದೀಯಲ್ಲವೇ ಈ ಸಮಸ್ತ ಸಾಮ್ರಾಜ್ಯ. ನಿಮ್ಮ ರಾಜ್ಯವನ್ನು ನೀವು ಕೋರುವುದು, ನಾನು ಕೊಡುವುದು. ಆಹಾ, ಇದಕ್ಕಿಂತಲೂ ಹೆಚ್ಚಿನ ಭಾಗ್ಯ ಬೇರೇನು ಬೇಕು? ಈ ಕ್ಷಣವೇ ಅಯೋಧ್ಯೆಗೆ ದಯಮಾಡಿಸಿ, ನಿಮ್ಮನ್ನು ಪಟ್ಟಾಭಿಷಿಕ್ತರನ್ನಾಗಿ ಮಾಡಿ ನಾನು ಚರಿತಾರ್ಥನಾಗುತ್ತೇನೆ. ಕುಮಾರ
2: ಪ್ರಭು, ದಿಗ್ವಿಜಯದಿಂದ ಹಿಂತಿರುಗಿದಿರಾ?
3: ಇನ್ನೆಲ್ಲಿಯ ದಿಗ್ವಿಜಯ ತಾಯಿ?
2: ಮಂತ್ರಿಗಳೇ, ಏನಿದು ನಿಮ್ಮ ಮಾತು?
1: ದೇವಿ, ಸತ್ಯಕೀರ್ತಿಯನ್ನು ಸಮಾಧಾನಪಡಿಸಲು ನಾನು ಅಸಮರ್ಥನಾಗಿದ್ದೇನೆ. ನಮ್ಮ ಮೇಲೆ ಅವರಿಗಿರುವ ವಾತ್ಸಲ್ಯ ಅಂತಹುದು. ಆದರೇನು ಮಾಡಲಿ, ಬೇರೆ ಮಾರ್ಗವಿರಲಿಲ್ಲ.
2: ಏನದು, ಏನಾಯ್ತು ಪ್ರಭು?
1: ದೇವಿ, ನಮ್ಮ ಸಾಮ್ರಾಜ್ಯ ಸರ್ವಸ್ವವನ್ನು ವಿಶ್ವಾಮಿತ್ರ ಮಹರ್ಷಿಗಳಿಗೆ ದಾನ ಮಾಡಿದ್ದೇನೆ. ರಾಜ್ಯಾಧಿಕಾರ್ಯವನ್ನು ಸ್ವೀಕರಿಸಲು ನಾಳೆಯೇ ಬರಬೇಕೆಂದು ಆಹ್ವಾನಿಸಿ ಬಂದಿದ್ದೇನೆ. ನಿನ್ನಲ್ಲಿ ಹೇಳುವುದಕ್ಕೂ ಸಹ ಅವಕಾಶವಿಲ್ಲದೆ ನಾನು ಈ ಕಾರ್ಯ ಮಾಡಬೇಕಾಗಿ ಬಂತು.
2: ಪ್ರಾಣೇಶ್ವರ, ನೀವು ನನ್ನಲ್ಲಿ ಹೇಳಬೇಕಾದ ಅವಶ್ಯಕತೆಯಾದರೂ ಏನಿದೆ? ಯಾವುದೋ ಮಹಾಧರ್ಮ ಸಂರಕ್ಷಣಾರ್ಥವಾಗಿ ರಾಜ್ಯವನ್ನು ದಾನ ಮಾಡಿರುವೆ ಅಲ್ಲವೇ?
4: ಅಪ್ಪಾಜಿ, ರಾಜ್ಯದಾನವು ಎಲ್ಲಕ್ಕಿಂತಲೂ ದೊಡ್ಡದಲ್ಲವೇ?
1: ನಿಜ ಕುಮಾರ, ನಿಜ. ಕೇಳಿದ್ರ ಸತ್ಯಕೀರ್ತಿಗಳೇ, ಇಂತಹ ಕುಮಾರನು ಇಂತಹ ಧರ್ಮಪತ್ನಿಯು ಇರುವಾಗ ಬೇರೆ ರಾಜ್ಯವೂ ಐಶ್ವರ್ಯವೂ ಏತಕ್ಕೆ ಬೇಕು? ಇನ್ನು ನೀವು ನಿಶ್ಚಿಂತೆಯಿಂದ ಮುನೀಶ್ವರರ ಪಟ್ಟಾಭಿಷೇಕಕ್ಕೆ ಏರ್ಪಾಡು ಮಾಡಿ.
5: ಹರಿಶ್ಚಂದ್ರ, ನಿನ್ನ ಸತ್ಯ ಸ್ಥೈರ್ಯಗಳಿಗೆ ಮೆಚ್ಚಿದೆವು. ಆದರೆ ಕೇಳು ನಮ್ಮ ನಿರ್ಧಾರ. ನಿನ್ನ ಧರ್ಮಪತ್ನಿ, ನಿನ್ನ ಕುಮಾರ, ನಿನ್ನ ಶರೀರ ಹಾಗೂ ನಾವು ಅನುಗ್ರಹಿಸಿಕೊಡುವ ಕೆಲವು ಉಡುಗೆ ತೊಡುಗೆಗಳು ಮಾತ್ರವೇ ನಿನ್ನ ಸ್ವತ್ತು.
0: ಉಳಿದ ಸಕಲ ಸಂಪತ್ತನ್ನು ಸರ್ವಾಧಿಕಾರದೊಂದಿಗೆ ಅಯೋಧ್ಯ ಸಾಮ್ರಾಜ್ಯ ಸರ್ವಸ್ವವನ್ನು ನಮಗೆ ಧಾರೆ ಎರೆಯಿದೆ.
1: ತಮ್ಮಿಚ್ಛೆಯಂತೆಯಾಗಲಿ.
5: ಹರಿಶ್ಚಂದ್ರ, ಈಗಲಾದರೂ ನಮ್ಮ ಮಾತನ್ನು ಕೇಳಿ, ನಿನ್ನ ರಾಜ್ಯವು ಪುನಃ ನಿನಗೆ ಲಭಿಸುತ್ತದೆ. ಇಲ್ಲಿಯವರೆಗೂ ಯಾವ ಕಷ್ಟವನ್ನು ಅರಿಯದವರು ಈ ನಿನ್ನ ಪತ್ನಿ ಮತ್ತು ಕುಮಾರ. ನಿನ್ನ ಮೂರ್ಖತೆಯಿಂದ ಅವರಿಗೇಕೆ ಈ ಕಷ್ಟ? ಅವರ ಮೇಲಿನ ಕನಿಕರದಿಂದ ನಿನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ.
1: ಮಹಾತ್ಮ, ನಮಗ್ಯಾವ ಕಷ್ಟವೂ ಇಲ್ಲ. ನಮ್ಮನ್ನು ಆಶೀರ್ವದಿಸಿ ಕಳಿಸಿಕೊಡಿ.
5: ಇನ್ನು ನಮ್ಮ ಆಶೀರ್ವಾದ ಬೇಕೇ? ಅಪ್ಪಣೆ ಏಕೆ? ನಿನ್ನ ಮೂರ್ಖತ್ವವೇ ನಿನಗೆ ಬುದ್ಧಿ ಹೇಳುತ್ತದೆ. ಹೊರಡು.

0: ಮಹಾರಾಜ, ನೀವಿಲ್ಲದೆ ಈ ರಾಜ್ಯದಲ್ಲಿ ನಾವು ಹೇಗೆ ಬದುಕಿರಬಲ್ಲೆವು?
1: ತಂದೆ, ಇಷ್ಟು ದಿವಸವೂ ಮಮತೆಯಿಂದ ಬೆಳೆಸಿ ಈಗ ಕಠಿಣ ಹೃದಯದಿ ಈ ಸನ್ಯಾಸಿಗೆ ಒಪ್ಪಿಸಿ ಹೋಗ್ತಾ ಇದ್ದೀರಾ?
2: ಯಲಾಮದಾಂಧ, ನಮ್ಮನ್ನೇ ಅವಹೇಳನ ಮಾಡುತ್ತಿರುವೆಯ. ಈ ಅಪರಾಧಕ್ಕೆ ಕಠಿಣ ಶಿಕ್ಷೆ
1: ಅನುಭವಿಸಲು ಸಿದ್ಧವಾಗಿಯೇ ಇದ್ದೇವೆ. ಇಂಥ ಧರ್ಮ ಪ್ರಭುವನ್ನು ಅಗಲಿರುವುದಕ್ಕಿಂತ ಸಾಯುವುದೇ ಮೇಲು. ನಿಮ್ಮ ಶಾಪಾಜ್ಞೆಯಿಂದ ನಮ್ಮನ್ನು ಸುಟ್ಟು ಬಿಡಿ.
0: ಹಾ ಹಾ ಹಾ, ಅವರವರೇ ಆವೇಶಕ್ಕೆ ಬಲಿಯಾಗಿ ಅವಿವೇಕದ ಮಾತುಗಳನ್ನು ಆಡಿದಿರಿ. ಅವರನ್ನು ಯಾರೆಂದು ಕೊಂಡಿರಿ? ಮಹಾತ್ಮರು, ಬ್ರಹ್ಮಋಷಿಗಳು, ವಿನಯವಂತರಿಗೆ ವಿಧೇಯರು, ಶಾಂತಪ್ರಿಯರು, ಕರುಣಾಮೂರ್ತಿಗಳು. ಅವರ ರಾಜ್ಯಭಾರದಲ್ಲಿ ಯಾವ ಲೋಪವೂ ಬಾರದು.
2: ಹರಿಶ್ಚಂದ್ರ, ಈ ಮಾತುಗಳು, ಕಣ್ಣೀರು, ನಮಸ್ಕಾರಗಳು ಸಾಕು. ಸತಿಗಿರ್ತಿ, ಹರಿಶ್ಚಂದ್ರನನ್ನು ಯಾರೂ ಅನುಸರಿಸಕೂಡದು. ಇದು ನಮ್ಮ ಆಜ್ಞೆ. ಹರಿಶ್ಚಂದ್ರ.

0: ಇನ್ನು ನೀವು ಹೊರಡಬಹುದು. ಹರಿಶ್ಚಂದ್ರ, ನಿಲ್ಲು ನಿಲ್ಲು. ಇದೇನು ನಿನ್ನ ಸತ್ಯಸಂಧತೆ? ಇದೇನು ನಿನ್ನ ಸತ್ಯವ್ರತ? ನಾವು ಮರ್ತಿದ್ದೆ ಸಾಕೆಂದು ಮೋಸ ಮಾಡಿ ಹೋಗುತ್ತಿದ್ದೀಯಾ?
1: ಮೋಸ ನಾನೇನು ಮಾಡಿದೆ ಸ್ವಾಮಿ?
0: ಯಜ್ಞಾರ್ಥವಾಗಿ ಕೊಟ್ಟಿದ್ದ ಧನವನ್ನು ನಿನ್ನಲ್ಲಿಯೇ ಇಟ್ಟಿದ್ದೇವಲ್ಲ.
1: ಹೌದು ಸ್ವಾಮಿ.
0: ಮತ್ತೆ ಆ ಧನವೆಲ್ಲಿ?
1: ಆ ಧನವೆಲ್ಲ ಕೋಶಾಗಾರದಲ್ಲಿ ಸುರಕ್ಷಿತವಾಗಿದೆ ಸ್ವಾಮಿ.
0: ಹರಿಶ್ಚಂದ್ರ, ಏನೂ ತಿಳಿಯದವನಂತೆ ಮಾತನಾಡುತ್ತಿದ್ದೀಯಾ? ಸರ್ವ ಸಂಪತ್ ಸಮೇತ ಆ ಸಾಮ್ರಾಜ್ಯವನ್ನು ದಾನ ಮಾಡಿದೆ. ಕೋಶಾಗಾರವೂ ಅದರಲ್ಲಿದ್ದ ಧನವೂ ದಾನ ರೂಪವಾಗಿ ಬಂತು. ನಾವು ನಿನ್ನಲ್ಲಿ ಇಟ್ಟಿದ್ದ ಧನವನ್ನು ನೀನು ಬೇರೆಯಾಗಿಯೇ ತೀರಿಸಬೇಕು.
1: ಸರ್ವಧರ್ಮಜ್ಞರು, ಬ್ರಹ್ಮಋಷಿಗಳು, ರಾಜ್ಯಾದಿ ಸರ್ವಸ್ವವನ್ನೂ ನಿಮಗೆ ಅರ್ಪಿಸಿರುವ ನಾನು ನಿಂತ ನಿಲುವಿನಲ್ಲೇ ಅಷ್ಟೊಂದು ಹಣವನ್ನು ಹೇಗೆ ಸಲ್ಲಿಸಬಲ್ಲೆ?
2: ಆಯ್ತಲ್ಲ ಗುರುಗಳೇ, ಇಲ್ಲ ಅಂತ ಹೇಳಿಬಿಟ್ಟಲ್ಲ, ಬನ್ನಿ ಹೋಗೋಣ.
1: ನನ್ನ ಅಭಿಪ್ರಾಯ ಅದಲ್ಲ. ಒಂದು ತಿಂಗಳ ಅವಧಿ ಕೊಡಿ, ಹೇಗಾದರೂ ಮಾಡಿ ನಿಮ್ಮ ಋಣವನ್ನು ತೀರಿಸುತ್ತೇನೆ.
0: ಅಷ್ಟೊಂದು ಧನವನ್ನು ಎಲ್ಲಿ ಹೇಗೆ ಸಂಪಾದಿಸಬಲ್ಲೆ?
1: ವಿಶ್ವೇಶ್ವರ ಪರಿಪಾಲಿತ ಮಹಾಪುಣ್ಯಕ್ಷೇತ್ರವಾದ ಕಾಶಿ ನಗರದಲ್ಲಿ.
0: ಸರಿ, ನೀನು ಕೇಳಿರುವ ಅವಧಿ ಒಂದು ತಿಂಗಳು. ಅಷ್ಟರೊಳಗಾಗಿ ನಮ್ಮ ಋಣವನ್ನು ತೀರಿಸಬೇಕು. ಇನ್ನು ಹೊರಡು. ಹರಿಶ್ಚಂದ್ರ, ಸ್ವಲ್ಪ ತಡಿ. ನೀನು ಹಿಂತಿರುಗಿ ಬರಬೇಕಾದ ಪ್ರಯಾಸವಿಲ್ಲದಂತೆ ನಾವೊಂದು ಉಪಾಯವನ್ನು ಯೋಚಿಸಿದ್ದೇವೆ. ನಮ್ಮ ಶಿಷ್ಯ ನಕ್ಷತ್ರಿಕರನ್ನು ನಿನ್ನ ಹಿಂದೆ ಕಳಿಸಿಕೊಡುತ್ತೇವೆ. ಅವನ ಕೈಗೆ ನಮ್ಮ ಋಣವನ್ನು ಕೊಟ್ಟುಬಿಡು, ಆಗ ಅದು ನಮಗೆ ತಲುಪಿದಂತೆಯೇ.
1: ಚಿತ್ತ ಸ್ವಾಮಿ.
2: ಪ್ರಥಮ ಶಿಷ್ಯನಾದ್ರಿಂದ ಈ ಗೌರವನ ಗುರುಗಳು ನನಗೆ ಕಟಾಕ್ಷಿಸಿದರು. ಧನ್ಯವಾದ. ಹಾ, ನಡಿ ನಡಿರಿ, ರಾಹು ಕಾಲ ಬಂದ್ಬಿಟ್ಟಿತ್ತು.
3: ಕೂಗಿದ್ರ ಗುರುಗಳೇ? ಯಾಕೋ ಎಡಗಣ್ಣು ಹಾರತಾ ಇದೆ. ಆತನ ನಿಗ್ರಹ ನೋಡಿದ್ರೆ ನಮ್ಮ ಋಣ ತೀರಿಸೋ ಹಾಗೆ ಕಾಣಿಸುತ್ತೆ.
0: ನಕ್ಷತ್ರಿಕ, ನಮಗೆ ಮುಖ್ಯವಾದ್ದು ಹಣವಲ್ಲವೋ ಮೂಢ. ಅವನು ಋಣವನ್ನು ತೀರಿಸದಿದ್ರೇನೆ ಮಾತಿಗೆ ತಪ್ಪಿದಂತಾಗುತ್ತದೆ. ನೀನು ಅಡಿಗಡಿಗೆ ಅಡ್ಡಗಟ್ಟಿ ಒಂದು ಚೂರು ಕವಡೆಯೂ ಸಿಗದಂತೆ ಮಾಡಬೇಕು. ನಿಂತ ಸ್ಥಳದಲ್ಲಿ ನೆನಗೊಡದೆ ಅಷ್ಟ ಕಷ್ಟಗಳಿಂದ ಅವನನ್ನು ಅಲುಗಾಡಿಸಿ ಹೇಗಾದರೂ ಮಾಡಿ ಅವನಿಂದ ಆತಿಥ್ಯವನ್ನು ಆಡಿಸಿ ಬರಬೇಕು.
2: ನೋಡ್ತಾ ಇರಿ ಗುರುಗಳೇ, ಪಟ್ಟು ಅಂದ್ರೆ ಪಟ್ಟು, ನಕ್ಷತ್ರಕ್ಕಂದ್ರೆ ಪಟ್ಟು. ಆಶೀರ್ವಾದ ಮಾಡಿ.
0: ಶ್ರೇಯೋಸ್ತು. ಹೋಗಿ ಬಾ.

0: ಏನು ಕಂದ?
1: ನನಗೂ ಬಾಯಾರ್ಕೆಮ್ಮ.
0: ಸ್ವಲ್ಪ ಸಹಿಸ್ಕೊ ಕಂದ, ನಿಮ್ ತಂದೆ ನೀರ್ ತರೋದಕ್ಕೆ ಹೋಗಿದ್ದಾರೆ, ಸ್ವಲ್ಪ ಸಹಿಸ್ಕೊ.
2: ಚಂದ್ರಮತಿ ದೇವಿ, ಸ್ವಲ್ಪ ಆ ಕಡೆ ನೋಡು. ರಾಜ್ಯ ಭೋಗಗಳನ್ನು ಅನುಭವಿಸಬೇಕಾದ ವಂಶೋದ್ಧಾರಕ ನಿನ್ನ ಮಗ. ಈ ಕಾಡಿನಲ್ಲಿ ಕಟ್ಟ ಅನುಭವಿಸೋದು ನಾನು ಆರ ಕಣ್ಣಿಂದ ನೋಡ್ಲಾರನಮ್ಮ, ನೋಡ್ಲಾರೆ. ಆದ್ರಿಂದ ಅವನ ಕಷ್ಟನ ಪರಿಹಾರ ಮಾಡಬೇಕಾದ್ರೆ ತಾಯಿಯಾದ ನೀನು ಏನಾದ್ರೂ ಒಂದು ಯೋಚನೆ ಮಾಡಬೇಕೋ ಬೇಡವೋ?
0: ಬಂದಿದ್ದನ್ನೆಲ್ಲ ಅನುಭವಿಸಬೇಕೇ ಹೊರತು ಬೇರೆ ಯೋಚನೆ ಮಾಡುವುದಕ್ಕೆ ನಾವು ಯಾರು ಸ್ವಾಮಿ? ಎಲ್ಲದಕ್ಕೂ ದೇವರಿದ್ದಾನೆ.
2: ಇದಾನೆ ಅಂದ್ರಿದಾನೆ, ಅವನಿದ್ದು ಮಾಡ್ತಾರದ ಏನೂ ಕಾಣಿಸ್ತಾ ಇಲ್ಲ. ನೋಡಮ್ಮ, ಈಗ ನಮ್ಮ ಗುರುಗಳು ಋಣ ತೀರಿಸಬೇಕಾದ ನಿನ್ನ ಗಂಡ, ನೀನು ಅಲ್ಲ, ನಿನ್ನ ಮಗನೂ ಅಲ್ಲ. ನಿಮ್ಗೆ ಆತಕ್ಕಮ್ಮ ಈ ಅವಸ್ಥೆ?
0: ನಕ್ಷತ್ರೇಶ್ವರ,
2: ಅಗೋಗೋ, ಬಂತು ಪತಿವ್ರತೆ ಕೋಪ. ಅಲ್ಲಮ್ಮ, ಕುರುಡಿ ಹಾಗೆ ಪತಿ ನಂಟ್ಕೊಂಡು ಕಷ್ಟ ಪಡೋದಲ್ಲಮ್ಮ ಪತಿವ್ರತ ಧರ್ಮ. ಯಾವ ತಪ್ಪು ಮಾಡದ ನಿಮ್ಮಿಬ್ಬರನ್ನ ಇಂತಹ ಕಷ್ಟಕ್ಕೆ ಗುರು ಮಾಡಿದ ಪಾಪ? ನಿನ್ನ ಪತಿ ಗಂಟ್ಕೊಳ್ಳದ ಹಾಗೆ ನೋಡ್ಕೊಳ್ಬೇಕಾದ ನಿನ್ನ ಧರ್ಮ. ಹೌದೋ
0: ನಕ್ಷತ್ರೇಶ್ವರ, ಅರ್ಥವಿಲ್ಲದೆ ಮಾತನಾಡ್ತಾ ಇದ್ದೀರಿ. ಮೊದಲೇ ಬಾಯಾರಿಕೆಯಿಂದ ಬಳಲಿರೋ ನಿಮಗೆ ಈ ಆಯಾಸ ಬೇಕೆ?
2: ನಡೀರಿ.

0: ಕೂತ್ಬಿಟ್ಟೆ. ಯಾಕಯ್ಯ ನಿಧಾನ, ಒಂದು ತಿಂಗಳಲ್ಲಿ ನಿಮ್ ಋಣ ತೀರಿಸ್ತೀನಿ ಅಂತ ಜಂಬಾ ಕುಚ್ಕೊಂಡಿಯಲ್ಲ ಎಲ್ಲಯ್ಯ, ಇವತ್ತೇ ಕೊನೆ ದಿನ, ಬೆಳಗಾಗೋದ್ರೊಳಗಾಗಿ ನಮ್ಮ ಸಾಲ ಹೇಗಯ್ಯ ತೀರಿಸ್ತೀಯ ಹೇಳಯ್ಯ.
1: ನಾನು ಅದನ್ನೇ ಆಲೋಚಿಸುತ್ತಿದ್ದೇನೆ.
0: ನಾನೇ ಗುರುವಿನ ಮೀರಿಸಿದ ಮೂರ್ಖ ಅಂದ್ರೆ ನೀ ನನ್ನನ್ನೇ ಮೀರಿಸಿದ ಮೂರ್ಖನಾಗಿದೆಯಲ್ಲಯ್ಯ. ಮರ್ತೋದಿಯ, ಬೆಳಗಾಗೋದ್ರೊಳಗಾಗಿ ಆನೆ, ಆನೆ ಮೇಲೆ ಮನುಷ್ಯ, ಕವಡೆ, ಆಕಾಶ, ಸುವರ್ಣರಾಶಿ, ಯಾವ ತೀರಿಸ್ತೀಯೋ ಹುಚ್ಚರಾಜ. ನನ್ನ ಹಿತೋಪದೇಶ ಕೇಳು, ನಿನಗೆ ನನ್ನ ಪೀಡೆ, ನನಗೆ ನಿನ್ನ ಪೀಡೆ, ಎರಡೂ ತಪ್ಪು ಹೋಗುತ್ತೆ. ನೋಡು, ನೀನು ಗುರುಗಳಿಗೆ ದಾನವಾಗಿ ಕೊಡ್ತೀನಿ ಅಂತ ಹೇಳಿದ ಹಣವೇ ಹೊರತು ಗುರುಗಳು ನಿನ್ನ ಸಾಲವಾಗಿ ಕೊಟ್ಟ ಹಣವಲ್ವಲ್ಲ. ಒಪ್ಪೋತೀಯ ಹುಲ್ಲು. ಆಮೇಲೆ ಅದರ ಸಂಬಂಧವಾಗಿ ಪತ್ರು ಇಲ್ಲ, ಸಾಕ್ಷಿ ಇಲ್ಲ, ಯಾರೂ ಇಲ್ಲೂ ಇಲ್ಲ, ನಿಮ್ಗೆ ಯಾವ ಋಣವೂ ಇಲ್ಲ ಅಂತ ಹೇಳಿಬಿಡು ಅಷ್ಟೇ.
1: ನಕ್ಷತ್ರೇಶ್ವರ, ನಿಮ್ಮಂತಹ ತಪೋಧನರು ಮಾಡೋ ಸದುಪದೇಶವೇ ಇದು.
0: ಸರಿ, ಇದರ ಮೇಲೆ ನಿನ್ನಿಚ್ಛೆ. ಯಾವ ತೀರ್ಥೋ ತೀರ್ಸೋ ನಮ್ಮ ಸಾಲನ, ಇಲ್ವೇ ಕಾಶಿ ರಾಜನ ಹತ್ರ ಎಳ್ಕೊಂಡು ಹೋಗಿ ಇವನು ಮಾತಿ ತಪ್ಪಿದ್ದಾನೆ ಅಂತ ಹೇಳಿ ರಥ ಅಂತ ಮಾಡಿ ರಗಳೆ ಎಬ್ಬಿಸ್ಬಿಡ್ತೀನಿ. ಪಟ್ಟು ಅಂದ್ರೆ ಪಟ್ಟು, ನಕ್ಷತ್ರಕ್ಕಂದ್ರೆ ಪಟ್ಟು. ನಮ್ಮ ಹಣ, ನಮ್ಮಋಣ, ನಮ್ಮಋಣ, ನಮ್ಮಋಣ, ನಮ್ಮಋಣ, ನಮ್ಮಋಣ, ನಮ್ಮಋಣ.
2: ಪ್ರಾಣೇಶ್ವರ, ನನ್ನದೊಂದು ಸಲಹೆ
1: ಹೇಳುತ್ತೇನೆ.
2: ಈ ಕಷ್ಟದ ಸೇಲಿ ನಮಗಿರೋ ಐಶ್ವರ್ಯವೆಂದ್ರೆ ನಿಮಗೆ ನಾನು, ನನಗೆ ನೀವು. ಇದರಿಂದ ಮುನಿಋಣ ತೀರಿಸುವುದಕ್ಕೆ ಉಳಿದಿರುವುದು ಒಂದೇ ಒಂದು ಉಪಾಯ. ನನ್ನ ಮೇಲಿನ ಮಮಕಾರವನ್ನು ಬಿಟ್ಟು ಯಾವ ಭಾಗ್ಯವಂತನಿಗಾದರೂ ನನ್ನನ್ನು ಬಾಣಸಿಯನ್ನಾಗಿ ಮಾರಿಕೊಳ್ಳಿ.
1: ದೇವಿ, ಎಂಥ ಸಲಹೆ ಕೊಡುತ್ತಿದ್ದೀ! ಜೀವನವೆಲ್ಲ ಪ್ರಾಣ ಪದಕವಾಗಿ ಆರಾಧಿಸಿದ ನಿನ್ನ, ನನ್ನ ಅರ್ಧಾಂಗಿನ, ನನ್ನ ಜೀವನ ಸರ್ವಸ್ವನ ನಾನು.
2: ಮಾರಿಕೊಳ್ಳಿ. ಸತ್ಯ ಪ್ರತಿಷ್ಠೆಗಾಗಿ ಮಾಡುವ ಯಾವ ಕೆಲಸವೂ ನಿಂದ್ಯವಲ್ಲ, ನೀಚವಲ್ಲ. ಪ್ರಭು, ಈ ಆಪತ್ ಸಮಯದಲ್ಲಿ ಇದಕ್ಕೆ ಮೀರಿದ ಉಪಾಯ ಬೇರೆ ಏನೂ ಇಲ್ಲ.
1: ಹೌದು ದೇವಿ, ಬೇರೆ ಗತಿಯೇ ಇಲ್ಲ. ನಿನ್ನ ಸಲಹೆ ಸ್ವೀಕರಿಸಿ. ಆದರೆ ಆದರೆ ನಿನಗೆ ಬದಲು ನನ್ನ ನಾನೇ ಮಾಡ್ಕೊಡ್ತೀನಿ, ನನ್ನ ನಾನೇ ಮಾಡ್ಕೊಡ್ತೀನಿ. ನಕ್ಷತ್ರೇಶ್ವರ, ನಡೆಯಿರಿ.
0: ಮಹಾರಾಜ, ಮಹಾರಾಜ, ಬಾಣಸ ವ್ಯಾಪಾರದ ತಂತ್ರ ನಿನಗೆ ತಿಳಿಯದು, ಕುಟುಂಬಕ್ಕೆ ಯಜಮಾನ ನೀನು. ನಿನ್ನನ್ನು ನೀನೇ ಮಾರ್ಕೊಂಡ್ರೆ ನಿನ್ನ ಹೆಂಡತಿ ಮಗು ಸಹ ಕೊಂಡವರು ಸೊತ್ತಾಗಿ ಹೋಗ್ತಾರಯ್ಯಾ. ತಿಳೀತೆ, ನಿನ್ನ ವಿಕ್ರಯದಿಂದ ಪೂರ್ತ ಹಣ ಬರೆದು ಏನಾದರೂ ಹುಡುಕೊಂಡ್ರೆ ಅದ್ರ ಸಂದಾಯಕ್ಕೆ ಆಧಾರ ಇರೋದಿಲ್ಲ. ನೀನು ಪೂರ್ತ ಋಣ ತೀರಿಸ್ತೇ ಹೋದ್ರೂ ಮಾತಿಗೆ ತಪ್ಪಾಗುತ್ತೆ ಅಲ್ವೇನಯ್ಯ?
1: ನಕ್ಷತ್ರೇಶ್ವರ,
2: ಪ್ರಾಣೇಶ್ವರ, ಮುನಿಕುಮಾರರು ಹಿತವಚನಗಳನ್ನು ಹೇಳಿ ನಮ್ಮನ್ನು ಎಚ್ಚರಿಸಿದರು. ನೀವು ಸ್ವತಂತ್ರರಾಗಿದ್ದರೆ ಎಂದಾದರೊಂದು ದಿನ ಕೊಂಡ ಧನವನ್ನು ತಲುಪಿಸಿ ಮತ್ತೆ ನನ್ನನ್ನು ಬಿಡಿಸಿಕೊಳ್ಳಬಹುದಲ್ಲವೇ?
1: ದೇವಿ, ಕೊನೆಗೆ ಈ ಮೋಹಪಾಶದಿಂದ ನನ್ನನ್ನು ಬಂಧಿಸುತ್ತಿದ್ದೀಯ. ಆಗಲಿ ಸಹಧರ್ಮಚಾರಿಣಿ, ಆಗಲಿ.
3: ಕಾಶೀಪುರದ ನಿವಾಸಿಗಳೇ, ಈ ದೀನನ ವಿನಂತಿಯನ್ನು ಆಲಿಸಿ. ಈ ಸಾಧ್ವಿಮಣಿ ನನ್ನ ಸಹಧರ್ಮಚಾರಿಣಿ, ಸಕಲ ಸದ್ಗುಣ ಸಂಪನ್ನೆ. ಮಹಾಜನಗಳೇ, ಈ ದಿನ ಸೂರ್ಯ ಮುಳುಗುವುದಕ್ಕೆ ಮುಂಚೆ ನಾನು ವಿಶ್ವಾಮಿತ್ರ ಋಣ ತೀರಿಸಬೇಕಾಗಿದೆ. ಧನಿಕರದಿಂದ ನಿಮ್ಮಲ್ಲಿ ಯಾರಾದರೂ ಈ ಸಾಧ್ವಿಯನ್ನ ಬಾಣಸಿಯಾಗಿ ಕೊಂಡುಕೊಳ್ಳಿ.
0: ಅಯ್ಯೋ ಅಯ್ಯೋ ಅಯ್ಯೋ, ಸುಮ್ಮನೆ ಗಂಟಲಲ್ಲಿ ಹಾಕಿತ್ಕೊಂಡ್ರೆ ಏನಯ್ಯ ಪ್ರಯೋಜನ? ಕಾಶಿ ನಗರ ಜನಗಳು ಅಂದ್ರೆ ಕುಬೇರನ ಮೊಮ್ಮಕ್ಕಳು ಅಂತ ತಿಳ್ಕೊಂಡಿಯ. ನಿನ್ನ ಬೇಕಾಗಿರುವಷ್ಟು ಧನ ಈ ಊರ್ನವರೆಲ್ಲ ಸೇರ್ಕೊಂಡ್ರು ಕೊಡೋಕ್ ಸಾಧ್ಯವಿಲ್ಲ. ಬರೀ ಜನಗಳ ಮಾತೇಕೆ, ಆ ಕಾಶಿ ರಾಜನ ಕೈಲೂ ಸಾಧ್ಯವಿಲ್ಲ, ಅವನ ಆರಾಧ್ಯ ದೇವ ಆ ವಿಶ್ವನಾಥನ ಕೈಲೂ ಕೂಡ ಸಾಧ್ಯವಿಲ್ಲ.
4: ಇಲ್ಲ, ನಿನ್ನ ಆಳ್ಗೆ ಸೇದ್ ಹೋಗ. ಏ ಗುಳ್ಳೆ ನೆಲೆ ಹಾಗೆ ಇಷ್ಟುದ್ದೇ ಇದೆಯಾ? ಏನ್ ಬೊಗಳದೆ ನನ್ನ ಎದುರಿನಲ್ಲಿ ಕಾಶಿ ನಗರದ ಮರ್ಯಾದೆ ಕಳೀತಿದ್ಯೇನೋ ಮುಟ್ಟಾಳ? ಬೊಗಳು, ಎಷ್ಟು ಹಣ ಬೇಕು ಬೊಗಳು?
0: ಒಂದು ಮಹೋನ್ನತವಾದ ಮಾತಂಗದ ಮೇಲೆ ಮಹಾಬಲಶಾಲಿಯು ದೀರ್ಘಕಾಯನೂ ಆದ ಮನುಷ್ಯನ ಹತ್ತಿ ನಿಂತು ಒಂದು ಕವಡೆಯನ್ನ ಆಕಾಶಕ್ಕೆ ರಿಗುವನೆ ರಿವಿದರೆ ಎಷ್ಟು ಎತ್ತರಕ್ಕೆ ಹೋಗುತ್ತದೋ ಅಷ್ಟು ಎತ್ತರ ಸುವರ್ಣ ರಾಶಿ ಕೊಡ್ತೀಯೋ.
4: ಹರಿಶ್ಚಂದ್ರ, ನಿನ್ನ ಸತ್ಯ ನಿಷ್ಠೆ ಕಂಡು ನನಗೆ ತುಂಬಾ ಸಂತೋಷವಾಯಿತು. ಹೋಗ್ಲಿ, ನಿನ್ನಂಥ ಅವನಿಗೆ ಒಂದು ಸಣ್ಣ ಉಪಕಾರ ಮಾಡೋ ಅವಕಾಶನಾದ್ರೂ ಕಲ್ಪಿಸಿಕೊಡು. ನಿನ್ನ ಹೆಂಡತಿನೇ ನೀನು ಮಾರಬೇಡ. ನೀವು ಬೇಕಾದಷ್ಟು ಹಣವನ್ನು ನಾನು ಉಚಿತವಾಗಿಯೇ ಕೊಡ್ತೇನೆ. ಅದನ್ನು ತೆಗೆದುಕೊಂಡು ಆ ಮುನಿ ಋಣ ತೀರಿಸ್ಬಿಡು.
1: ಸ್ವಾಮಿ, ನಾನು ಕ್ಷತ್ರಿಯ, ದಾನ ಕೊಡಲು ಅರ್ಹತೆ ಇದೆಯೇ ಹೊರತು ಸ್ವೀಕರಿಸಲು ಇಲ್ಲ.
4: ಸರಿ, ನಾನೇನು ಮಾಡಲಿ? ನೀನು ಕೇಳಿದಷ್ಟು ಹಣನ ಕೊಟ್ಟು ನಿನ್ನ ಧರ್ಮಪತ್ನಿಯನ್ನ ದಾಸಿ ಅಂತ ಕೊಂಡ್ಕೊಳ್ತೀನಿ. ಸರಿ ತಾನೇ
1: ದೇವಿ? ದೇವಿ, ನೀನು ಎಂದೂ ಯಾರನ್ನೂ ಸೇವಿಸಿ ಅನುಭವವಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹಿಂದಿನ ಭೋಗ ಭಾಗ್ಯಗಳನ್ನು ಕನಸಿನಲ್ಲಿಯೂ ಜ್ಞಾಪಿಸಿಕೊಳ್ಳಬೇಡ. ನಾನು ಹುಟ್ಟಿದ್ದೇ ಹೀಗೆಂದು ಭಾವಿಸಿ ಸರ್ವರಿಗೂ ಒಳ್ಳೆಯವಳಾಗಿ ಯೋಗ್ಯಳೆನಿಸಿಕೊ. ಅಲ್ಲಿ ನಿನ್ನವರು ಅನ್ನತಕ್ಕವರು ನಿನಗೆ ಯಾರೂ ಇಲ್ಲ. ನೀನೊಬ್ಬಳೇ ಲೋಹಿತನನ್ನು ಹೇಗೆ ನೋಡಿಕೊಳ್ಳುವೆಯೋ ಏನೋ.
5: ಆಚಾರ್ಯ, ನೀವು ಕೊಂಡಿದ್ದು ಬರೀ ದಾಚಿ ಮಾತ್ರ ಅಲ್ವೇ? ಹಸು ಹಿಂದೆ ಕರು ಅನ್ನೋ ಹಾಗೆ ಈ ಹುಡುಗ ಯಾಕೆ ಊಟ ತಂದ ಬೇಡ ಅಂತ ಹೇಳಿ?
1: ಸ್ವಾಮಿ, ತಾಯಿನ ಬಿಟ್ಟು ಹುಡುಗ ಇಲ್ಲಾರ, ದಯವಿಟ್ಟು ತಾಯಿ ಮಗನ ಅಗಲಿಸಬೇಡಿ.
4: ಶಿಷ್ಯ, ಪಾಪ ಮಗು ಕಣೋ, ಇರ್ಲಿ ಬಿಡೋ.
5: ಹಾಗಾದ್ರೆ ಒಳ್ಳೇದೇ, ನನಗೆ ಶಿಷ್ಯನಾಗಿರ್ತಾನೆ ಬಿಡಿ. ದಾಚಿ, ಇನ್ನು ನಡಿ.
2: ಪ್ರಾಣೇಶ್ವರ
1: ಧೈರ್ಯವಾಗಿರು, ಧೈರ್ಯವಾಗಿರು, ಕಾಶಿ ವಿಶ್ವನಾಥನೇ ರಕ್ಷೆ.
4: ಸರಿ ಸರಿ, ಇಂಥ ದೃಶ್ಯ ನೋಡಲು ನಮಗೂ ಸಾಧ್ಯವಿಲ್ಲ. ಶಿಷ್ಯ ಕರ್ಕೊಂಡು ಬಾರ.
5: ದಾಚಿ, ನಡಿ.

0: ಹರಿಶ್ಚಂದ್ರ ಮಹಾರಾಜ, ನಮ್ಮ ಗುರುಗಳು ವಿಶ್ವಾಮಿತ್ರ ಋಷಿಗಳ ಋಣಾನೇನೋ ತೀರಿಸ್ಬಿಟ್ಟೆ. ಇನ್ನೇನಿದ್ರು ನಂದು.
1: ನಿಮ್ಮದು? ನಿಮ್ಮದು ಯಾವುದು ನಕ್ಷತ್ರ ಶಿವರ?
0: ಭತ್ಯ.
1: ಓಹೋ, ನೀವು ನಿಮ್ಮ ಗುರುಗಳ ಕೆಲಸದ ಮೇಲೆ ಬಂದ್ರಿ, ಇದಕ್ಕೆ ನಾನು ನಿಮಗೆ ಬೇರೆ ಕೊಡಬೇಕೆ?
0: ಅದನ್ನು ಬೇರೆ ನಾನು ಬಾಯ್ಬಿಟ್ಟು ಹೇಳಬೇಕೆ? ಸುಮ್ಮನೆ ಕೈ ಎತ್ತಿ ದಾನ ಕೊಡೋ ಧರ್ಮಪ್ರಭು ನೀನು. ಪೂರ್ತಿ ಕೆಲಸ ಮುಗಿದ ಮೇಲೆ ನನ್ನ ಭತ್ಯಾನ ಹೀಗೆ ಕೃತ್ಯ ಅಂತ ನಾನು ಮಾತ್ರ ತಿಳ್ಕೊಂಡಿರಲಿಲ್ಲ. ಅಲ್ಲ, ನೀರಿಲ್ದೆ ನಿನ್ನ ಹಿಂದೆ ಕಾಡು ಮೇಡು ಅಲ್ದು ಅಲ್ದು ನಾನೆಷ್ಟರ ಮಟ್ಟಿಗೆ ಕಷ್ಟಪಟ್ಟಿರೋದನ್ನ ನೀನೇ ಕಣ್ಣಾರ ನೋಡಿದೀಯ. ಅದನ್ನೆಲ್ಲ ಮರೆತು ಬಿಟ್ಟು ನಿಮಗೆ ನಾನೇನು ಕೊಡಬೇಕಾಗಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಇದು ನ್ಯಾಯವೇ ಧರ್ಮವೇ ಸತ್ಯವೇ? ಹೋಗಿ, ಏನು ಕೊಡಬೇಕಾಗಿಲ್ಲ ಅಂತ ಹೇಳ್ಬಿಡು, ಅಷ್ಟೇ ಸಾಕು, ತಪ್ಪುಕೊಟ್ಟು ಹೋಗ್ತೀನಿ.
1: ಕೋಪಿಸ್ಕೋಬೇಡಿ, ಕೋಪಿಸ್ಕೋಬೇಡಿ. ನಂಬಿದ ಧರ್ಮ ಪತ್ನಿಯನ್ನೇ ದಾಸಿಯನ್ನಾಗಿ ಮಾರ್ಕೊಂಡು ನಾನು ಜೀವಿಸಿರೋದು ಯಾಕೆ? ಸರಿ, ನಿಮಗೆ ಬರಬೇಕಾದ ಹಣಕ್ಕೆ ನನ್ನನ್ನೇ ಯಾರಿಗಾದ್ರೂ ದಾಸನನ್ನಾಗಿ ಮಾರಿಬಿಡಿ.
0: ಅಬಾ ಅಬಾ ಅಬಾ, ಕಷ್ಟ ಕಷ್ಟ. ಏನಯ್ಯ, ಎಲ್ಲದಕ್ಕೂ ಮಿಂಚಿದ ಮಹಾರಾಯ ನೀನು. ನಿನ್ನ ಕೊಂಡುಕೊಳ್ಳೋದಕ್ಕೂ ಯಾರಾದರೂ ಸಿಗ್ತಾರೆ ನೋಡೋಣ. ನಡೀ ನಡೀ.

0: ಏನು ದಾಸನ ಮಾರ್ತಿದೀಯ?
1: ಇಲ್ಲ, ಇವನಿಗೆ ಮದುವೆ ಮಾಡೋದಕ್ಕೆ ಹೆಣ್ಣು ಬೇಕು ಅಂತ ಕೂಕೊಳ್ತಾ ಇದ್ದೀನಿ. ಹಾಗ ಬಂದ್ಬಿಟ್ಟ, ಎದೆ ಉಬ್ಬಿಸ್ಕೊಂಡು ಮಹಾ ಕೊಂಡ್ಕೊಳ್ಳೋಣ. ಹಾಗೆ
0: ದಾಸನ್ನ ಕೊಂಡ್ಕೊಳಕ್ ಬಂದಿದ್ದೀನಿ.
2: ಆ ಏನಂದೆ, ನೀನು ಮಹಾರಾಜನ್ ಕೊಡ್ಕೋತೀಯನೋ? ಚಂಡಾಲ ಚಂಡಾಲ ಪಾಪ ಕಣೋ ಮಹಾ ಪಾಪ ಕಣೋ, ಕಣ್ಣು ಹಿಂಗೋಗುತ್ತೆ.
0: ಹೋದ್ರಾಗ್ಲಿ ಬಿಡು, ನಿನ್ನಂತವ್ರ ಆಳ್ಮುಖ ನೋಡ ತಪ್ಪೈತೆ. ಮೊದಲು ಬೆಲೆ ಹೇಳು.
3: ಅಯ್ಯ ಮಹಾನುಭಾವ, ಈ ದಿನ ಸೂರ್ಯ ಮುಳುಗೋದಕ್ಕೆ ಮುಂಚೆ ನಾನು ಈ ಮುನಿಕುಮಾರನಿಗೆ ಲಕ್ಷ ಸುವರ್ಣಾನ ಭಕ್ತಿ ರೂಪದಲ್ಲಿ ಕೊಡಬೇಕಾಗಿದೆ. ನಾನು ನಿನ್ನ ಸೇವಿಸಿಕೊಂಡಿರೋದಕ್ಕೆ ಸಿದ್ಧನಾಗಿದ್ದೀನಿ. ಆದಷ್ಟು ಬೇಗ ನನ್ನನ್ನು ಕೊಂಡುಕೊಂಡು ಪುಣ್ಯ ಕಟ್ಟಿಕೊಳ್ಳಿ.
0: ನಿನ್ನನ್ನು ನೋಡಿದ್ರೇನು ಒಳ್ಳೆಯವನಂಗೆ ಕಾಣಿಸ್ತಿದ್ದಿ. ಮತ್ತೆ
3: ಯಾಕೆ ಅನುಮಾನ? ಓಹೋ, ಒಂದು ಕಾಲದಲ್ಲಿ ಚಕ್ರವರ್ತಿ ಆಗಿದ್ದವನು ಈಗ ಸರಿಯಾಗಿ ಸೇವೆ ಮಾಡ್ತಾನೋ ಇಲ್ಲವೋ ಅನ್ನೋ ಸಂದೇಹವೇ? ಬೇಡ, ಧರ್ಮ ವಿರುದ್ಧವಲ್ಲದ ಯಾವ ಕೆಲಸ ಹೇಳಿದರೂ ಶಿರಸಾವಹಿಸಲು ಸಿದ್ಧನಾಗಿದ್ದೇನೆ.
0: ಧರ್ಮನೋ ಕರ್ಮನೋ ನನ್ನ ಮಾತು ಕೇಳ್ತೀನಿ ಅಂದೆ ಅಷ್ಟು ಸಾಕು. ಏನ್ರಿ ನಾಕತ್ರಿ ಕೈಗಳೇ, ನಮ್ಮ ಹುಡುಗ ನಿಮ್ಗೆ ಲಕ್ಷ ಸುವರ್ಣ ಕೊಡ್ತಾನೆ, ತಕ್ಕೊಂಡು ಹೋಗಿ. ಬಾನ್ಸ, ನಿನ್ನ ಹೆಸರು ಏನಂದಿ?
3: ಹರಿಶ್ಚಂದ್ರ.
0: ಅರ್ರಿ
3: ಹರಿಶ್ಚಂದ್ರ.
0: ಹರಿಶ್ಚಂದ್ರ, ಅಪ್ಪ ನಾಲ್ಗೇನೆ ತಿರ್ಗಾಕಿಲ್ಲ ಇಡೋ. ನನ್ನ ಹೆಸರು ಈರ್ಬಾವು, ನೀನು ನನ್ನ ದಾಸ, ಅದಕ್ಕೆ ನಾನು ನಿನ್ನ ಈರ್ದಾಸು ಅಂತ ಕರಿತೀನಿ. ಓ ಅಂತೀಯ?
3: ಅಪ್ಪಣೆ.
0: ಅಪ್ಪಣೆ ಏನ್ ಬಂತು? ಸಹೋದರಿ. ಇನ್ನು
3: ಸಹೋದರಿ
0: ಇಟ್ಕೊಂಡ್ಯಾ ಮಾತ್ನ? ಸರಿ, ಆ ಎಂಡದ ಮಡಕಿ ಎತ್ಕೋ. ಈರ್ದಾಸು ಬಾ ನನ್ನಿಂದೆ.

0: ಅರಯ್ಯ ತೋಟದೊಳಗೆ.
1: ಏನು ದಾಸ, ಹೆಂಗೈತೆ?
2: ನಾನು ನೋಡ್ಲಿಲ್ಲ ಧಣಿ, ತಮ್ಮ ಪಾದ ಸೇವೆಯಲ್ಲಿ ತಲ್ಲೀನಾಗಿದ್ದೆ, ಆ ಕಡೆ ಲಕ್ಷ್ಯ ಹೋಗಲಿಲ್ಲ.
3: ಭಲೇ ಭಲೇ, ಸ್ವಾಮಿ ಭಕ್ತ ಅಂದ್ರೆ ನೀನೇ ಕಣೋ, ನನಗ್ ತುಂಬಾ ಸಂತೋಷ. ನಮ್ಕಸ್ತ ನೀನು, ಇವತ್ತಿನಿಂದ ಮಸಾಣ ಕಾಯೋ ಕೆಲಸ ನಿಂದು. ಒಂದ್ ಎಣಕ್ಕೆ ಒಂದ್ ಚೌಕ, ಒಂದ್ ದುಡ್ಡು, ಒಂದ್ ಅಳತಿ ಅಕ್ಕಿ ಸುಂಕ ತಗೋಬೇಕು. ಯಾರ್ ತಂದ್ ಕೊಡ್ಲಿಲ್ಲ ಅವ್ರ ತಂದ ಎಣನ ಸಂಸ್ಕಾರ ಮಾಡಕ್ ಬಿಡ್ಕೂಡ್ದು
2: ಸಹೋಧಣಿ.
3: ಯಾಕೆ ಅಂದ್ರೆ ದುಡ್ಡು ಬಟ್ಟೆ ನಂದು, ಅಕ್ಕಿ ನಿಂದು
2: ಸಹೋಧಣಿ.
3: ಸತ್ಯವಾಗಿ ನಡ್ಕೊ ಹೋಗು.
4: ಅಮ್ಮ ಚಂದ್ರಮತಿ, ನೀನು ಮಹಾಪತಿವ್ರತೆ, ಧರ್ಮಾತ್ಮಳು, ಮಹಾರಾಣಿ ಅಂತ ಕೇಳಬಲ್ಲೆ. ನಿಜ ಹೇಳು ತಾಯಿ, ನಾನು ನಿನ್ನ ದಾಸಿ ಅಂತ ಕೊಂಡ್ಕೊಂಡು ಬಂದೆ, ಅಂತಹ ಪಾಪ ಮಾಡ್ನೆ?
5: ಪಾಪ ಅಲ್ಲ ಪೂಜ್ಯರೆ, ದೊಡ್ಡ ಪುಣ್ಯದ ಕೆಲಸ ಮಾಡಿದ್ರಿ. ದೇವ್ರ ಹಾಗೆ ಬಂದು ನನ್ನ ಕೊಂಡ್ಕೊಂಡು ನನ್ನ ಪತಿದೇವರನ್ನು ಋಣಮುಕ್ತರನ್ನಾಗಿ ಮಾಡಿದ್ರಿ.
4: ನಾನೇ ನಿನ್ನ ಪತಿಯನ್ನು ಋಣಮುಕ್ತ ಮಾಡಿದೆ. ವಿಶ್ವನಾಥ, ನನ್ನ ತಲೆ ತಲೆ
6: ಕೆಟ್ಟಿದೆ, ಅದಕ್ಕೆ ಹೀಗೆ ಆಡ್ತಾ ಇದ್ದೀರಿ. ಏನೇ ಗಜಗೌರಿ, ನಿನ್ನ ಕೊಂಡ್ಕೊಂಡು ಬಂದಿಲ್ಲ ಅಂತ ಮತ್ತೆ ಪ್ರಾರಂಭಿಸಿದ್ರು ಹಳೆ ಪಲ್ಲವಿನ? ಇನ್ನೊಂದ್ಸಲ ನಿಂಬೆಕಾಯಿ ವದ್ದೆ ಮಾಡ್ಬೇಕೇನು? ಎಲ್ಲ ಭಟ್ಟ ಶರ್ಮ ಜುಟ್ಟು
4: ಹಾಗ್ಯಾ ಕೊಡ್ಕೋತಾ ಇದೆಯೇ? ಸ್ವಲ್ಪ ಸುಮ್ಮನೆ, ಕೆಲಸ ಸರಿಯಾಗಿ ಮಾಡ್ತಾ ಇದ್ದಾಳಿಯೇ ಇಲ್ವೇ ನೋಡೋಣ ಅಂತ ಬಂದೆ.
6: ನಿನ್ನ ಅವಳಿಗೆ ಸೇದ್ ಹೋಗ,
5: ನೀವೇ ನಡೆದು ಹೋಗ್ರಿ. ಏನೇ ಗಜಗೌರಿ, ಬೆಳಿಗ್ಗಿನಿಂದ ಇಷ್ಟೇನ ನಿನ್ ಕೆಲಸ ಮಾಡಿರೋದು ಅಂತ ಸಾಕಾಯ್ತು.
7: ಕೋಪ್ಸ್ಕೋಬೇಡಿ ತಾಯಿ, ಬೇಗ ಮಾಡಿ ಮುಗಿಸ್ತೀನಿ.
5: ಮುಗಿಸ್ತಿ ಮುಗಿಸ್ತಿ, ನೀನು ಮುಗಿಸೋದು ನಾನ್ ಕಾಣೆ. ಇವನಪ್ಪ ದ್ರಾವೆ, ಬೆಳಗ್ಗಿನಿಂದ ನೀರು ಸೇರ್ತಾನೆ ಇದ್ದಾನೆ, ಹಂಡೆ ಮಾತ್ರ ತುಂಬಲಿಲ್ಲ. ಮುಖ ಏನ್ ನೋಡ್ತೀಯೋ ಮೂದಾವಿ, ಸೇದೋ ನೀರು.
6: ಏನೋ ಮುಟ್ಟಾಳ, ಕೊಡ ಇದ್ರೆ ನೀರ್ ಸೇದ್ಬೇಕಾಗುತ್ತೆ ಅಂತ ಬಾವಿಗೆ ಹಾಕಿದೇನು?
8: ಇಲ್ಲ ತಾಯಿ, ಕೈಯೆಲ್ಲ ಬೊಬ್ಬೆಗಳು.
5: ಬೊಬ್ಬೆಗಳಂತೆ ಬೊಬ್ಬೆಗಳು, ನಾಲ್ಕು ಬಿಗಿದ್ರೆ ಬೊಬ್ಬೆ ಹೊಡೆಯುತ್ತೆ. ಹಿಡಿಯೋ ಕೈಯಿ
7: ಅಮ್ಮ,
5: ನಡೆಯಲಿ ನಾಚೆ, ಹಿಡಿಯೋ ಕೈಯಿ.

0: గుడ్కాయ
1: ఏని గలదే నాళ్ళ విషయం ఏనాదరూ జ్ఞాపక ఇదే అంత.
2: ಚೆನ್ನಾಗಿ ಜ್ಞಾಪಕ ಇದೆ. ನಾಳೆ ನಿಮ್ ತಿಥಿ.
1: ನಿನ್ ಬಾಯಕ್ ಬೆಂಕಿ ಹಾಕ. ಎಷ್ಟ್ ಸಲ ಹೇಳ್ಬೇಕು ನಮ್ಮ ಮತ್ತೆ ತಿಥಿ ಅಂತ?
3: ಯಾರ ತಿಥಿ ಆದ್ರೇನು? ಊಟ ಒಡೆ ಪಾಯ್ಸ ತಾನೇ.
1: ಅಯ್ಯೋ ಕರ್ಮ, ಕಾಡಿಗೆ ಹೋಗಿ ಸಮ್ಮಿತ್ತು ಎಲೆ ದರ್ಬೆ ಎಲ್ಲ ತರಬೇಕು. ಅವನಲ್ಲಿ ಲೋಹಿತಾಸ್ಯ.
0: ಅವನ್ಗೆ ಜ್ವರ ಬಂದಿದೆ
2: ಪಾಪ, ಮಲ್ಕೊಂಡಿದ್ದಾನೆ.
1: ಜ್ವರ ಬಂದಿದೆ? ಏನು ಜ್ವರ ನೋಡ್ತೀನಿ. ಸ್ವಾಮಿಗಳ ನೀವು ಹೊರಡೋದಕ್ಕೆ ಸಿದ್ಧವಾಗಿ. ಜ್ವರ ಬಂದಿದೆ? ಜ್ವರ ಎಲ್ಲಿ? ಜ್ವರ ಅಂತೆ ಜ್ವರ ಎಲ್ಲಿ ಬಂದಿದೆಯೋ ಜ್ವರ? ಕಳ್ಳ ಹೇಳ ಮೇಲೆ ಕಾಡಿಗೆ ಹೋಗಿ ತರಬೇತಿ ತರಬೇಕು.
4: ಕ್ಷಮಿಸಿ ತಾಯಿ, ಅವನೆಂದೂ ಕಾಡಿಗೆ ಹೋಗಿಲ್ಲ.
1: ಅಬ್ಬ, ಮಗನ್ನ ಮುಟ್ಟು ಮಾಡ್ತಾ ಇದ್ದಾಳೆ ರಾಣಿ. ನಿನ್ ಬೇಳೆ ಇಲ್ಲಿ ಬೇಳೆಯಲ್ಲ. ಹೇಳ ಮೇಲೆ ಹೇಳ. ಇವನು ಕಾಡಿ ಕರ್ಕೊಂಡು ಹೋಗ್ಬೇ.
3: ಈ ಮಗುನ ಕಾಡಿಗೆ ಕರ್ಕೊಂಡು ಹೋಗೋದೆ?
0: ಜ್ವರ ಬೇರೆ ಬಂದ್ಬಿಟ್ಟಿದೆ.
1: ಅಧಿಕ ಪ್ರಸಂಗಗಳು. ಏ ಪ್ರಾರಬ್ಧ, ಅಲ್ಲೇನ್ ನೋಡ್ತೀಯ? ನಿನ್ನ ಮಗ ಎಲ್ಲೂ ಹಾಳಾಗಿ ಹೋಗಲ್ಲ. ಹೋಗೆ ಮುಸರ ತಿಕ್ಕು, ಎಲ್ಲ ನನ್ನ ಗ್ರಹಚಾರ.
5: ಅದ್ದೇನಾ ದೇನ ದೇನ ತದ್ದೇನಾ ನಾಳೆ ನಮ್ಮ ಸಿಹಿದಿನ.

0: ನನ್ ಮಗ ಎಲ್ಲಿ? ನನ್ ಗುಂಡಿಗೆ ಬಡ್ಕೊಳ್ತಾ ಇದೆ, ಹೇಳಿ ನನ್ ಮಗ ಎಲ್ಲಿ? ನನ್ ಲೋಹಿತ ಎಲ್ಲಿ?
1: ಮತ್ತೆ ಮತ್ತೆ
2: ಅಡವಿಗೆ ಹೋದ್ವಲ್ಲ,
1: ಅಲ್ಲೊಂದ್ ಮಂಟಪ ಇತ್ತಮ್ಮ,
3: ಮಂಟಪ ಪಕ್ಕದಲ್ಲಿ ಒಂದು ಹುತ್ತ ಇತ್ತಮ್ಮ,
1: ಲೋಹಿತ ದರ್ಬೆ ಕೀಳಕ್ಕೆ ಅಂತ ಹುತ್ತ ಹತ್ತನಮ್ಮ.
0: ಆಮೇಲೆ
1: ಅಮ್ಮ ಅಂತ ಚೀತ್ಕಾರ ಕೇಳಿಸ್ತಮ್ಮ,
2: ಅಲ್ಲಿ ಹೋಗಿ ನೋಡಿದ್ರೆ ನಾಗರಾಹು ಲೋಹಿತ ನಾಗ್ ಕಚ್ಬಿಟ್ಟಿತ್ತಮ್ಮ.
0: ನನ್ನ ಮುದ್ದು ಕಂದ, ನಾನೆಂಥ ಹತಭಾಗ್ಯಳು, ಯಾವ ಕೈಯಿಂದ ಲಾಲೇ ಸುತ್ತ ಅನ್ನ ತಿನ್ನಿಸಿದನು, ಯಾವ ಕೈಯಿಂದ ನಿನ್ನನ್ನು ಉಯ್ಯಾಲೆಯ ಮೇಲೆ ಕೂಡರಿಸಿ ತೂಗಿ ಆಡಿಸುತ್ತಿದ್ದನು, ಅಂಥ ಈ ಕೈಗಳಿಂದಲೇ ನಿನಗೆ ಬೆಂಕಿ ಹಚ್ಚುವ ಗತಿ ಬಂತೇನು ಮಗನೇ, ಮಗನೇ. ನನಗೆ ನೀನು ಮಾಡಬೇಕಾದ ಅಗ್ನಿ ಸಂಸ್ಕಾರವನ್ನು ನಿನಗೆ ನಾನೇ ಮಾಡಬೇಕಾಗಿ ಬಂತಲ್ಲೋ ದುರ್ವಿಧಿ. ನಿನ್ನ ತಂದೆ ಬಂದು ನನ್ನ ಮಗನಿಲ್ಲಿ ಎಂದು ಕೇಳಿದ್ರೆ ನಾನೇನು ಹೇಳಬೇಕಂದ? ಹೆತ್ತ ಹೊಟ್ಟೆ ಉರಿಯುತ್ತಿದೆ, ಕರಳು ಕೇಳುತ್ತಿದೆ, ಕಂದ ಕಂದ.
4: ಯಾರು ನೀನು? ಅಪ್ಪಣೆ ಇಲ್ಲದ ಸ್ಮಶಾನದ ಒಳಗೆ ಬಂದಿರುವುದು ಅಲ್ಲದೆ ಚಿತೆಯನ್ನು ಸಹ ಏರಿಸಿ ಹೆಣವನ್ನು ಸುಡಲು ಸಿದ್ಧಳಾಗುತ್ತಿದ್ದೀಯ?
0: ಅಯ್ಯ, ಇವನು ನನ್ನ ಮಗ, ಹಾವು ಕಚ್ಚಿ ಸತ್ತಿದ್ದಾನೆ, ಬೇಗ ದಹನ ಮಾಡಿ ಬೆಳಗಾಗುವುದಕ್ಕೆ ಮುಂಚೆ ನನ್ನ ಸೇವಾ ವೃತ್ತಿಗೆ ಹೋಗಬೇಕಾಗಿದೆ.
4: ಯಾರಾದರೂ ಸರಿ, ತಂದ ಹೆಣವನ್ನು ಮೊದಲು ನನಗೆ ತೋರಿಸಿ, ಒಂದು ಚೌಕ, ಒಂದು ದುಡ್ಡು, ಒಂದೆಳತೆ ಅಕ್ಕಿಯನ್ನು ನೆಲದ ತೆರಿಗೆ ಆಗಿ ಕೊಟ್ಟು ಆಮೇಲೆ ಹೆಣವನ್ನು ಸುಡಬೇಕು.
0: ಅಯ್ಯ, ನಾನೊಬ್ಬ ಹತಭಾಗ್ಯಳು, ಪರರ ಮನೆಯ ದಾಸಿ, ನಿನಗೆ ತೆರಿಗೆಯಾಗಿ ಕೊಡಲು ನನ್ನಲ್ಲಿ ಏನೂ ಇಲ್ಲ. ಕರುಣೆ ಇಟ್ಟು ಈ ನನ್ನ ಮಗನ ಹೆಣವನ್ನು ಸುಡಲು ಅವಕಾಶ ಕೊಡು.
4: ಸಾಧ್ವಿ, ನಿನ್ನ ಅವಸ್ಥೆಯನ್ನು ಕಂಡು ನನಗೆ ಕನಿಕರ ಹುಟ್ಟುತ್ತಿದೆ. ಆದರೇನು ಮಾಡಲಿ, ನಾನು ನಿಸ್ಸಹಾಯಕ, ನನಗೆ ಸಲ್ಲುವ ಅಕ್ಕಿಯನ್ನು ಮಾತ್ರ ಬಿಡಬಲ್ಲೆ. ಆದರೆ ನನ್ನೊಡೆಯನಿಗೆ ಸೇರಬೇಕಾದ ವಸ್ತ್ರವನ್ನು ದುಡ್ಡನ್ನು ನೀನು ಎಲ್ಲಿಂದಲಾದರೂ ತಂದು ಕೊಡಲೇಬೇಕು.
5: ಹೋಗು, ನಿನ್ನೊಡೆಯನನ್ನೇ ಕೇಳಿ ತೆಗೆದುಕೊಂಡು ಬಂದು ಅವರು ಕೊಡದಿದ್ದರೆ.
6: ಅದಿಗೋ ಆದಿತ್ಯನ ಕಾಂತಿಯಂ ಕೊನೆಗೈವಲ್ಲ.

0: ಪತಿಯ ವಿನಃ ಬೇರೆ ಯಾರ ಕಣ್ಣಿಗೂ ಕಾಣಿಸುವುದಿಲ್ಲವೆಂದು ದೇವತೆಗಳ ವರವೂ ಸುಳ್ಳಾಗಿ ಹೋಯಿತೆ. ಅಥವಾ ಈ ಸ್ಮಶಾನದ ಕಾವಲುಗಾರ
1: ಪ್ರಭು ಪ್ರಾಣೇಶ್ವರ
2: ಶಾಂತಿ ದೇವಿ ಶಾಂತಿ
0: ಪ್ರಭು, ಇಂತಹ ಸ್ಥಿತಿಯಲ್ಲಿ ಇಲ್ಲಿ ನಾವು ಸಂಧಿಸುತ್ತೇವೆಂದು ಹೇಳಿದ್ದಿರಲಿಲ್ಲ ಪ್ರಭು.
2: ದೇವಿ, ನಾವು ಪಡೆದು ಬಂದದ್ದನ್ನು ನಾವು ಅನುಭವಿಸಲೇ. ನನ್ನೊಡೆಯನಿಗೆ ಸಲ್ಲಬೇಕಾದ ವಸ್ತ್ರವನ್ನು ದುಡ್ಡನ್ನು ತೆಗೆದುಕೊಂಡಲ್ಲ ಬಿಡಲು ಸಾಧ್ಯವೇ ಇಲ್ಲ
0: ಪ್ರಭು. ಪ್ರಭು, ಇಂತಹ ಕಷ್ಟ ದೆಸೆಯಲ್ಲೂ ತಮ್ಮ ಸತ್ಯರಿಷ್ಟೇ ನಮಗೆ ರಕ್ಷೆ ಪ್ರಭು, ನಮಗೆ ರಕ್ಷೆ.
2: ಹೋಗು ದೇವಿ, ನಿನ್ನ ಒಡತಿಯನ್ನು ಬೇಡಿ ಸ್ಮಶಾನದ ತೆರಿಗೆಯನ್ನು ತೆಗೆದುಕೊಂಡು ಬಾ ದೇವಿ. ಹೋಗು

0: ನೀನೇ. ನನಗೇನು ಬುದ್ಧಿ ಭ್ರಮಣೆಯೋ ಅಥವಾ ನೀನು ನೀನು ಶಿಶು ಹತ್ಯೆ ಮಾಡಿದೀಯಾ? ಇಲ್ಲ, ನಂಬಲಾರೆ, ನಾನು ನಂಬಲಾರೆ. ಇಲ್ಲ
1: ಪ್ರಾಣೇಶ್ವರ, ದೈವ ಸಂಕಲ್ಪ ಹೀಗಿರುವಾಗ ನಮ್ಮ ನಂಬಿಕೆ ಅಪನಂಬಿಕೆಯಿಂದ ಪ್ರಯೋಜನವೇನು?
0: ಸರ್ವಕಾಲವು ಸರ್ವಾವಸ್ಥೆಯಲ್ಲೂ ಶಾಂತ ದಯಾಗುಣ ಭೂಷಿತಳಾಗಿ ಸಕಲ ಜನಹಿತವನ್ನಪೇಕ್ಷಿಸುತ್ತಿದ್ದ ಸಾಧ್ವಿ ಮಣಿ, ಎಂದೂ ಸತ್ಯ ಧರ್ಮಗಳನ್ನು ಮೀರದ ಆದರ್ಶ ಸ್ತ್ರೀ ನೀನು. ನಿನ್ನ ತಲೆಯ ಮೇಲೆ ಈ ಕೊಲೆಯ ಅಪರಾಧ ಹೊರಿಸಿರುವುದು ದೈವ ಸಂಕಲ್ಪವೇ? ಇದ್ದರೂ ಇರಬಹುದು. ದೇವಿ, ಈ ದುರ್ವಿಧಿ ಹೇಗೆ ಬಂತು?
1: ಇಲ್ಲಿಂದ ನಾನು ಹೋಗುತ್ತಿದ್ದಾಗ ದಾರಿಯಲ್ಲಿ ಓರ್ವ ಬಾಲಕನ ಶವ ಕಂಡೆ. ಲೋಹಿತನಂತೆ ಭಾಸವಾಯಿತು, ಮತ್ತೆ ಭ್ರಷ್ಟವಾಯಿತು. ಅಷ್ಟರಲ್ಲಿ ರಾಜಭಟರು ಬಂದು ನಾನೇ ಹಂತಕಿ ಎಂದು ರಾಜಸನ್ನಿಧಿಗೆ ನನ್ನನ್ನು ಕರೆದುಕೊಂಡು ಹೋದರು. ಪುತ್ರ ಶೋಕದಿಂದ ಬೇಯುತ್ತಿದ್ದ ರಾಜ ಪೂರ್ವಾಪರಗಳನ್ನು ಯೋಚಿಸದೆ ನನಗೆ ಶಿಕ್ಷೆ ವಿಧಿಸಿದರು.
0: ನಿರಪರಾಧಿನಿ, ಪುತ್ರ ಶೋಕದಿಂದ ಕಂಗೆಟ್ಟಿರುವ ಈ ಸಮಯದಲ್ಲಿ ಸಹಧರ್ಮಿಣಿಯಾದ ನಿನ್ನ ತಲೆ ಕಡಿಯುವ ಸ್ಥಿತಿ ಬಂತೆ.
1: ಪ್ರಾಣೇಶ್ವರ, ಚಿಂತಿಸದಿರಿ. ಎಲ್ಲೋ ನೀಚ ಸಾವು ಸಾಯದೆ ಪ್ರತ್ಯಕ್ಷ ದೈವವಾದ ನಿಮ್ಮ ಸಮ್ಮುಖದಲ್ಲೇ, ಅದು ನಿಮ್ಮ ಕೈಯಿಂದಲೇ ಸಾವು ಬರುತ್ತಿರುವುದು ನನ್ನ ಭಾಗ್ಯ. ನಾನು ಧನ್ಯಳು. ನಿಮ್ಮ ಸ್ವಾಮಿ ಆಜ್ಞೆಯನ್ನು ನೆರವೇರಿಸಿರಿ.
0: ಹೌದು, ಸ್ವಾಮಿ ಆಜ್ಞೆ ನೆರವೇರಿಸಲೇಬೇಕು. ದೇವಿ, ಕಡೆ ಬಾರಿ ಭಗವಂತನನ್ನು ಧ್ಯಾನಿಸಿ ಸಿದ್ಧಳಾಗು.

0: ಸಂಗೀತಲೆಯ ಕಡಿದು ನಾನಿಲ್ಲ ಪಾದಾರವಿಂದಗಳಿಗೆ ಇದೋ ಸಮರ್ಪಿಸುವೆನು ಸ್ವೀಕರಿಸೋ ದೇವಾ.
1: ಎಂಥ ಘೋರ ಕೆಲಸ ಮಾಡುತ್ತಿದ್ದೀಯ. ಸೂರ್ಯವಂಶ ಸಂಜಾತನಾದ ನೀನು ಹೆಂಡತಿಯನ್ನು ಮಾರಿಕೊಂಡು ಚಂಡಾನನಿಗೆ ದಾಸನಾಗಿರುವುದು ಅಲ್ಲದೆ ಇಂದು ಸ್ತ್ರೀ ಹತ್ಯವನ್ನು ಮಾಡುತ್ತಿದ್ದೀಯ. ನಿನ್ನ ಮನಸ್ಸು ಎಂಥ ಕಠಿಣವೋ. ನಿರಪರಾಧಿಯಾದ ನಿನ್ನ ಹೆಂಡತಿಯನ್ನು ಕೊಲ್ಲುವುದು ಯಾವ ಧರ್ಮವೋ?
2: ಈ ವಿಷಯದಲ್ಲಿ ಧರ್ಮ ಧರ್ಮಗಳ ತರ್ಕ ಅನಗತ್ಯ. ನಾನು ವೀರಬಾಹುವಿನ ಸೇವಕ. ನನ್ನ ಧಣಿ ಆಜ್ಞೆಯನ್ನು ನೆರವೇರಿಸಬೇಕಾದ್ದು ನನ್ನ ಕರ್ತವ್ಯ. ದಯಮಾಡಿ ತಾವು ದೂರ ಹೋಗಿ.
1: ಸಾಕು ಹರಿಶ್ಚಂದ್ರ, ಸರ್ವಸ್ವವನ್ನು ಕಳೆದುಕೊಂಡಿದ್ಯಾ.

0: ಇನ್ನೂ ನಿನ್ನ ಛಲವನ್ನು ಬಿಡಲೊಲ್ಲಯ್ಯ.
1: ಪೂಜ್ಯರೆ, ಎಂದಿನ ತನಕ ನನ್ನ ಸತ್ಯವನ್ನು ನಾನು ಕಳೆದುಕೊಳ್ಳುವುದಿಲ್ಲವೋ ಅಂದಿನ ತನಕ ನಾನು ಏನನ್ನೂ ಕಳೆದುಕೊಂಡಿಲ್ಲವೆಂದು ಭಾವಿಸುತ್ತೇನೆ.
0: ಕಾರ್ಯವು ಮಿಂಚಿ ಹೋಗುವುದಕ್ಕೆ ಮುಂಚೆ ನನ್ನ ಮಾತನ್ನು ಕೇಳು. ನಿನ್ನ ಮಗನನ್ನು ಬದುಕಿಸಿಕೊಡುತ್ತೇನೆ, ನಿನ್ನ ಹೆಂಡತಿಯ ಮೇಲೆ ಬಂದಿರುವ ಅಪರಾಧವನ್ನು ಹೋಗಲಾಡಿಸುತ್ತೇನೆ, ನಿನ್ನ ರಾಜ್ಯಾದಿ ಸಕಲ ಸಂಪತ್ತನ್ನು ಹಿಂತಿರುಗಿಸಿಕೊಡುತ್ತೇನೆ. ನನ್ನ ಕುಮಾರಿಯರನ್ನು ಲಗ್ನ ಮಾಡಿಕೊಂಡು ಸುಖವಾಗಿರು. ನೀನು ನಮ್ಮ ವಂಶೀಕನೆಂಬ ಅಭಿಮಾನದಿಂದ ಈ ಅನುಗ್ರಹ ತೋರಿಸುತ್ತಿದ್ದೇನೆ.
1: ಮಹಾನುಭಾವ, ತಾವು ಸರ್ವಜ್ಞರು. ನನ್ನ ಮೇಲೆ ಇಷ್ಟೊಂದು ಅಭಿಮಾನ ತೋರಿಸಲು ಸಿದ್ಧರಾಗಿರುವ ತಾವು ನನ್ನ ಸತ್ಯವನ್ನು ರಕ್ಷಿಸಿಕೊಳ್ಳಲು ಅನುಗ್ರಹಿಸಿ ಆಶೀರ್ವದಿಸಬಾರದೆ?
0: ಭಲೇ ಹರಿಶ್ಚಂದ್ರ, ಭಲೇ, ಮೆಚ್ಚಿದೆ ನಿನ್ನ ಸತ್ಯಸಂಧತೆಗೆ. ಗೆದ್ದವರು ನಿನ್ನ ಗುರು.
1: ಗೆಲುವೇನು ಸೋಲೇನು ಗುರುವೇನು ಅರ್ಥ ಮಾಡಿಕೊಳ್ಳುವ ಕಾಲವಿದಲ್ಲ. ದೇವಿ ಸಿದ್ಧಳಾಗ. ದೇವಿ, ಈಶ್ವರ, ನನ್ನ ಧಣಿಯಾಜ್ಞೆಯನ್ನು ನಾನು ನೆರವೇರಿಸುತ್ತಿದ್ದೇನೆ.
2: ಮೆಚ್ಚಿದೆನು ಹರಿಶ್ಚಂದ್ರ, ಮೆಚ್ಚಿದೆನು. ನಿನ್ನ ಸತ್ಯನಿಷ್ಠೆಯನ್ನು ಪರೀಕ್ಷಿಸಿ ನಿನಗೆ ಶಾಶ್ವತ ಕೀರ್ತಿ ಪ್ರಸಾದಿಸಲು ವಿಶ್ವಾಮಿತ್ರರು ಹೂಡಿದ ಇಂದ್ರಜಾಲವಿದೆ.
0: ಹರಿಶ್ಚಂದ್ರ, ಕಾಶಿರಾಜನ ಮಗನೂ ಸತ್ತಿಲ್ಲ. ನಿನ್ನ ಮಗನೂ ಸತ್ತಿಲ್ಲ. ಮಗು ಲೋಹಿತ.
3: ಕುಮಾರ,
2: ಹರಿಶ್ಚಂದ್ರ, ನೀನು ಕಾದಿದ್ದು ಮಶಾನವಲ್ಲ, ಯಜ್ಞಭೂಮಿ. ನೀನು ಸೇವಿಸಿದ್ದು ವೀರಬಾಹುವಲ್ಲ, ಯಮಧರ್ಮರಾಜ.
4: ಸತ್ಯವ್ರತ, ನಿನ್ನ ಕೀರ್ತಿ ಚಿರಸ್ಥಾಯಿಯಾಗಲಿ.
2: ನಿನ್ನ ಸತೀಸುತರನ್ನು ಕಾಲಕೌಶಿಕನ ರೂಪದಲ್ಲಿ ಕೊಂಡವನು ನಾನು.
5: ಹರಿಶ್ಚಂದ್ರ,
0: ಏನು ವಿಶ್ವಾಮಿತ್ರರೇ, ಗೆದ್ದವರು ನೀವು ವಸಿಷ್ಠರೇ. ಹರಿಶ್ಚಂದ್ರ, ನೀನು ಚರಿತಾರ್ಥ. ಅಂದು ಇಂದ್ರ ಸಭೆಯಲ್ಲಿ ನಾನು ಮಾಡಿದ ಪ್ರತಿಜ್ಞೆಯಂತೆ ನನ್ನ ತಪಶಕ್ತಿಯಲ್ಲಿ ಸಮಭಾಗವನ್ನು ನಿನಗೆ ಧಾರೆ ಎರೆದು ಕೊಡುತ್ತಿದ್ದೆ. ಸ್ವೀಕರಿಸು. ಸರ್ವಶೋಭಾಯಮಾರನಾಗಿ ಸಹಸ್ರ ವರ್ಷಗಳ ಕಾಲ ಸರ್ವಂ ಸಹ ಚಕ್ರವರ್ತಿಯ ಹೆಚ್ಚಬಾಡಿ, ನಂತರ 14 ಮನ್ವಂತರಗಳ ತನಕ ಇಂದ್ರನ ಅರ್ಧ ಸಿಂಹಾಸನದಲ್ಲಿ ನೀನು ಪ್ರಕಾಶಿ.
5: ಧನ್ಯ ವಿಶ್ವಾಮಿತ್ರ, ಧನ್ಯ.
6: ಭವ ವೇದ ಸಾರ ಸದಾ ನಿರ್ವಿಕಾರ ನಮೋ.
7: ಸತ್ಯ ಹರಿಶ್ಚಂದ್ರ, ಚಲನಚಿತ್ರ ಧ್ವನಿವಾಹಿನಿ.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ 102.2 ಮೆಗಾ ಹರ್ಟ್ಸ್ಗಳಲ್ಲಿ, ಇದು ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಸಮಯ ಆಗ್ತಾ ಇದೆ 10:30. ಇನ್ನು ಮುಂದೆ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ್ ಗಾತಾ ಚಲ್.

0: ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್.
1: ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.

0: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
1: ನಮಸ್ತೆ, ನಾನು ಡಾಕ್ಟರ್ ಪ್ರೇಮಾ, ಫಿಸಿಷಿಯನ್.